ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಇಂದು 1948ನೇ ಶಕವರ್ಷ, ವೈಶಾಖ ಮಾಸದ 30ನೇ ದಿನ, ಅಂದರೆ 2026ನೇ ಇಸ್ವಿ, ಮೇ ತಿಂಗಳು 20ನೇ ತಾರೀಖು, ಬುಧವಾರ. ಈಗ ಸಮಯ 5:58. ಆತ್ಮೀಯ ಕೇಳುಗರಿಗೆಲ್ಲ ಅರುಣ ಪ್ರಕಾಶ್ನ ನಮಸ್ಕಾರಗಳು.

ಆಕಾಶವಾಣಿ ಬೆಂಗಳೂರು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಕೆಶಶಿಕಾಂತ್ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ, 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆ, ಈ ಬೆಳಿಗ್ಗೆ 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಸ್ ಶಂಕರ ನಾರಾಯಣ, 6:50 ರೈತರಿಗೆ ಸಲಹೆ, ಈ ಬೆಳಿಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡುತ್ತಾರೆ ಡಾ ಎಸ್ ಟಿ ಸುದರ್ಶನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. 7:45 ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮಗಳಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇವರೊಂದಿಗೆ ಆಶಾ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್. ಈ ಬೆಳಗ್ಗೆ 9:05 ಗೀತ ಪಲ್ಲವ, 9:30 ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ.

0: ಮೂವತ್ತ ಸುನೀರಿಪಲ್, 11 ಗಂಟೆಗೆ ಸವಿನಿರಿಪು ಹಳೆಯ ಕನ್ನಡ ಚಿತ್ರಗೀತೆಗಳು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಹನ್ನೆರಡು 5ಕ್ಕೆ ವನಿತಾ ವಿಹಾರದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ, ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ, ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್, ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 13:00ಗಂಟೆಗೆ ಪ್ರಗತಿಪಥ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಕುರಿತು ಮಾಹಿತಿ ಪತ್ರಕರ್ತೆ ಭವ್ಯ ಎನ್ ಅವರಿಂದ, 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಸ್ ಶಂಕರ ನಾರಾಯಣ. 14:40ಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಿರಣ್ ಅಗರ್ವಾಲ್. ಸಂಜೆಯ ಕಾರ್ಯಕ್ರಮಗಳಲ್ಲಿ 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15ಕ್ಕೆ ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರ ಪ್ರಸಾರವಾಗುವುದು, 6:30ಕ್ಕೆ ರಸವಾರ್ತೆ, 6:51ಕ್ಕೆ ಕೃಷಿರಂಗದಲ್ಲಿ ದಾಲ್ಚೀನಿ ಬೆಳೆಯ ಬೇಸಾಯದ ಕ್ರಮಗಳು, ಈ ಕುರಿತು ಡಾ ಶರಣ್ಯ ಬಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿ ಲಕ್ಷ್ಮಮ್ಮ ಮತ್ತು ಸಂಘಟನೆಗಳಿಂದ ಸೋಬಾನೆ ಪದ, 7:45ಕ್ಕೆ ಸಿರಿಗಂಧ, 9:15ಕ್ಕೆ ಪ್ರಚಲಿತ ವಿದ್ಯಮಾನ, ರಾತ್ರಿ 9:30ಕ್ಕೆ ಕ್ರೀಡಾಲೋಕದಲ್ಲಿ 2026ರ ರಾಜ್ಯ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ, 10:00ಗಂಟೆಗೆ ಹಿಂದೂಸ್ತಾನಿ ಶಾಸ್ತೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿನಾಯಕ್ ತೋರ್ವಿ ಅವರ ಗಾಯನ, ತಬಲಸಾತ್ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ, ರಾತ್ರಿ 10:30ಕ್ಕೆ ಗೀತ ಚಂದ್ರಿಕೆ, ಮೆಲೋಡಿ ಟೈಮ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ಶಗುನ್ ಚೋಪ್ರಾ. Prime Minister Narendra Modi arrived in Rome last night on an official visit to Italy. Mr. Modi was received at the airport by Italy's Deputy Prime Minister and Minister of Foreign Affairs and International Cooperation, Antonio Tajani. Mr. Modi will hold talks with his Italian counterpart Giorgia Meloni and President Sergio Mattarella and discuss with them ways to boost India-Italy cooperation. PM Modi's visit will focus on how to boost India-Italy cooperation, especially focusing on the India-Middle East-Europe Economic Corridor. The Joint Strategic Action Plan 2025-29 will also be reviewed. Mr. Modi will also be visiting the headquarters of the Food and Agriculture Organization and strengthening India's commitment to multilateralism and as well as global food security. The External Affairs Ministry said India and Italy share a long-standing and multifaceted partnership. The visit is set to add new momentum to the India-Italy partnership. PM Modi had previously visited Italy in June 2024 to attend the G7 summit. Before arriving in Rome, the Prime Minister was in Oslo, Norway, where he participated in the 3rd Indian-Nordic summit. This is the final leg of his five-nation tour. Earlier yesterday, India and Nordic nations comprising Norway, Sweden, Denmark, Finland and Iceland elevated their bilateral ties to a green technology and innovation strategic partnership. Mr. Modi made the announcement while addressing a joint press meet with leaders of Nordic nations after attending the 3rd India-Nordic summit in Norwegian capital Oslo.
2: आज हमने भारत और नॉर्डिक संबंधों को ग्रीन टेक्नोलॉजी एंड इनोवेशन स्ट्रेटेजिक पार्टनरशिप का स्वरूप देने का निर्णय लिया है। इस ग्रीन टेक्नोलॉजी पार्टनरशिप से हम आइसलैंड की जियोथर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज को भारत के स्केल के साथ जोड़कर पूरे विश्व के लिए एक बेहतर भविष्य सुनिश्चित करेंगे.
1: Prime Minister Modi said investments from Nordic countries in India rose by 200% in past decade.
2: 10 वर्षों में हमारा बायलेटरल ट्रेड लगभग 4 गुना बढ़ा है। नॉर्डिक देशों के इन्वेस्टमेंट

ಪ್ರಸನ್ನ ವೆಂಕಟದಾಸರ ದೇವರ ನಾಮ ಹಾಡಿದರೆ ಕೇನಪರ್ಣ. ರಾಮ ಸ್ಮರಣೆಯಿಂದ ಸಕಲ ಪಾಪಹರ ರಾಮ ರಾಮ ಎನ್ನೀರೋ.

ಕೆಎನ್ ಅಪರ್ಣ ಅವರು ಹಾಡಿರುವ ಭಕ್ತಿ ಸಂಗೀತವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಇವರಿಗೆ ವೈಲಿನ್ ಸಹಕಾರವನ್ನು ನೀಡಿದವರು ಜನಾರ್ದನ್, ಮೃದಂಗ ಸಹಕಾರ ಸುನೀಲ್ ಸುಬ್ರಹ್ಮಣ್ಯ, ಹಾಗೂ ವೀಣೆ ಸಹಕಾರವನ್ನು ನೀಡಿದವರು ಎಂಆರ್ ಮಂಜುಳಾ. ಈಗ ಕೇಳೋಣ ಬಸವಣ್ಣನವರ ವಚನ. ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕನಕದಾಸರ ದೇವರ ನಾಮ ಹಾಡಿದರೆ ಜಿಎನ್ ನಾಗಮಣಿ ಶ್ರೀನಾಥ್, ಉಗಭೋಗ, ನಂತರ ಮಂಟನಾಗಿ ಬಾಗಿಲ ಕಾಯುವೆ ಹರಿಯಾ.

0: ಇದುವರೆಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಕ್ತಿ ಸಂಗೀತವನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ.
2: ಭಕ್ತಿ ಎಂದರೆ ಮನುಷ್ಯರಾದ ನಾವು ಈ ಜಗತ್ತನ್ನು ನಿರ್ಮಿಸಿ ಅದನ್ನು ಕಾಲಾಂತರದಿಂದ ಮುನ್ನಡೆಸಿಕೊಂಡು ಬಂದಿರುವ ಈ ಜಗದ ಎಲ್ಲ ಆಗುಹೋಗುಗಳ ಕಾರಣೀಕರ್ತ ಶಕ್ತಿಯಾಗಿರುವ ಜಗದ ಪರಮಶಕ್ತಿ ಎನಿಸಿರುವ ದೇವರ ಬಗೆಗೆ ತಳೆದಿರುವ ಶ್ರದ್ಧೆ, ನಂಬಿಕೆ, ಪ್ರೀತಿಗಳು ಎಂದರ್ಥ. ಬುದ್ಧಿವಂತನೂ ವಿಚಾರವಂತನೂ ಆದ ಮನುಷ್ಯ ತನ್ನೆದುರಿನ ಈ ಜಗದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳಿಗೆ ತನ್ನ ಬುದ್ಧಿಶಕ್ತಿಯಲ್ಲಿ ಉತ್ತರವಿಲ್ಲವಾದ್ದರಿಂದ ತನ್ನನ್ನು ಮೀರಿದ ಶಕ್ತಿಯೊಂದು ಇದಕ್ಕೆಲ್ಲ ಕಾರಣವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಂಡ. ಅಂಥ ಶಕ್ತಿಯನ್ನೇ ದೇವರು ಎಂದು ಕರೆದ. ತಾನು ಅದರ ಅಧೀನ ಎಂದು ತಿಳಿದುಕೊಂಡ. ಅಷ್ಟೇ ಅಲ್ಲ, ತನ್ನ ಬದುಕಿಗಾಗಿ ತಾನು ಮಾಡುವ ಎಲ್ಲ ಕಾರ್ಯಗಳಿಗೆ ಆ ದೈವವೇ ಕರ್ತ, ಸಮರ್ಥ ಎಂದು ಬಲವಾಗಿ ನಂಬಿದ. ತಾನು ಮಾಡಿದ ಕಾರ್ಯಗಳು ಕೈಗೂಡಿದಾಗ ಅದಕ್ಕೆಲ್ಲ ಆತನ ಆಶೀರ್ವಾದವೇ ಕಾರಣ ಎಂದು ಸಂತಸಗೊಂಡ, ಸಂಭ್ರಮಪಟ್ಟ. ಒಂದು ಅದರಲ್ಲಿ ವಿಫಲವಾದಾಗ ಅದಕ್ಕಾಗಿ ತನ್ನಲ್ಲಿನ ಯಾವುದೋ ಲೋಪ ಕಾರಣವೆಂದು ಅದಕ್ಕಾಗಿ ಆತನಲ್ಲಿ ಮೊರೆ ಇಟ್ಟ, ಪ್ರಾರ್ಥಿಸಿದ, ಮತ್ತೆ ಯತ್ನಿಸಿದ. ಹೀಗೆ ಮನುಷ್ಯ ಅನಾದಿ ಕಾಲದಿಂದಲೂ ತಲೆತಲಾಂತರಗಳಿಂದ ಈ ಜಗದ ಶಕ್ತಿಯಾಗಿ, ತನ್ನ ಜೀವನದ ಶಕ್ತಿಯಾಗಿ, ಜಗತ್ತಿನ ನಿಯಾಮಕನಾದ ಆ ದೇವರೇ ಎಂಬ ತಿಳುವಳಿಕೆಯನ್ನು ಇಟ್ಟುಕೊಂಡೇ ಇಲ್ಲಿಯವರೆಗೂ ಬಂದಿದ್ದಾನೆ. ಆ ತಿಳುವಳಿಕೆಯು ಕೇವಲ ಅರಿವು ಆಗಿ ಅಷ್ಟೇ ಇರದೆ ನಂಬಿಕೆಯಾಗಿ, ಪ್ರೀತಿ, ಶ್ರದ್ಧೆಯಾಗಿ ಬೆಳೆಸಿಕೊಂಡ. ಇದು ದೇವರ ಬಗೆಗೆ ಈ ಜಗತ್ತಿನ ಎಲ್ಲ ಕಡೆಯ ಮನುಷ್ಯರಲ್ಲಿ ಸಾಮಾನ್ಯವಾಗಿ ಕಾಣುವ ಸ್ವಭಾವ. ಈ ಸ್ವಭಾವವೇ ಕಾಲ ಕಳೆದಂತೆಲ್ಲ ನಮ್ಮಲ್ಲಿ ಜ್ಞಾನವು ಬೆಳೆದು ಅದು ನಾನಾ ವಿಧಗಳಲ್ಲಿ ಮೈದೆಳೆದು ಭಾವುಕತನದ ಭಕ್ತಿಯಾಗಿ ಬರಬರುತ್ತಾ ಒಂದು ತತ್ವಜ್ಞಾನವಾಗಿ ಮನುಷ್ಯನ ಮೇರುತನಕ್ಕೆ ಅಷ್ಟೇ ಅಲ್ಲ ಆತನ ದೈವತ್ವತನಕ್ಕೂ ಕೂಡ ಮೂಲ ಶಕ್ತಿಯಾಯಿತು ಎಂಬುದು ನಮ್ಮ ಪರಂಪರೆಯ ತಿಳುವಳಿಕೆಯಾಗಿದೆ. ನಾವು ಈ ಜಗತ್ತನ್ನು ಅನುಭವಿಸುವ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮಗಳಂಥ ಪಂಚೇಂದ್ರಿಯಗಳ ಮೂಲಕ ದೈವಿ ಸ್ವರೂಪವನ್ನು, ದೈವಿ ಭಾವವನ್ನು, ದೈವಿ ನೆಲೆಯನ್ನು, ದೈವಿ ಸಂದೇಶವನ್ನು, ದೈವಿ ಸ್ಪರ್ಶವನ್ನು ಅರಿಯುವ ಪ್ರಯತ್ನಕ್ಕೆ ಈ ಭಕ್ತಿಯೇ ಕಾರಣವಾಯಿತು. ಇದನ್ನೆಲ್ಲ ಗಮನಿಸಿದಾಗ ಭಕ್ತಿ ಅಂದರೆ ಭಾವ, ಸ್ವಭಾವ, ತಿಳುವಳಿಕೆ, ಜ್ಞಾನ ಎಂಬ ಇತ್ಯಾದಿ ನೆಲೆಯ ಒಂದು ಪರಿಜ್ಞಾನ ಎಂದಾಗಿ ನಮ್ಮ ಜೀವನದ ಅಸ್ತಿತ್ವದ ಮೂಲ ಶಕ್ತಿಯೇ ಆಗಿರುವುದನ್ನು ಕಾಣುತ್ತೇವೆ. ಇಂಥ ಭಕ್ತಿಗೆ ನಮ್ಮಲ್ಲಿ ಬಹುದೊಡ್ಡದಾದ ಮತ್ತು ವೈವಿಧ್ಯಮಯವಾದ ಪರಂಪರೆ ಇದೆ. ಇದು ನಿಜಕ್ಕೂ ನಮ್ಮಲ್ಲಿ ಬೆರಗನ್ನು ಹುಟ್ಟಿಸುತ್ತದೆ. ದೇವ ಮತ್ತು ಮಾನವರ ನಡುವಿನ ಸಂಬಂಧದ ಬೆಸುಗೆಯಾದ ಈ ಭಕ್ತಿ ಮಾನವರಾದ ನಮ್ಮನ್ನೂ ಕೂಡ ದೇವರನ್ನಾಗಿಸಬಲ್ಲಂಥ ಮತ್ತು ಎಷ್ಟೋ ಬಾರಿ ದೇವರನ್ನೇ ಆಗಿಸಿದ

0: ಇರುವಂಥ ಅನೇಕ ನಿದರ್ಶನಗಳು ನಮ್ಮ ಪರಂಪರೆಯಲ್ಲಿ ಇಂದಿಗೂ ಕಾಣುತ್ತೇವೆ. ಇಂಥ ಭಕ್ತಿಗೆ ವಿಭಿನ್ನವಾದ ದೇಶ ಕಾಲಗಳಲ್ಲಿ, ವಿಭಿನ್ನವಾದ ಮತ ಧರ್ಮಗಳಲ್ಲಿ ಬಗೆ ಬಗೆಯ ವ್ಯಾಖ್ಯಾನ ತಿಳುವಳಿಕೆ ಇರುವುದನ್ನು ಕಾಣುತ್ತೇವೆ. ಆದರೆ ಬಹಳಷ್ಟು ಅಜ್ಞಾನಿಗಳು, ಮುಗ್ಧರು, ಅನಕ್ಷರಸ್ಥರು ತುಂಬಿರುವ ಈ ಜಗದಲ್ಲಿ ದೈವಿಕ ಭಕ್ತಿ ಯಾರಿಂದಲೂ ವಂಚಿತವಾಗಿಲ್ಲ, ಅತೀತವಾಗಿಲ್ಲ. ತಿಳುವಳಿಕೆಯ ನೆಲೆಯ ಭಕ್ತಿಗಿಂತ ಹೆಚ್ಚಾಗಿ ಅನಕ್ಷರಸ್ಥರು ಮುಗ್ಧರುಗಳಲ್ಲಿ ಅನುಸರಣಾತ್ಮಕವಾಗಿಯೇ ಭಕ್ತಿ ಇಲ್ಲಿ ಬಾಹುಳ್ಯತೆಯಿಂದ ಕೂಡಿದೆ, ಬಲಿಷ್ಠವಾಗಿದೆ. ಆದರೆ ಇದರಿಂದಾಗಿ ಒಂದು ವರ್ಗ ಇಂಥ ಜನರನ್ನು ಭಕ್ತಿ ಹೆಸರಲ್ಲಿ ದುರ್ಬಳಕೆ ಮಾಡಿಕೊಂಡಿದ್ದರಿಂದ ಬಸವಣ್ಣನಂಥವರು ಈ ಭಕ್ತಿಯ ಹೆಸರಿನ ಡಂಬತನವನ್ನು ಬಯಲು ಮಾಡಿ ಪ್ರತಿಯೊಬ್ಬರಿಗೂ ತಿಳಿದು ಆಚರಿಸಬಹುದಾದ, ತಿಳುವಳಿಕೆ ಪ್ರಧಾನವಾದ, ಅದರಲ್ಲೂ ನಿತ್ಯ ಜೀವನದ ಅವಶ್ಯಕತೆಗಳಾದ ಕಾಯಕ ದಾಸೋಹಗಳಂಥ ತತ್ವ ಮೌಲ್ಯಗಳ ಮೂಲಕ ಭಕ್ತಿ ಅಂದರೆ ಅದು ಬೇರೆ ಯಾವ್ಯಾವುದೋ ರೀತಿಯ ಆಚರಣೆಯಲ್ಲ, ಅದು ಅರಿವು, ಆಚಾರ, ಕಾಯಕ, ದಾಸೋಹ, ವರ್ಗ, ವರ್ಣ, ಲಿಂಗರಹಿತವಾದ ತಿಳುವಳಿಕೆ ಎಂದೆಲ್ಲ ಅರ್ಥೈಸಿ ಇಡೀ ಮಾನವ ಕುಲದ ಚರಿತ್ರೆಯಲ್ಲಿ ಭಕ್ತಿಯ ಕುರಿತಾಗಿ ಹೀಗೆ ಸರಳವಾದ, ಮಾನವೀಯವಾದ, ಯಾರಾದರೂ ದೇವನಲ್ಲಿ ಬೆರೆಯಬಹುದಾದ ರೀತಿಯಲ್ಲಿ ಈ ಭಕ್ತಿಯನ್ನು ಅರ್ಥೈಸಿ ಆಚರಿಸಿ ಬಸವಣ್ಣನವರು ಇಂದಿಗೂ ಮಾದರಿಯಾದರು ಎಂಬುದನ್ನು ನಾವಿಲ್ಲಿ ಅರಿಯಬಹುದಾಗಿದೆ.
1: ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ ಚಿಂತನವನ್ನು ಕೇಳಿದರೆ, ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್.ಟಿ. ಅರಸ್.
4: ಈ ಶಕುನಿ ಎದೆ ಹುತ್ತದೊಳಡಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರುಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರುಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರಸಾಯನವೇ ತುಂಬಿ ತುಳುಕಾಡಿದ ಅಶ್ವತ್ಥಾಮನ ಎದೆಯಳು ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ ಆದ್ದರಿಂದ ಹೂಡಿ ಹೊಡಿಯುವೆ ದುರ್ಯೋಧನಿಗೆ ಬಾಣಗಳನ್ನು ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ ಇನ್ನೊಂದು ಜಾತಿ ದ್ವೇಷದ ರಾಮಬಾಣ
3: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್.ಟಿ. ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್.ಟಿ. ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
4: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನಂದು ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ. ತಂದ್ರೆ ಅವರು ದೊಡ್ಡ ಆಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
5: ಚಿಕ್ಕಂದಿಂದ್ಲು.
4: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ, ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗೆ ಇಷ್ಟು ದೊಡ್ಡವ್ರ ಹತ್ರ ಹೇಳಿಸಿಕೊಂಡು ಕೇಳಿಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದ ಅಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಆ ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಆ ಪ್ರಸ್ತುತ ಆದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದನ್ನ ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡ್ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡಿದ್ದೆ. ನಾನು ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ, ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು ನಾಲ್ಕಾರು ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ. ನಾನು ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು ನಾಲ್ಕಾರು ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿ ಆಗಿತ್ತು. ಆ ಕಂಪನಿಯಲ್ಲಿ ಒಂದು ನಾಲ್ಕಾರು ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರ್ಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು ಎರಡು ಮೂರು ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು. ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ. ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
5: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ?
4: ಹೌದು ಹೌದು. ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರ ಆಸರ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
3: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
6: ಸರ್ವೋದಯವಾಗಲಿ ಸರ್ವರಲಿ.
2: ಆಕಾಶವಾಣಿ ಬೆಂಗಳೂರು. ಈಗ ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಎಂಎನ್ ವ್ಯಾಸರಾವ್ ವಿರಚಿತ ಗೀತೆ ಯಾವ ನೆಲದ ಗಂಧಗಾಳಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಈ ನ್ಯಾಯಾಲಯದಲ್ಲಿ ಸಾಮಾನ್ಯವಾಗಿ ಸಾಕ್ಷಿ ಹೇಳಲಿಕ್ಕೆ ಬರ್ತಾರಲ್ಲ, ಅವರು ಫಸ್ಟ್ಗೇನೋ ಬರ್ತೀವಿ ಆಯ್ತು ಅಂತ ಹೇಳಿರ್ತಾರೆ, ಆದ್ರೆ ಕೊನೆ ಹಂತದಲ್ಲಿ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿರಾಕರಣೆ ಮಾಡ್ತಾರೆ, ನಮಗೆ ಬರಕಾಗಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ?
2: ಇದು ಅತ್ಯಂತ ಪ್ರಮುಖವಾದ ವಿಷಯ ಸರ್. ಮೊದಲಿಗೆ ಸಾಕ್ಷಿ ಅಂದ್ರೆ ಯಾರು? ಸೊ ಸಾಕ್ಷಿ ಅಂದ್ರೆ ಒಂದು ಘಟನೆ ಅಥವಾ ಅಪರಾಧವನ್ನು ನೇರವಾಗಿ ನೋಡಿದ ಅಥವಾ ತಿಳಿದಿರುವ ವ್ಯಕ್ತಿ, ಅದನ್ನು ನ್ಯಾಯಾಲಯಕ್ಕೆ ಬಂದು ಹೇಳುತ್ತಾರೆ ಎನ್ನುವವರನ್ನ ಸಾಕ್ಷಿ ಅಂತ ಕರಿತೀವಿ ನಾವು. ಸೊ ಈ ಸಾಕ್ಷಿ ನ್ಯಾಯಾಲಯಕ್ಕೆ ಬಂದ ಮೇಲೆ ನಾನು ಸಾಕ್ಷಿ ಹೇಳಲ್ಲ ಅಂದ್ರೆ ಏನಾಗುತ್ತೆ? ನ್ಯಾಯಾಲಯದಿಂದ ಸಮನ್ಸ್ ಅಥವಾ ನೋಟಿಸ್ ಅನ್ನೋದು ಬರುತ್ತೆ, ಕೋರ್ಟ್ ಅಲ್ಲಿ ನಾವು ಹಾಜರಾಗಬೇಕು ಯಾವ ದಿನ ನಮ್ಮನ್ನು ಕರೆದಿದ್ದಾರೆ. ಈ ಪ್ರಕ್ರಿಯೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಸೊ ನ್ಯಾಯಾಲಯದ ಸಮನ್ಸ್ ಇಶ್ಯೂ ಮಾಡಿದ್ದಾರೆ ಅಂದ್ರೂ ಅದನ್ನ ನಾವು ಪಾಲಿಸಬೇಕು. ಸೊ ಹಾಜರಾಗದೇ ಇದ್ದರೆ ನ್ಯಾಯಾಲಯ ವಾರಂಟ್ ಇಶ್ಯೂ ಮಾಡಬಹುದು. ಈಗ ಕೋರ್ಟ್ ಇಂದ ಬಂದಿದೆ ಅಂದ್ರೆ ವಾರಂಟ್ ಇಶ್ಯೂ ಮಾಡೇ ಮಾಡ್ತಾರೆ, ನೀವು ಒಂದ್ಸತಿ ಕರ್ದಾಗ ಬಂದಿಲ್ಲ ಅಂದ್ರೆ. ಹೌದು. ಸೊ ನೀವು ಬಲವಂತವಾಗಿ ಹಾಜರಾಗಲೇಬೇಕು ಕೋರ್ಟ್ಗೆ ಅಂತ ವಾರಂಟ್ ಇಶ್ಯೂ ಮಾಡ್ತಾರೆ. ಸೊ ಇನ್ನು ಹಾಜರಾಗಿದ ಮೇಲೆ ಸಾಕ್ಷಿ ಹೇಳಲು ನಿರಾಕರಿಸಿದ್ರೆ ಏನಾಗುತ್ತದೆ? ಇಲ್ಲಿ ಎರಡು ಕಾನೂನು ಅಂಶಗಳು ಬರುತ್ತದೆ. ಒಂದೇನು ನ್ಯಾಯ ಪ್ರಕ್ರಿಯೆ ಅಡ್ಡಿಯಾಗುವುದು. ಇಲ್ಲಿಂದ ಸಾಕ್ಷಿ ನಿಂತಿದೆ, ನೀವು ಆ ಸಾಕ್ಷಿ ಹೇಳಲ್ಲ ಅಂದಾಗ ಅದು ತಪ್ಪಾಗದೆ ಇರಬಹುದು, ಬಟ್ ಆದ್ರೆ ಆ ಸಾಕ್ಷಿಯಿಂದ ನಿಂತಿರೋದು ಅದು ನಿಮ್ಗೆ ನ್ಯಾಯ ಒದಗಿಸೋಕೆ ನ್ಯಾಯಾಲಯಕ್ಕೆ ಕಷ್ಟ ಆಗಬಹುದು. ಇನ್ನೊಂದು ಸಾಕ್ಷಿಯ ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡಿದಂಗೆ ಆಗುತ್ತೆ. ನೀನು ನಮ್ಮ ದೇಶದ ನಾಗರಿಕನಾಗಿ ಅಲ್ಲಿದ್ದಿ ನೀನು ಏನಾಗಿದೆ ಅಂತ ನೀನು ನೇರವಾಗಿ ಅದನ್ನ ನೋಡಿದ್ಯಾ ಇನ್ಸಿಡೆಂಟ್ ಅಂದಾಗ ನೀನ್ ಮುಂದೆ ಬಂದು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಿಲ್ಲ ಅಂದಾಗ ನೀನು ನಿನ್ನ ರೈಟ್ ಏನಿದೆ, ಹಕ್ಕೇನಿದೆ, ಅದನ್ನ ನಿರ್ಲಕ್ಷ್ಯ ಪಡಿಸಿದಂಗೆ ಆಗುತ್ತೆ.
1: ಅದೇ ಹೇಳ್ತೀವಂತ ಅಂದಿರ್ತಾರೆ, ಆಮೇಲೆ ಸಾಕ್ಷಿಗಳನ್ನ ಹೇಳುವ ರೀತಿಯಲ್ಲಿ ಕೂಡ ಬದಲಾವಣೆ ಮಾಡ್ತಾರೆ. ಅದೆಲ್ಲವೂ ಅಲ್ಲಿ ಕಾನೂನಿನ ಪ್ರಕ್ರಿಯೆಯಲ್ಲಿ ಗಣನೆಗೆ ತಗೋಬಹುದು ನಿಜ, ಆದ್ರೆ ಬದಲಾವಣೆ ಮಾಡಬಹುದಾ?
2: ಬದಲಾವಣೆ ಮಾಡಬಹುದು ಸರ್. ಅಷ್ಟೇ ಅಲ್ಲದೆ ಈಗ ಯಾವ್ಯಾವ ಸಾಕ್ಷಿ ನಮ್ಮ ಮುಂದೆ ಸಾಕ್ಷಿ ಹೇಳಕ್ ಬರ್ತೀನಿ ಅಂತ ಹೇಳಿ ಕೋರ್ಟ್ ಆವರಣಕ್ಕೆ ಬಂದ್ಮೇಲೆ ನಾವು ಸಾಕ್ಷಿ ಹೇಳಲ್ಲ ಅಂತ ಹೇಳ್ತಾರಲ್ಲ, ಅವ್ರನ್ನ ಹಾಸ್ಟೈಲ್ ವಿಟ್ನೆಸ್ ಅಂತ ಹೇಳ್ತೀವಿ. ಸೊ ಏನಂತಂದ್ರೆ ಅವ್ರನ್ನ ಪ್ರತಿಕೂಲ ಸಾಕ್ಷಿ ಇವರು ಅಂತ ಹೇಳ್ತೀವಿ. ಸೊ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಜಸಿಕಾ ಲಾಲ್ ಮರ್ಡರ್ ಕೇಸ್ ಅಂತ ಎಷ್ಟೊಂದು ಕೇಳಿರ್ತೀರಾ ನ್ಯೂಸ್ ಅಲ್ಲಿ. ಸೊ ಆ ಕೇಸ್ ಅಲ್ಲಿ ಏನಾಗುತ್ತೆ, ಸಾಕ್ಷಿ ಕೆಲವರು ಬರ್ತಾರೆ, ಅವರು ಹಾಸ್ಟೈಲ್ ಆಗ್ತಾರೆ, ಪ್ರತಿಕೂಲವಾಗಿ ತಿರ್ಕೊಂತಾರೆ ಈ ಕೇಸ್ಗೆ. ಆಗ ಕೇಸ್ ನ ಮುಂದೆ ನಡ್ಸಕ್ಕೆ ಆಗಲ್ಲ. ಸೊ ಏನ್ ಶಿಕ್ಷಾ ಅಪರಾಧಿಗಳಿರ್ತಾರೆ ಅವ್ರನ್ನ ಬಿಡುಗಡೆ ಮಾಡಿ

0: ಹೋಗ್ತಾರೆ. ಆಮೇಲೆ ರಿಯಲೈಸ್ ಆಗುತ್ತೆ, ಎವಿಡೆನ್ಸ್ ನ ಶೇಖರಣೆ ಮಾಡಿ ಇನ್ನೊಂದಷ್ಟು ಸಾಕ್ಷಿಗಳನ್ನ ಸೇರಿಸಿದಾಗ ಅವಾಗ ಅರ್ಥ ಆಗುತ್ತೆ ಈ ಅಪರಾಧಿಗಳನ್ನ ಬಿಡುಗಡೆ ಮಾಡಿದ ತಪ್ಪು, ಅವ್ರಿಗಾಗ ಶಿಕ್ಷೆ ಆಗುತ್ತೆ. ಸೊ ಸಾಕ್ಷಿಗಳು ನಾವ್ ಎಷ್ಟು ಸರ್ಕಾರಕ್ಕೆ ಆಗ್ಲಿ ಅಥವಾ ಯಾವ್ದು ತಪ್ಪಾಗಿದೆ ಅದಕ್ಕೆ ನಾವು ಸಹಕಾರ ಮಾಡಿ ನಾವು ಮೇಲೆ ಮುಂದೆ ಬಂದು ನಿಂತು ಹೇಳಿಲ್ಲ ಅಂತ ಹೇಳಿದಾಗ ಎಷ್ಟು ಕಷ್ಟ ಆಗುತ್ತೆ, ಮತ್ತೆ ಯಾವ ರೀತಿ ನ್ಯಾಯ ಒದಗಿಸೋಕೆ ನಮ್ಗೆ ನಾವು ಸಹಕಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದ್ರ ಬಗ್ಗೆ ಹೇಳ್ಬೋದು.
1: ಏನು ಕಾರಣ ಈಗ ಸಾಮಾನ್ಯವಾಗಿ ಅವರು ಹೇಳಬೇಕಾಗಿರೋ ವಿಷಯವನ್ನ ಮೊದಲು ಒಪ್ಕೊಂಡಿರ್ತಾರೆ, ನಂತರ ಹೊಸ್ಟೈಲ್ ಆಗ್ತಾರೆ ಅಥವಾ ಹೇಳೋದನ್ನ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅಥವಾ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡ್ತಾರೆ, ಈ ಯಾವ ಕಾರಣದಿಂದ ಆ ರೀತಿ ಮಾಡ್ತಾರೆ?
0: ಯಾಕೆ ಅಂತ ನಾವು ಕೇಳಿದಾಗ ಒಂದು ಸಮಯ ವ್ಯರ್ಥ ಅಂತ ಯೋಚನೆ ಮಾಡಿದ್ರೆ, ಬಿಸಿ ಲೈಫ್ ಅಲ್ಲಿ ನಾನು ಬರ್ಲಿಕ್ಕೆ ಆಗಲ್ಲ ಅಂತ. ಇನ್ನೊಂದು ಪೊಲೀಸು ಕೋರ್ಟ್ ಸುತ್ತಾಟ, ಕೆಲವೊಮ್ಮೆ ಬೆದರಿಕೆನೂ ಇರಬಹುದು. ಅದಷ್ಟೇ ಅಲ್ಲದೆ ಇದನ್ನ ಗಮನವಿಟ್ಕೊಂಡು ಭಾರತದಲ್ಲಿ ಏನು ನಮಗೆ ಸಾಕ್ಷಿಗಳಿಗೆ ಸುರಕ್ಷೆ ಮಾಡಬೇಕಂತ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಜಾರಿಗೆ ಬಂದಿದೆ. ಈ ಯೋಜನೆ ಅಡಿಯಲ್ಲಿ ಜೀವನ ಭೀತಿ ಇರುವ ಸಾಕ್ಷಿಗಳಿಗೆ ರಕ್ಷಣೆ ಆಗಿರಬಹುದು, ಗುರುತು ರಹಸ್ಯವಾಗಿಡುವುದು ಆಗಿರಬಹುದು, ಮತ್ತೆ ಸುರಕ್ಷಿತ ವಾಸಸ್ಥಳ, ಇದರಿಂದ ಸಾಕ್ಷಿಗಳು ಧೈರ್ಯವಾಗಿ ಹೇಳಲು ಪ್ರೋತ್ಸಾಹ ಸಿಗುತ್ತದೆ. ಈ ಸ್ಕೀಮ್ ಕೆಳಗಡೆ ನಿಮಗೆ ರಕ್ಷಣೆಯನ್ನು ಕೊಡುತ್ತಾರೆ.
1: ಸಿಗುತ್ತೆ, ಸಾಕ್ಷಿ ಹೇಳಲಿಕ್ಕೆ ಹೆದರೋ ಅವಶ್ಯಕತೆ ಇಲ್ಲ.
0: ಹೌದು
1: ಅಲ್ವಾ? ಬಹಳ ಒಳ್ಳೆಯ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಈಗ ರೈತರಿಗೆ ಸಲಹೆ. ಹೆಸರು ಕಡಿಮೆ ಅವಧಿಯ ಬೇಳೆಕಾಳು ಬೆಳೆ. ಕೆಂಪು ಮತ್ತು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಮುಂಗಾರಿನಲ್ಲಿ ಖುಷ್ಕಿ ಬೆಳೆಯಾಗಿಯೂ ಬೇಸಿಗೆಯಲ್ಲಿ ನೀರಾವರಿ ಬೆಳೆಯಾಗಿಯೂ ಬೆಳೆಯಲಾಗುವುದು. ಪ್ರಮುಖ ತಳಿಗಳು PS16, ಬಿತ್ತನೆ ಜನವರಿಯಿಂದ ಫೆಬ್ರವರಿ ತಿಂಗಳಲ್ಲಿ ಮತ್ತು ಏಪ್ರಿಲ್ನಿಂದ ಮೇ ತಿಂಗಳಲ್ಲಿ ಮುಂಗಾರಿನ ಹಂಗಾಮಿನಲ್ಲಿ ಮಾಡಲಾಗುತ್ತೆ. ಕಾಲಾವಧಿ 65-75 ದಿನದಲ್ಲಿ ಇದು ಇಳುವರಿಯನ್ನು ಕೊಡುತ್ತದೆ. ಸಾಮಾನ್ಯವಾಗಿ ಇಳುವರಿ ನೀರಾವರಿಯಲ್ಲಾದರೆ 4-5 ಕ್ವಿಂಟಲ್ ಸಿಗುತ್ತೆ, ಖುಷ್ಕಿಯಲ್ಲಾದರೆ 2-3 ಕ್ವಿಂಟಲು. ವಿಶೇಷ ಗುಣಗಳು ಯಾವೆಂದರೆ ಹೆಚ್ಚಿನ ಉಷ್ಣತೆ ಸಹಿಷ್ಣುತೆ ಇರುತ್ತೆ, ಬೇಸಿಗೆಗೆ ಸೂಕ್ತವಾದ ತಳಿ ಆಗಿದೆ. ಎಲೆಚುಕ್ಕೆ ರೋಗ ಸಹಿಷ್ಣುತೆ ಇದು ಹೊಂದಿರುತ್ತೆ. ನೀರಾವರಿ ಮತ್ತು ಅಚ್ಚುಕಟ್ಟು ಪ್ರದೇಶಕ್ಕೆ ಸೂಕ್ತವಾದ ತಳಿ ಕೂಡ ಆಗಿದೆ. ಪುಸ ಬೈಸಾಕಿ, PDM 84-178, KKM 3 ಇವು ಅಲ್ಪಾವಧಿ ತಳಿ, ಮಧ್ಯಮ ಗಾತ್ರದ ಸಾಧಾರಣ ಹೊಳಪಿನ ಕಾಳು ಹೊಂದಿರುತ್ತೆ. ಒಂದೇ ಹಂತದಲ್ಲಿ ಕಟಾವಿಗೆ ಬರುತ್ತೆ. ಬೇಸಾಯಕ್ಕೆ ಬೇಕಾಗುವ ಸಾಮಗ್ರಿಗಳೇನೆಂದರೆ ಬೀಜ ಎಕರೆಗೆ 6-8 ಕೆಜಿ ಸಾಮಗ್ರಿಗಳು, ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ 3 ಟನ್ ಬೇಕಾಗುತ್ತೆ, ಜೈವಿಕ ಗೊಬ್ಬರ ರೈಜೋಬಿಯಂ, ರಂಜಕ ಕರಗಿಸುವ ಜೀವಾಣು 200 ಗ್ರಾಂ ಕೊಡಬೇಕಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಸಾರಜನಕ ರಂಜಕ ಪೊಟ್ಯಾಶ್ ಕ್ರಮವಾಗಿ 5-10-10 ಕೆಜಿಯನ್ನು ಕೊಡಬೇಕಾಗುತ್ತೆ. ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿದ ನಂತರ ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತನೆಗೆ ಮೊದಲು ಎಕರೆಗೆ ಬೇಕಾಗುವ ಬೀಜಕ್ಕೆ 200 ಗ್ರಾಂ ರೈಜೋಬಿಯಂ ಮತ್ತು 200 ಗ್ರಾಂ ರಂಜಕ ಕರಗಿಸುವ ಜೀವಾಣುವಿನಿಂದ ಉಪಚರಿಸಿ 12 ಅಂಗುಲಗಳ ಸಾಲುಗಳಲ್ಲಿ 4 ಅಂಗುಲದ ಅಂತರದಲ್ಲಿ ಬಿತ್ತನೆ ಮಾಡಬೇಕು. ಬಿತ್ತಿದ 40 ದಿವಸದೊಳಗೆ 2 ಸಾರಿ ಅಂತರ್ಬೇಸಾಯ ಮಾಡಿ ಕಳೆ ತೆಗಿಬೇಕು. ಬಿತ್ತನೆಗೆ 2-3 ವಾರ ಮೊದಲು ಕೊಟ್ಟಿಗೆ ಗೊಬ್ಬರ ಅಥವಾ ಕಂಪೋಸ್ಟ್ ಅನ್ನು ಭೂಮಿಗೆ ಸೇರಿಸಬೇಕು. 2% ಸುಣ್ಣದ ಕ್ಲೋರೈಡ್ ದ್ರಾವಣದಲ್ಲಿ ಬಿತ್ತನೆ ಬೀಜವನ್ನು 1 ಗಂಟೆ ನೆನೆಸಬೇಕು. 7-8 ಗಂಟೆ ನೆರಳಲ್ಲಿ ಒಣಗಿಸೋದ್ರಿಂದ ಬರ ನಿರೋಧಕತೆ ಹೆಚ್ಚಿಸಬಹುದಾಗಿದೆ. ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂನಂತೆ ಸತುವಿನ ಸಲ್ಫೇಟ್ ಅನ್ನು ಬಳಸೋದ್ರಿಂದ ಅಧಿಕ ಇಳುವರಿ ಪಡ್ಕೊಳ್ಬಹುದು. UASB ಹೆಸರುಕಾಳಿನ ಲಘು ಪೋಷಕಾಂಶಗಳ MMF ಅಂದರೆ ಕಬ್ಬಿಣ, ಮ್ಯಾಗ್ನೀಸ್, ಸತು, ತಾಮ್ರ ಮತ್ತು ಮಾಲಿಬ್ಡಿನಿಯಂ ಈ ಮಿಶ್ರಣವನ್ನು 750 ಗ್ರಾಂ ಪ್ರತಿ ಎಕರೆಗೆ 20 ದಿನಗಳ ನಂತರ ಮತ್ತು UASB ಹೆಸರು ಕಾಳಿನ ಲಘು ಪೋಷಕಾಂಶಗಳ MMF2 ಇದರಲ್ಲಿ ಕಬ್ಬಿಣ, ಮ್ಯಾಗ್ನೀಸ್, ಸತು, ತಾಮ್ರ, ಮಾಲಿಬ್ಡಿನಿಯಂ, ಬೋರಾನ್ ಮಿಶ್ರಣವನ್ನು 1 ಕಿಲೋಗ್ರಾಂ ಪ್ರತಿ ಎಕರೆಗೆ 40 ದಿವಸಗಳ ನಂತರ

0: ಬೆಳೆಯ ಮೇಲೆ ಸಿಂಪಡಣೆ ಮಾಡೋದ್ರಿಂದ ಹೆಸರುಕಾಳಿನ ಇಳುವರಿ ಹೆಚ್ಚಳ ಮಾಡಿಕೊಳ್ಬೋದು. ಮುಸ್ಕಿನ ಜೋಳದ ಜೊತೆಗೆ ಹೆಸರು ಬೇಳೆಯನ್ನು ಅಂತರ್ಬೆಳೆಯಾಗಿ ಒಂದು ಒಂದು ಅಂತರ ಬೆಳೆಯೋದ್ರಿಂದ ಆದಾಯ ಹೆಚ್ಚಿಸಬಹುದಾಗಿದೆ. ಅಂತರ್ಬೆಳೆಯಾಗಿ ಹೆಸರು ಬೆಳೆಯನ್ನು ಬೆಳೆದಾಗ ಎಕರೆಗೆ 3.5 ಕಿಲೋಗ್ರಾಂ ಬೀಜದ ಪ್ರಮಾಣ ಬಳಸಬೇಕಾಗುತ್ತೆ. ಇನ್ನು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳು ಏನೆಂದರೆ, ಮುಂಚಿತವಾಗಿ ಬಿತ್ತನೆ ಬೆಳೆಯಿಂದ ಅಧಿಕ ಇಳುವರಿ ಪಡ್ಕೊಳ್ಬೋದು. ಕಾಯಿಗಳು ಒಣಗಿದ ತಕ್ಷಣವೇ ಕೊಯ್ಲು ಮಾಡೋದ್ರಿಂದ ಗಟ್ಟಿ ಕಾಳುಗಳು ಸಂಖ್ಯೆ ಕಡಿಮೆಗೊಳಿಸಬಹುದು. ಬೇಸಿಗೆ ಮತ್ತು ಮಳೆಗಾಲದ ಬೆಳೆಗಳಿಗೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈ ಬೆಳೆಯಲ್ಲಿ ಕಂಡುಬರುವ ರೋಗಗಳು ಏನೆಂದರೆ, ಎಲೆ ಜಿಗಿಹುಳು, ಇದರ ಕೀಟಗಳ ಲಕ್ಷಣಗಳು, ಕೀಟಗಳು ಎಲೆಗಳಿಂದ ರಸ ಹೀರೋದ್ರಿಂದ ಎಲೆಗಳಲ್ಲಿ ಬಿಳಿ ಮಚ್ಚೆಗಳು ಮೂಡ್ತವೆ, ಕ್ರಮೇಣ ಎಲೆಗಳು ಮುದುಡಿ ಹಳದಿ ಬಣ್ಣಕ್ಕೆ ತಿರುತ್ತವೆ. ಪರಿಣಾಮಕಾರಿ ಕೀಟನಾಶಕ ಡೈಮಿಥೈಲೇಟ್ 30 ECN ಬಳಸಬೇಕು. ಪ್ರಮಾಣ 1.7 ಮಿಲಿಲೀಟರ್ ನೀರಿನಲ್ಲಿ ಸೇರಿಸಬೇಕು. ಪ್ರತಿ ಎಕರೆಗೆ 4.5 ಮಿಲಿಲೀಟರ್ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು. ಬಳಸಬೇಕಾದ ಹಂತ ಮತ್ತು ವಿಧಾನ ಏನೆಂದರೆ, ಜಿಗಿಹುಳುಗಳ ತೀವ್ರತೆ ಕಂಡು ಬಂದಾಗ ಎಕರೆಗೆ 250 ಲೀಟರ್ ದ್ರಾವಣವನ್ನು ಸಿಂಪಡಿಸಬೇಕು.
1: ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು, ಇನ್ನು ಮುಂದೆ 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕಂತಾಂ ಪ್ರವಾಚಕಃ ಡಾಕ್ಟರ್ ಗಣೇಶ ಹೆಗಡೆ. ಅಥ ವಾರ್ತಾಃ. ಭಾರತಂ ತಥಾ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಐಸ್ಲ್ಯಾಂಡ್ ಇತ್ಯೇತೆ ದೇಶಾಃ ಮಿಲಿತ್ವಾ ಸ್ವದ್ವಿಪಕ್ಷೀಯ ಸಂಬಂಧಂ ಹರಿತ ಪ್ರೌದ್ಯೋಗಿಕೀಂ ನವಾಚಾರ ರಣನೀತಿಕ ಸಹಯೋಗಂ ಚ ಸುದೃಢೀಕರ್ತುಂ ವಿಚಾರ ವಿಮರ್ಶಾನ್ ಕೃತವಂತಃ. ಪ್ರಧಾನಮಂತ್ರಿ ಶ್ರೀ ಮೋದಿ ಹ್ಯಃ ನಾರ್ವೆ ದೇಶಸ್ಯ ರಾಜಧಾನ್ಯಾಂ ಓಸ್ಲೋ ನಗರೆ ತೃತೀಯ ಭಾರತ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ನಾರ್ಡಿಕ್ ದೇಶಾನಾಂ ನೇತೃಭಿಃ ಸಹ ಸಂಯುಕ್ತ ಪತ್ರಕಾರ ಸಮ್ಮೇಳನಂ ಸಂಬೋಧಯನ್ ಘೋಷಣಾಮೇತಾಂ ಕೃತವಾನ್.
1: ಆಜ್ ಹಮ್ನೆ ಭಾರತ ಔರ್ ನಾರ್ಡಿಕ್ ಸಂಬಂಧೋ ಗ್ರೀನ್ स्ट्रेटेजिक पार्टनरशिप का स्वरूप देने का निर्णय लिया है. इस ग्रीन टेक्नोलॉजी पार्टनरशिप से हम आइसलैंड की जियो थर्मल और फिशरीज, नॉर्वे की ब्लू इकोनॉमी और आर्कटिक और सभी नॉर्डिक देशों की मैरिटाइम और सेंसिटिविटी में एक्सपर्टीज को, सस्टेनेबिलिटी की एक्सपर्टीज को भारत के स्केल के साथ जोड़कर पूरे विश्व के लिए एक बेहतर भविष्य सुनिश्चित करेंगे.
0: ಪ್ರಧಾನಮಂತ್ರಿಣಾ ಮೋದಿನಾ ಪ್ರೋಕ್ತಂ ಯತ್ ವಿಗತ ದಶವರ್ಷೇಷು ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ದ್ವಿಪಕ್ಷೀಯ ವ್ಯಾಪಾರಃ ಪ್ರಾಯಃ ಚತುರ್ಗುಣಂ ವರ್ಧಿತಃ ವರ್ತತೆ.
1: 10 ವರ್ಷೋ ಮೇ ಹಮಾರಾ ಬಯಲೆಟ್ರಲ್ ಟ್ರೇಡ್ ಲಗ್ಭಗ್ 4 ಗುಣಾ ಬಢಾ ಹೈ. ನಾರ್ಡಿಕ್ ದೇಶೋ ಕೆ ಇನ್ವೆಸ್ಟ್ಮೆಂಟ್ ಫಂಡ್ ಭೀ ಭಾರತ್ ಕಿ ರಾಪಿಡ್ ಗ್ರೋಥ್ ಮೇ ಅಹಮ್ ಸಾಝೆದಾರ್ ಬನ್ ರಹೆ ಹೈ. ಪಿಛಲೆ ಏಕ ದಶಕ ನಾರ್ಡಿಕ್ ದೇಶೋ ಸೆ ಭಾರತ್ ಮೇ ನಿವೇಶ್ ಮೇ ಲಗ್ಭಗ್ 200% ಕಿ ಬಢೋತ್ರಿ ಹುಯಿ ಹೈ. ತೇಜಿ ಸೆ ಬಢ್ತೆ ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ ನೆ ಭಾರತ್ ಕಿ ಗ್ರೋಥ್ ಸ್ಟೋರಿ ಮೇ ತೋ ಯೋಗದಾನ್ ದಿಯಾ ಹೀ ಹೈ. ಸಾಥಿ ನಾರ್ಡಿಕ್ ದೇಶೋ ಕಿ ಅರ್ಥವ್ಯವಸ್ಥಾಓ ಮೇ ಭೀ ಬಹುತ್ ಸಕಾರಾತ್ಮಕ ಭೂಮಿಕಾ ನಿಭಾಯಿ ಹೈ ಔರ್ ಹಜಾರೋ ನಯೆ ಜಾಬ್ಸ್ ಕ್ರಿಯೇಟ್ ಕಿಯೆ ಹೈ.
0: ಪ್ರಧಾನಮಂತ್ರಿ ಪುಷ್ಟಿಂ ಕೃತವಾನ್ ಯತ್ ಭಾರತಸ್ಯ ನಾರ್ಡಿಕ್ ದೇಶಾನಾಂಚ ಸಂಬಂಧಾಃ ವ್ಯಾಪಾರ ಆರ್ಥಿಕ ಸಹಯೋಗೇನ ಅಥ ಭಾರತ ಯುರೋಪಿಯ ಸಂಘಸ್ಯ ಮುಕ್ತ ವ್ಯಾಪಾರ ಸಂಧಿಭಿಃ ಸಹ ಸದ್ಯಃ ಏವ ಸಂಪನ್ನ ವ್ಯಾಪಾರ ಸ್ವರ್ಣಯುಗೆ ಪ್ರವಿಷ್ಟಾಃ ಸಂತಿ. ಅಸ್ಮಿನ್ ಅವಸರೆ ವದಂತಃ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇತ್ಯಾದಿ ದೇಶಾನಾಂ ಪ್ರಧಾನಮಂತ್ರಿಣಃ ಲೋಕತಂತ್ರಸ್ಯ ಮೂಲ್ಯಾನಾಂ ನಿಯಮಾಧಾರಿತ ವೈಶ್ವಿಕ ವ್ಯವಸ್ಥಾಯಾಃ ಅದ್ಯತನ ಪರಿವರ್ತಮಾನ ವಿಶ್ವಸ್ಯ ಬಹುಪಕ್ಷೀಯ ಸಂಸ್ಥಾಸು ತತ್ಕಾಲೀನ ಪರಿಷ್ಕಾರಸ್ಯ ಚ ಪ್ರತಿಬದ್ಧತಾಂ ಪುನರುಕ್ತವಂತಃ. ಪ್ರಧಾನಮಂತ್ರಿ ಮೋದಿ ಪಂಚರಾಷ್ಟ್ರಯಾತ್ರಾಯಾಃ ಪಂಚಮೆ ಅಂತಿಮೆ ಚ ಚರಣೆ ಇಟಲೀ ದೇಶಸ್ಯ ರಾಜಧಾನಿಂ ರೋಮ್ ನಗರಂ ಆಗತವಾನ್. ಭಾರತಸ್ಯ ಸಮೃದ್ಧ ಕಲಾ ಪರಂಪರಾಯಾಃ ಉತ್ಸವೆ ಭವ್ಯ ಸಾಂಸ್ಕೃತಿಕ ಸಂಧ್ಯಾಯಾಃ ಕಾರ್ಯಕ್ರಮೆ ಸಂಪೂರ್ಣ ಯುರೋಪ್ತಃ ಭಾರತೀಯ ಶಾಸ್ತ್ರೀಯ ಸಂಗೀತಕಾರಾಃ ನರ್ತಕಾಃ ಚ ಭಾಗಂ ಗೃಹೀತ್ವಾ ಪ್ರಧಾನಮಂತ್ರಿಣಃ ಮೋದಿನಃ ಸ್ವಾಗತ

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 7:02 ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಇದು ರೋಗದಿಂದ ನಮ್ಮನ್ನು ದೂರವಿಡುತ್ತದೆ, ಸದೃಢ ಆರೋಗ್ಯ ನೀಡುತ್ತದೆ.
1: ಮೂಳೆಗಳ ಕೋಶ ಬೆಳವಣಿಗೆ ಹೊಂದಲು, ಶಕ್ತಿಯುತವಾಗಲು ನಿತ್ಯದ ನಡಿಗೆ ಅತ್ಯುಪಯುಕ್ತ.
0: ಕೀಲುಗಳ ಸವಕಳಿ ಕಡಿಮೆಯಾಗಬೇಕೇ? ಮೂಳೆಗಳು ಶಕ್ತಿಯುತವಾಗಬೇಕೇ? ಪ್ರತಿನಿತ್ಯ ನಡೆಯಿರಿ, ಆರೋಗ್ಯ ವೃದ್ಧಿಸಿಕೊಳ್ಳಿ.

ಕೇಳುಗರೆ ಗಮನಿಸಿ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಷಣ ಅರುಣಾ ಶ್ರೀನಿವಾಸ್ ಅವರಿಂದ. ವಿಷಯ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 12:35 ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಆಯುರ್ವೇದ ಅಂದು ಇಂದು ಡಾ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ, ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ, ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹಾದೇವನ್ ಮಾಹಿತಿ. ಈಗ ವಾರ್ತೆಗಳ ವಿವರ. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ಬಡವರು, ದಲಿತರು, ಮಹಿಳೆಯರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ನಮ್ಮ ಸರ್ಕಾರ ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸುತ್ತಿರುವ ಹಿನ್ನೆಲೆ ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶದಲ್ಲಿ ಸುಮಾರು 1.52 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೇವೆ. ಈ ಮೂಲಕ ಕಾಲಾನುಕಾಲದಿಂದ ಅತಂತ್ರದಲ್ಲಿ ಬದುಕುತ್ತಿದ್ದ ಕುಟುಂಬಗಳ ಸೂರಿಗೆ ದಾಖಲೆಗಳ ಗ್ಯಾರಂಟಿ ಒದಗಿಸಿದ್ದೇವೆ ಎಂದರು. ಇದಲ್ಲದೆ ತುಮಕೂರು ಜಿಲ್ಲಾ ವ್ಯಾಪ್ತಿಯ 682 ಕೋಟಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ನೇಮಕಾತಿ ಪತ್ರ ಸೇರಿದಂತೆ ಹಲವು ಸವಲತ್ತುಗಳನ್ನು ವಿತರಿಸಿದ್ದೇವೆ. ಇದು ಸರ್ಕಾರದ ಬದ್ಧತೆಗೆ ಸಾಕ್ಷಿ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಸಹಕಾರದ ಮಧ್ಯೆಯೂ ರಾಜ್ಯ ಸರ್ಕಾರ ಅಪೂರ್ವ ಸಾಧನೆ ಮಾಡುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ತುಮಕೂರಿನ ಸರ್ಕಾರಿ ಕಾಲೇಜು ಮೈದಾನದಲ್ಲಿ ನಡೆದ ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನಾ ಸಮಾವೇಶ ಮತ್ತು 1.52 ಲಕ್ಷ ಮಂದಿಗೆ ಕಂದಾಯ ಇಲಾಖೆಯಿಂದ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ 60,000 ಕೋಟಿಯಷ್ಟು ಹಣ ಬಳಸುತ್ತಿದ್ದೇವೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ವರ್ಷಕ್ಕೆ 28,000 ಕೋಟಿ ಹಣ ಖರ್ಚು ಮಾಡುತ್ತಿದ್ದೇವೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಎಂದರು. ತುಮಕೂರು ಜಿಲ್ಲೆಯಲ್ಲಿ ಒಂದೇ ದಿನ 600 ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರಿಗೆ ನೇಮಕಾತಿ ಪತ್ರ ಕೊಡಲಾಗಿದ್ದು, ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಟ್ಟಿಗೆ ದಾಖಲೆ ಎಂದು ಸಚಿವರು ಹೇಳಿದರು. ಮಹಿಳೆಯರ ಮೇಲಿನ ದೌರ್ಜನ್ಯ, ಕಿರುಕುಳ ಹಾಗೂ ಸೈಬರ್ ಅಪರಾಧ ಪ್ರಕರಣಗಳಿಗೆ ತ್ವರಿತ ಸ್ಪಂದನೆ ನೀಡುವುದು ಪೊಲೀಸ್ ಇಲಾಖೆಯ ಮೊದಲ ಆದ್ಯತೆಯಾಗಬೇಕು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಹೇಳಿದ್ದಾರೆ. ಧಾರವಾಡ ಮಹಿಳಾ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿ, ಮೂಲಸೌಕರ್ಯಗಳು ಹಾಗೂ ಮಹಿಳೆಯರಿಗೆ ನೀಡಲಾಗುತ್ತಿರುವ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿ ಮಾತನಾಡಿದ ಅವರು,

0: ಮಹಿಳೆಯರು ಯಾವುದೇ ರೀತಿಯ ಅನ್ಯಾಯ, ಶೋಷಣೆ ಅಥವಾ ಕಿರುಕುಳಕ್ಕೆ ಒಳಗಾದಾಗ ಭಯಪಡದೆ ಮುಂದೆ ಬಂದು ದೂರು ನೀಡಬೇಕು. ಮಹಿಳಾ ಪೊಲೀಸ್ ಠಾಣೆಗಳು ಮಹಿಳೆಯರಿಗೆ ಸುರಕ್ಷತೆ ಹಾಗೂ ಆತ್ಮವಿಶ್ವಾಸ ತುಂಬುವ ಕೇಂದ್ರಗಳಾಗಬೇಕು. ಪೊಲೀಸ್ ಸಿಬ್ಬಂದಿ ಮಹಿಳೆಯರೊಂದಿಗೆ ವಿನಯ ಹಾಗೂ ಮಾನವೀಯತೆಯಿಂದ ವರ್ತಿಸಬೇಕು. ಮಹಿಳೆಯರ ಸುರಕ್ಷತೆ ಮತ್ತು ಗೌರವ ಕಾಪಾಡುವಲ್ಲಿ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಕುರಿತು ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠ ಈ ಆದೇಶ ಹೊರಡಿಸಿದ್ದು, ಮುಷ್ಕರ ನಡೆಸದಂತೆ ಸಾರಿಗೆ ನೌಕರರಿಗೆ ಸೂಚಿಸಿದೆ. ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿರುವ ನ್ಯಾಯಪೀಠ ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ನೋಟಿಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಅಭಿವೃದ್ಧಿ ಸ್ಥಗಿತಗೊಂಡಿದ್ದು, ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಸರ್ಕಾರ ಗುದ್ದಾಟದಲ್ಲಿ ಮಗ್ನವಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಂದೆಡೆ ಕುಡಿಯುವ ನೀರಿನ ಬವಣೆ ಉಲ್ಬಣಗೊಂಡಿದ್ದರೆ ಇನ್ನೊಂದೆಡೆ ಅಕಾಲಿಕ ಮಳೆಯಿಂದಾಗಿ ರೈತರು ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ರಾಜ್ಯದ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನಹರಿಸುತ್ತಿಲ್ಲ. ಶಾಸಕರಿಗೆ ಸೂಕ್ತ ಅನುದಾನ ನೀಡದ ಕಾರಣ ಆಯಾ ಕ್ಷೇತ್ರಗಳ ಅಭಿವೃದ್ಧಿ ಕೆಲಸಗಳು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಸಾಧ್ಯವಾಗಿಲ್ಲ ಎಂದರು. ಸುಮಾರು 5,000 ಶಾಲಾ ಕಟ್ಟಡಗಳು ಬಿದ್ದು ಹೋಗುವ ಹಂತದಲ್ಲಿವೆ. ರಸ್ತೆಗಳ ದುರಸ್ತಿ ಸಾಧ್ಯವಾಗದೆ ಗುಂಡಿಗಳು ವಿಜೃಂಭಿಸುತ್ತಿವೆ. ಬೆಂಗಳೂರಿನಲ್ಲಿ ಕೈಗಾರಿಕೆಗಳ ಸ್ಥಾಪನೆಗೆ ಸೂಕ್ತ ಸೌಲಭ್ಯ ಒದಗಿಸದ ಕಾರಣ ಉದ್ಯಮಿಗಳು ಅನ್ಯ ರಾಜ್ಯದತ್ತ ಸಾಗುತ್ತಿದ್ದಾರೆ ಎಂದು ರವಿಕುಮಾರ್ ಟೀಕಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿನ ಸಂಶೋಧನೆ, ಅಧ್ಯಯನ ಮತ್ತು ತನಿಖೆಗಳು ರೈತರಿಗೆ ನೇರವಾಗಿ ತಲುಪುವಂತೆ ಮತ್ತು ಅವರಿಗೆ ಅವುಗಳ ಪ್ರಯೋಜನಗಳನ್ನು ತಕ್ಷಣವೇ ದೊರೆಯುವಂತೆ ನೋಡಿಕೊಳ್ಳುವ ಉದ್ದೇಶದಿಂದ June 1 to June 15 ಕೃಷಿ ಉಳಿಸಿ ಅಭಿಯಾನ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಭುವನೇಶ್ವರದಲ್ಲಿ ನಡೆದ ಪೂರ್ವ ಪ್ರಾದೇಶಿಕ ಕೃಷಿ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಆಹಾರ ಭದ್ರತೆ ಖಚಿತಪಡಿಸುವುದು, ಪೌಷ್ಟಿಕ ಆಹಾರ ಒದಗಿಸುವುದು ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ 3 ಪ್ರಮುಖ ಆಶಯಗಳನ್ನು ಅಭಿಯಾನ ಹೊಂದಿದೆ ಎಂದರು. ದೇಶದಲ್ಲಿ ಆಹಾರ ಕ್ಷೇತ್ರದಲ್ಲಿ ಸಮಸ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಭಾರತವು ಆಹಾರ ಕ್ಷೇತ್ರದಲ್ಲಿ ಆತ್ಮನಿರ್ಭರವಾಗಬೇಕಾದ ಅಗತ್ಯವಿದೆ ಎಂದ ಸಚಿವರು, ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ, ಇದಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದೆ ಎಂದು ಅವರು ಹೇಳಿದರು. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ ಇದೇ 24 ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಅಂದು ಹೊಸದಿಲ್ಲಿಯಲ್ಲಿ 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 lakh ವನವಾಸಿಗರು, ಗಿರಿಜನರು ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದು, ಕರ್ನಾಟಕದಿಂದ 1,200 ಜನ ಹಾಗೂ ಧಾರವಾಡದಿಂದ 48 ಪ್ರತಿನಿಧಿಗಳು ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದರು.
4: ಈ ವರ್ಷ ಇಡೀ ದೇಶದಲ್ಲಿ ಭಗವಾನ್ ಬಿರ್ಸಾ ಮುಂಡಾರವರು, ಯಾರು ಗಿರಿಜನ ಸಮುದಾಯದಿಂದ ಬಹಳ ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ಹೋರಾಟಕ್ಕಿಂತನೂ ಮುಂಚೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಯಂ ಭಾಗವಹಿಸಿದ್ರು. ಅವ್ರು ನಾವು ಭಗವಾನ್ ಅಂತಾನೆ ಕರಿತೀವಿ ಬಿರ್ಸಾ ಮುಂಡಾನವರನ್ನ. ಅವರು ಬಿಹಾರದವರು. ಅವರ 150ನೇ

0: ಜಯಂತಿಯನ್ನ ದೇಶಾದ್ಯಂತ ಈ ಸಲ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭಕ್ಕೆ ನಾವು ಅವರ ಹೆಸರಿನಲ್ಲಿ ಮತ್ತು ಅವರಿಗೆ ಒಂದು ನಮನ ಸಲ್ಲಿಸುವ ರೂಪದಲ್ಲಿ ಒಂದು ದೊಡ್ಡ ಗಿರಿಜನ ಸಾಂಸ್ಕೃತಿಕ ಮಹಾಶೋಭಯಾತ್ರೆ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ದಿಲ್ಲಿನಲ್ಲಿ 24 ಮೇ 2026 ನಡೆಸುವರಿದ್ದೇವೆ. ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು 2.5-3 ಲಕ್ಷದಷ್ಟು ಈ ಬುಡಕಟ್ಟು ಸಮುದಾಯದವರು ತಮ್ಮ ಸಾಂಸ್ಕೃತಿಕ ವೇಷಭೂಷಣದೊಂದಿಗೆ ಸೇರ್ತಾರೆ.
1: ಬರುವ ಜೂನ್ 28ರಂದು ರಾಜ್ಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ದಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತೆ ಉಮಾ ಮಹದೇವನ್ ತಿಳಿಸಿದ್ದಾರೆ. ಲಸಿಕಾ ಅಭಿಯಾನ ಕುರಿತಂತೆ ವರ್ಚುವಲ್ ಮೂಲಕ ಸಭೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿನ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಜೂನ್ 28ರಂದು ಲಸಿಕೆ ಹಾಕಲಾಗುವುದು. ನಂತರದ 3 ದಿನಗಳ ಕಾಲ ಅಂದರೆ ಜೂನ್ 29, 30 ಹಾಗೂ ಜುಲೈ 1ರಂದು ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಾಗುವುದು ಎಂದರು. ಲಸಿಕಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ಪೂರ್ವ ಸಿದ್ದತೆ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿದ ಅವರು, ಈ ಕುರಿತಂತೆ ಜಾಥಾ, ಭಿತ್ತಿಪತ್ರ, ರೇಡಿಯೋ ಜಿಂಗಲ್ಸ್ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಸೂಚನೆ ನೀಡಿದರು. ಭಾರೀ ಚಂಡಮಾರುತ ಹಾಗೂ ಗಾಳಿ ಮಳೆಯ ಸಾಧ್ಯತೆ ಕುರಿತು ಹವಾಮಾನ ಇಲಾಖೆಯ ಮುನ್ಸೂಚನೆ ಹಾಗೂ ಮಳೆಗಾಲದ ಆರಂಭದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಕಡಲತೀರ ಹಾಗೂ ನದಿ ತೀರಗಳಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್, ಜಲಸಾಹಸ ಕ್ರೀಡೆ ಹಾಗೂ ಹೊನ್ನಾವರದ ಅಪ್ಸರಕೊಂಡ್ ಬೀಚ್ನಲ್ಲಿ ಪ್ರೀವೆಡ್ಡಿಂಗ್ ಸೆಟ್ ಅಳವಡಿಕೆಗಳನ್ನು ಸ್ಥಗಿತಗೊಳಿಸಿ ಉತ್ತರ ಕನ್ನಡ ರಿವರ್ ರಾಫ್ಟಿಂಗ್ ಮತ್ತು ಜಲಸಾಹಸ ಕ್ರೀಡೆ ನಿರ್ವಹಣೆ ಮತ್ತು ಮೇಲುಸ್ತುವಾರಿ ಸಮಿತಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ವರ್ಷಗಳ ಸಾಧನೆಯೇ ನಮ್ಮ ಬದ್ಧತೆ. ದಲಿತರು ಬಡವರ ಅಭಿವೃದ್ಧಿಗೆ ಸರ್ಕಾರ ಬದ್ಧ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುನರುಚ್ಚಾರ. ಸಾರಿಗೆ ಸಂಘಟನೆಗಳು ಇಂದು ಕರೆ ನೀಡಿದ್ದ ಮುಷ್ಕರಕ್ಕೆ ಹೈಕೋರ್ಟ್ ತಡೆ. ಸಾರಿಗೆ ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ. ರಾಜ್ಯದಲ್ಲಿ ಸ್ಥಗಿತಗೊಂಡ ಅಭಿವೃದ್ಧಿ. ಮುಖ್ಯಮಂತ್ರಿ ಅಧಿಕಾರ ಭದ್ರತೆಗಾಗಿ ಗುದ್ದಾಟ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಆರೋಪ. ರಾಜ್ಯಾದ್ಯಂತ ಜೂನ್ 28ರಂದು ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಅಪರ ಮುಖ್ಯ ಕಾರ್ಯದರ್ಶಿ ಉಮಾ ಮಹದೇವನ್ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಶ್ರೋತೃಗಳೇ.
4: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಸಿಡ್ಯಾಕ್ನ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರು ಸಿಡ್ಯಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ SD ಸುದರ್ಶನ್ ಅವರು.
5: ನಮಸ್ಕಾರ ಕೇಳುಗರೆ. ಟೆಕ್ನಾಲಜಿ ಈಗ ದೂರ ಇರುವ ವಿಷಯ ಇಲ್ಲ. ಅದು ನಿಮ್ಮ ಫೋನ್ ಅಲ್ಲಿ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಇದೆ, ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದೆಯೇ, ಹೆಲ್ತ್ ರೆಕಾರ್ಡ್ಸ್ ಒಳಗಡೆ ಇದೆಯೇ, ನಮ್ಮ ಮಕ್ಕಳ ಎಜುಕೇಶನ್ ಅಲ್ಲಿ ಇದೆಯೇ. ಸೊ ಡೈಲಿ ಲೈಫ್ ಅಲ್ಲಿ ಟೆಕ್ನಾಲಜಿ ಒಂದು ಅಂಗವಾಗಿದೆ. At the same time, we also got vaccines during COVID. We get forecast on a daily basis. We launch rockets. All of them require computing. For that, our regular computers are not good enough. We need computers that are hundreds and thousand times more powerful than that. And we call them supercomputers. Such computers are being developed in India by CDAC. And we have been doing it since 1988. And these computers are so powerful that we are able to predict, for example, ಹೌ ಮಚ್ ಎಲೆಕ್ಟ್ರಿಸಿಟಿ ಈಸ್ ಬೀಯಿಂಗ್ ಜನರೇಟೆಡ್ ಅಂಡ್ ಕನ್ಸ್ಯೂಮ್ಡ್, ಹೌ ಡು ವಿ ಬ್ಯಾಲೆನ್ಸ್ ಇಟ್ ಸೊ ದಟ್ ದೇರ್ ಇಸ್ ನೋ ಪವರ್ ಕಟ್.

0: point, we always have openings for you to apply. And if you find a synergy between your capability and our requirement, we'll be working together. If you are already working, having your own industry or an entrepreneur, we look for collaboration so that we can help you mature your technology with some of the latest things that can happen in research. We can bring it to you to make your solutions better. You can also take transfer of technology, as we call them. Some of the technology that we have, you can take it and make part of your solution as a collaborator. We can also do development if that is to be done for you. So whether it is collaboration for research and development or transfer of technology or human resource development, CDAC Bangalore has all the wherewithals to work together with you. And just before we summarize, at CDAC Bangalore, maybe few things that stand out to see why you should consider CDAC Bangalore to collaborate with, to work with. This year, that is 2026, we'll be setting up India's largest supercomputing facility at Bangalore CDAC. We'll have India's largest quantum computing facility. We already have unique and world's largest EDA tool grid. And we have indigenous flight controller that can be used for drone development. We have several IoT systems that can be used for IoT application developments. Cyber security technologies, particularly in digital signatures, domain name security, and post-quantum cryptography, PQC, they are all already available for you to use. On the public welfare front, we also support through a certain software called eSadhya with special program for children with mild autism. So special schools can make use of the software that we have. We also have certain specific modules to improve the mental health, even for a normal person, called Manas. So there are much more that are available at CDAC Bangalore. That is the reason we thought we should engage with the entire Kannada Rajya over a period to understand your requirements and to explain what we do through this program, Tantragyana Taranga, CDAC Jyote. Very happy to be speaking to all of you. We are looking forward to your feedback and any questions, which we will take it up and answer in subsequent episodes. ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಧನ್ಯವಾದಗಳು.
1: ಸಿಡಾಕ್ನ ಕಾರ್ಯಚಟುವಟಿಕೆಗಳ ಕುರಿತು ತಿಳಿಸಿದವರು ಬೆಂಗಳೂರು ಸಿಡಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರು.
2: ಆತ್ಮೀಯ ಕೇಳುಗರೇ, ಬೆಂಗಳೂರು ಸಿಡಾಕ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡಾಕ್ಟರ್ ಎಸ್ ಡಿ ಸುದರ್ಶನ್ ಅವರ ಮಾತುಗಳನ್ನು ಕೇಳಿದ್ರಲ್ಲ, ಒಟ್ಟಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ವಿಶ್ವದ ಅತಿದೊಡ್ಡ ಇಡಿಎ ಟೂಲ್ ಗ್ರಿಡ್ ಹಾಗೂ ಭಾರತದ ಅತಿದೊಡ್ಡ ಕ್ವಾಂಟಮ್ ಕಂಪ್ಯೂಟಿಂಗ್ ಸೌಲಭ್ಯವನ್ನ ಹೊಂದಿದೆ ಸಿಡಾಕ್ ಬೆಂಗಳೂರು. ಈ ವರ್ಷ ಸಿಡಾಕ್ ಬೆಂಗಳೂರಿನಲ್ಲಿ ಭಾರತದ ಅತಿದೊಡ್ಡ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯವನ್ನು ಸ್ಥಾಪಿಸಲಿದೆ. ಐಒಟಿ ಅಪ್ಲಿಕೇಶನ್ ಅಭಿವೃದ್ಧಿಗಾಗಿ ಬಳಸುವ ಹಲವಾರು ಐಒಟಿ ವ್ಯವಸ್ಥೆಯನ್ನ ಹೊಂದಿದೆ. ಈಗಾಗಲೇ ಸಾರ್ವಜನಿಕರ ಬಳಕೆಗೆ ಸೈಬರ್ ಸೆಕ್ಯೂರಿಟಿ ತಂತ್ರಜ್ಞಾನಗಳು, ಅದರಲ್ಲೂ ವಿಶೇಷವಾಗಿ ಡಿಜಿಟಲ್ ಸಿಗ್ನೇಚರ್ಗಳು, ಡೊಮೈನ್ ನೇಮ್ ಸೆಕ್ಯೂರಿಟಿ, ಪಿಕ್ಯೂಸಿ ಇವೆಲ್ಲವನ್ನ ನೀಡಿದೆ. ಸೌಮ್ಯ ಸ್ವಲೀನತೆ ಮಕ್ಕಳು, ವಿಶೇಷ ಚೇತನ ಮಕ್ಕಳಿಗಾಗಿ ಶಾಲೆಗಳಲ್ಲಿ ಬಳಸಬಹುದಾದ ಈ ಸಾಧ್ಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸಿದೆ. ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯವನ್ನ ಉತ್ತಮಗೊಳಿಸೋದಿಕ್ಕೆ ಮಾನಸ್ ಎಂಬ ನಿರ್ದಿಷ್ಟ ಮಾಡ್ಯೂಲ್ಗಳನ್ನ ತಯಾರಿಸಿದೆ. ಹೀಗೆ ಇನ್ನೂ ಹಲವಾರು ಸೌಲಭ್ಯಗಳನ್ನು ಸಿಡಾಕ್ ಬೆಂಗಳೂರು ನೀಡಲಿದೆ. ನಿಮ್ಮ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸಿಡಾಕ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳು, ಆವಿಷ್ಕಾರಗಳು, ಹೊಸ ತಂತ್ರಜ್ಞಾನಗಳನ್ನು ನಿಮಗೆ ತಿಳಿಸೋದಿಕ್ಕೆ ನಿರ್ಧರಿಸಿ ಈ ಕಾರ್ಯಕ್ರಮ ಸರಣಿಯನ್ನು ನಿಮಗಾಗಿ ತಂದಿದೆ ಸಿಡಾಕ್ ಬೆಂಗಳೂರು.
3: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮೆಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್,

0: ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:30. ಈಗ ಕೆಲವು ಜಾಹೀರಾತುಗಳು.
1: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
1: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ.
1: ನಿಮ್ಮೆದುರಿಗೆ ಅಪಘಾತ ಸಂಭವಿಸಿದಲ್ಲಿ ತಕ್ಷಣ ಸ್ಪಂದಿಸಿ, ಮಾನವೀಯತೆ ಮರೆಯದಿರಿ.
0: ಗಾಯಾಳುವನ್ನು ಸಮೀಪದ ಆಸ್ಪತ್ರೆಗೆ ಸೇರಿಸಿ.
1: ಆ ಜೀವಕ್ಕೆ ಮೊದಲ 10-20 ನಿಮಿಷಗಳು ಅತಿ ಅಮೂಲ್ಯ.
0: ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ.
1: ಕೋರ್ಟ್ ಆದೇಶದಂತೆ ಆಸ್ಪತ್ರೆಯವರಾಗಲಿ ಪೊಲೀಸ್ ಇಲಾಖೆಯಾಗಲಿ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ಬಯಸುವುದಿಲ್ಲ.
0: ಕೋರ್ಟ್ ಕಚೇರಿ ಅಲೆಯಬೇಕಾದ ಯಾವ ಭಯವೂ ಇಲ್ಲ.
1: ಜೀವ ಉಳಿಸಿ, ಮಾನವೀಯತೆ ಮೆರೆಯಿರಿ.
0: ಜೀವ ಉಳಿಸಿ, ಮಾನವೀಯತೆ ಮರೆಯದಿರಿ.
2: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
3: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ 7:35 ಕ್ಕೆ ವಾರ್ತೆಗಳನ್ನು ಕೇಳುವಿರಿ.

ಹನಿ ಹನಿ ನೀರಿಗೂ ಬೆಲೆ ಇದೆ. ನೀರನ್ನು ಮಿತವಾಗಿ ಬಳಸಿ ಜೀವ ಸಂಕುಲಗಳ ಉಳಿವಿಗೆ ನೆರವಾಗಿ. ನೀರನ್ನು ವ್ಯರ್ಥ ಪೋಲು ಮಾಡದಿರಿ, ಬಾಯಾರಿದ ಜೀವಗಳ ದಾಹ ನೀಗಿಸಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪಂಚರಾಷ್ಟ್ರ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್, 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ 5 ದಿನಗಳ 5 ದೇಶಗಳ ಅಧಿಕೃತ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ನಿನ್ನೆ ರಾತ್ರಿ ಇಟಲಿಯ ರಾಜಧಾನಿ ರೋಮ್ಗೆ ತಲುಪಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ಅವರನ್ನು ಇಟಲಿಯ ಉಪಪ್ರಧಾನಮಂತ್ರಿ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವ ಆಂಟೋನಿಯೋ ತಾಜಾನಿ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು. ತಮ್ಮ ಈ ಭೇಟಿಯ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಅಧ್ಯಕ್ಷ ಸೆರ್ಗಿಯೋ ಮಟ್ಟರೆಲ್ಲಾ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಈ ಮಾತುಕತೆಯು ಮುಖ್ಯವಾಗಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಐಎಂಇಸಿ ಯೋಜನೆಗೆ ವೇಗ ನೀಡುವುದರ ಮೇಲೆ ಕೇಂದ್ರೀಕೃತವಾಗಿರಲಿದ್ದು, ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-2029 ಪ್ರಗತಿಯ ಪರಾಮರ್ಶೆಯೂ ಕೂಡ ನಡೆಯಲಿದೆ. ಜೊತೆಗೆ ರೋಮ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಎಫ್ಎಒನ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿರುವ ಪ್ರಧಾನಿ ಜಾಗತಿಕ ಆಹಾರ ಭದ್ರತೆಯ ಕುರಿತು ಭಾರತದ ಬದ್ದತೆಯನ್ನು ಪುನರುಚ್ಚರಿಸಲಿದ್ದಾರೆ. ಇಟಲಿಗೆ ಆಗಮಿಸುವ ಮುನ್ನ ನಾರ್ವೆಯ ರಾಜಧಾನಿ ಓಸ್ಲೋದಲ್ಲಿ ನಡೆದಂತಹ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಭಾರತ ಮತ್ತು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ತಮ್ಮ ದ್ವಿಪಕ್ಷೀಯ ಬಾಂಧವ್ಯವನ್ನು ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತೆ ಕಾರ್ಯತಂತ್ರದ ಪಾಲುದಾರಿಕೆಗೆ ಉನ್ನತೀಕರಿಸಿವೆ. ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿಯವರು, ಕಳೆದ 1 ದಶಕದಲ್ಲಿ ಭಾರತದಲ್ಲಿ ನಾರ್ಡಿಕ್ ದೇಶಗಳ ಹೂಡಿಕೆಯು 200%ರಷ್ಟು ಹೆಚ್ಚಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಇದೇ 23ರಿಂದ ಭಾರತಕ್ಕೆ 4 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ಪ್ರಕಟಿಸಿದೆ. ಮಾರ್ಕೋ ರುಬಿಯೋ ಅವರು ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಭಾರತಕ್ಕೆ ನೀಡುತ್ತಿರುವಂತಹ ಮೊದಲ ಭೇಟಿ ಇದಾಗಿದೆ. ತಮ್ಮ ಈ ಪ್ರವಾಸದ ಅವಧಿಯಲ್ಲಿ ಅವರು ಕೋಲ್ಕತ್ತಾ, ಆಗ್ರಾ, ಜೈಪುರ ಮತ್ತು ನವದೆಹಲಿಗೆ ಭೇಟಿ ನೀಡಲಿದ್ದಾರೆ. ಭಾರತದ ಹಿರಿಯ ಅಧಿಕಾರಿಗಳೊಂದಿಗೆ ನಡೆಯಲಿರುವಂತಹ ಸಭೆಗಳಲ್ಲಿ ಕಾರ್ಯದರ್ಶಿ ರುಬಿಯೋ ಅವರು ಇಂಧನ, ಭದ್ರತೆ, ವ್ಯಾಪಾರ ಮತ್ತು ರಕ್ಷಣಾ ಸಹಕಾರದ ಕುರಿತು ಪ್ರಮುಖ ಚರ್ಚೆಗಳನ್ನು ನಡೆಸಲಿದ್ದಾರೆ ಎಂದು ಅಮೆರಿಕ ವಿದೇಶಾಂಗ ಇಲಾಖೆಯ ವಕ್ತಾರ ಟಾಮಿ ಪಿಗೋಟ್ ತಿಳಿಸಿದ್ದಾರೆ. ಮಾರ್ಕೋ ರುಬಿಯೋ ಅವರ ಈ ಪ್ರವಾಸದ ಪ್ರಮುಖ ಭಾಗವಾಗಿ ನವದೆಹಲಿಯಲ್ಲಿ ಇದೇ 26ರಂದು ನಡೆಯಲಿರುವಂತಹ ಕ್ವಾಡ್ ಒಕ್ಕೂಟದ ವಿದೇಶಾಂಗ ಸಚಿವರ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ನವದೆಹಲಿಯಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಖಚಿತಪಡಿಸಿದೆ. ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನಿ ವಾಂಗ್ ಮತ್ತು ಜಪಾನ್ ವಿದೇಶಾಂಗ ಸಚಿವ ಮೊಟೇಗಿ ತೋಶಿಮಿತ್ಸು ಭಾಗಿಯಾಗಲಿದ್ದಾರೆ. ಈ ಫಾರ್ಮಸಿಗಳ ಮೂಲಕ ನಿಯಮ ಬಾಹಿರವಾಗಿ ಔಷಧಿ ಮಾರಾಟ ಮಾಡುವುದನ್ನು ವಿರೋಧಿಸಿ ಅಖಿಲ ಭಾರತ ಕೆಮಿಸ್ಟ್ ಮತ್ತು ಡ್ರಗ್ಗಿಸ್ಟ್ ಸಂಘಟನೆ ಇಂದು ದೇಶ

0: ರಾಜ್ಯಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದೆ. ಇದರಿಂದಾಗಿ ದೇಶದ ಸುಮಾರು 12.4 ಲಕ್ಷ ಖಾಸಗಿ ಔಷಧಿ ಅಂಗಡಿಗಳು ಮುಚ್ಚುವ ಸಾಧ್ಯತೆ ಇದ್ದು ಔಷಧ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ಆನ್ಲೈನ್ ಫಾರ್ಮಸಿಗಳು ವೈದ್ಯರ ಚೀಟಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡುತ್ತಿಲ್ಲ ಮತ್ತು ಮಾದಕ ದ್ರವ್ಯಗಳು ಹಾಗೂ ಶೆಡ್ಯೂಲ್ಡ್ ಹೆಚ್ ಔಷಧಿಗಳನ್ನು ಸುಲಭವಾಗಿ ವಿತರಿಸುತ್ತಿವೆ ಎಂದು ಸಂಘಟನೆಗಳು ಆರೋಪ ಮಾಡಿವೆ. ಅಲ್ಲದೆ ಕೊರಿಯರ್ ಮೂಲಕ ತಲುಪಿಸುವಾಗ ಇವುಗಳ ಸಂಗ್ರಹಣ ತಾಪಮಾನದ ನಿಯಮ ಉಲ್ಲಂಘನೆಯಾಗುತ್ತಿದ್ದು ಇದು ರೋಗಿಗಳ ಆರೋಗ್ಯಕ್ಕೆ ಹಾನಿಕಾರಕ ಎಂದು ಪ್ರತಿಭಟನಾಕಾರರು ದೂರಿದ್ದಾರೆ. ಆದರೆ ರೋಗಿಗಳಿಗೆ ತೊಂದರೆಯಾಗದಂತೆ ತಡೆಯಲು ದೇಶದ ಎಲ್ಲ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಡಿಜಿಟಲ್ ಆರೋಗ್ಯ ಆವಿಷ್ಕಾರಕ್ಕೆ ಭಾರತ ಹೊಂದಿರುವಂತಹ ಬದ್ದತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಪುನರುಚ್ಚರಿಸಿದ್ದಾರೆ. ಜಿನೀವಾದಲ್ಲಿ ನಡೆಯುತ್ತಿರುವಂತಹ 79ನೇ ವಿಶ್ವ ಆರೋಗ್ಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಚಿವರು, ದೇಶಾದ್ಯಂತ 1.85 ಲಕ್ಷಕ್ಕೂ ಹೆಚ್ಚು ಆಯುಷ್ಮಾನ್ ಆರೋಗ್ಯ ಮಂದಿರಗಳನ್ನು ಸ್ಥಾಪಿಸಿ ತಳಮಟ್ಟದಲ್ಲಿ ಉಚಿತ ಪ್ರಾಥಮಿಕ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ ಮತ್ತು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಡಿಯಲ್ಲಿ 88 ಕೋಟಿಗೂ ಹೆಚ್ಚು ವಿಶಿಷ್ಟ ಡಿಜಿಟಲ್ ಆರೋಗ್ಯ ಗುರುತುಗಳನ್ನು ಸೃಜಿಸಲಾಗಿದೆ ಎಂದು ಸಚಿವರು ಜಾಗತಿಕ ಸಮುದಾಯಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಭೂತಾನ್ ಮತ್ತು ನೇಪಾಳ ದೇಶಗಳ ಆರೋಗ್ಯ ಸಚಿವರ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಜೆಪಿ ನಡ್ಡಾ ಅವರು ಭಾರತದ ನೆರೆಹೊರೆ ಮೊದಲು ಎಂಬ ನೀತಿಯನ್ನು ಪುನರುಚ್ಚರಿಸಿದ್ದಾರೆ. ಭೂತಾನ್ನಲ್ಲಿ ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸುವ ಸಾಧ್ಯತೆ ಮತ್ತು ಟೆಲಿಮೆಡಿಸಿನ್ ಸೇರಿದಂತೆ ಡಿಜಿಟಲ್ ಆರೋಗ್ಯದ ಅತ್ಯುತ್ತಮ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಕುರಿತು ಅವರು ಸಮಾಲೋಚನೆ ನಡೆಸಿದ್ದಾರೆ. ಇಂಡಿಯಾ ಸಂಸ್ಥೆಯ ಬೋಯಿಂಗ್ 787-8 ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ತಪಾಸಣೆ ನಡೆಸುವಂತೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿಜಿಸಿಎ ಆದೇಶ ನೀಡಿದೆ. ಈ ತಪಾಸಣೆಯನ್ನು ಡಿಜಿಸಿಎ ಅಧಿಕಾರಿಗಳ ಸಮ್ಮುಖದಲ್ಲೇ ವಿಮಾನದ ಮೂಲ ಉಪಕರಣ ತಯಾರಕರ ಸಂಸ್ಥೆ ಒಇಎಂನಲ್ಲಿ ನಡೆಸಬೇಕು ಎಂದು ಸೂಚನೆ ನೀಡಲಾಗಿದೆ. ಡಿಜಿಸಿಎ ನೀಡಿರುವಂತಹ ಮಾಹಿತಿಯ ಪ್ರಕಾರ ಏರ್ ಇಂಡಿಯಾದ ವಿಟಿ ಎಎನ್ಎಕ್ಸ್ ನೋಂದಣಿ ಸಂಖ್ಯೆಯ ಬೋಯಿಂಗ್ 787-8 ವಿಮಾನವು ಲಂಡನ್ನ ಹೀಥ್ರೂ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ AIC-132 ವಿಮಾನಯಾನ ಕೈಗೊಂಡಂತಹ ಸಂದರ್ಭದಲ್ಲಿ ನಂತರ ಇದೇ ಫೆಬ್ರವರಿ 2ರಂದು ತಾಂತ್ರಿಕ ಕಾರಣಗಳಿಗಾಗಿ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಹಿಳೆಯರ ಸಾಮಾಜಿಕ ಆರ್ಥಿಕ ಉನ್ನತಿಗಾಗಿ 3,000 ರೂಪಾಯಿಗಳ ಖಚಿತವಾದ ಮಾಸಿಕ ಆರ್ಥಿಕ ಸಹಾಯವನ್ನು ಒದಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಪ್ರಾರಂಭಿಸಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರಿಚಯಿಸಿದ ಈ ಯೋಜನೆ ಮುಂದಿನ ತಿಂಗಳ 1ರಿಂದ ಜಾರಿಗೆ ಬರಲಿದೆ. ಈ ಯೋಜನೆಯ ಅಡಿಯಲ್ಲಿ ಹಣಕಾಸಿನ ಸಹಾಯವನ್ನು ನೇರ ಪ್ರಯೋಜನ ವರ್ಗಾವಣೆ ಅಥವಾ ಡಿಬಿಟಿ ಮೂಲಕ ಅರ್ಹ ಫಲಾನುಭವಿಗಳ ಆಧಾರ್ ಜೋಡಣೆಯಾಗಿರುವಂತಹ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡಲಾಗುತ್ತದೆ. ಈ ಯೋಜನೆಗೆ ಒಳಪಡಲು ಮಹಿಳೆಯರು 25-60 ವರ್ಷ ವಯಸ್ಸಿನ ಒಳಗಿನವರಾಗಿರಬೇಕು. ಆದಾಯ ತೆರಿಗೆ ಪಾವತಿಸದೇ ಇರುವಂತಹ ಮತ್ತು ಯಾವುದೇ ಶಾಶ್ವತ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಅಥವಾ ರಾಜ್ಯ ಕೇಂದ್ರ ಶಾಸನಬದ್ದ ಪಂಚಾಯತ್ ಪುರಸಭೆ ಸ್ಥಳೀಯ ಸಂಸ್ಥೆಗಳು ಅಥವಾ ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಂದ ಅನಿಯಮಿತ ವೇತನ ಅಥವಾ ಪಿಂಚಣಿ ಪಡೆಯಬಾರದು. ಹೊಸ ಆದೇಶದ ಪ್ರಕಾರ ಲಕ್ಷ್ಮೀ ಭಂಡಾರ್ ಯೋಜನೆಯ ಅಸ್ತಿತ್ವದಲ್ಲಿರುವಂತಹ ಎಲ್ಲಾ ಫಲಾನುಭವಿಗಳು ಅನ್ನಪೂರ್ಣ ಯೋಜನೆಗೆ ಒಳಗೊಳ್ಳಲಿದ್ದಾರೆ. ಇದೇ 25ರಿಂದ ಜೂನ್ 6ರವರೆಗೆ ಗೋವಾದ ಮಡಗಾಂವ್ನ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಸಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಫುಟ್ಬಾಲ್ ಪಂದ್ಯಾವಳಿಗೆ ಭಾರತದ 26 ಸದಸ್ಯರ ಪ್ರಾಥಮಿಕ ತಂಡವನ್ನು ಮುಖ್ಯ ತರಬೇತುದಾರ ಕ್ರಿಸ್ಟಿನ್ ಛೇತ್ರಿ ಪ್ರಕಟಿಸಿದ್ದಾರೆ. ಪಂದ್ಯಾವಳಿ ಆರಂಭಕ್ಕೂ ಮುನ್ನ 23 ಆಟಗಾರ್ತಿಯರ ಅಂತಿಮ ತಂಡವನ್ನು ಘೋಷಣೆ ಮಾಡಲಾಗುವುದು. ಪಂದ್ಯಾವಳಿಯ ಬಿ ಗುಂಪಿನಲ್ಲಿರುವಂತಹ ಭಾರತ ತಂಡವು ಇದೇ 25ರ ಉದ್ಘಾಟನಾ ದಿನದಂದು ಮಾಲ್ಡೀವ್ಸ್ ವಿರುದ್ಧ ಆಡುವ ಮೂಲಕ ತನ್ನ ಅಭಿಯಾನ ಆರಂಭ ಮಾಡಲಿದ್ದು ಇದೇ 31ರಂದು ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಎ ಗುಂಪಿನಲ್ಲಿ ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ತಂಡಗಳು ಸ್ಥಾನ ಪಡೆದಿವೆ. ಎರಡೂ ಗುಂಪುಗಳಿಂದ ಅಗ್ರ 2 ತಂಡಗಳು ಜೂನ್ 3ರಂದು ನಡೆಯಲಿರುವಂತಹ ಸೆಮಿಫೈನಲ್ಗೆ ಅರ್ಹತೆಯನ್ನು ಪಡೆಯಲಿದ್ದು ಜೂನ್ 6ರಂದು ಪ್ರಶಸ್ತಿಗಾಗಿ ಅಂತಿಮ ಹಣಾಹಣಿ ನಡೆಯಲಿದೆ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯವನ್ನು ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಶ್ಲಾಘಿಸಿದ್ದಾರೆ. ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯಕ್ಕೆ ಹೋಲಿಸಿದರೆ ಕ್ರಿಕೆಟಿಗರು 15%ರಷ್ಟು ಫಿಟ್ನೆಸ್ ಹೊಂದಿಲ್ಲ ಎಂದು ಹೇಳಿದ್ದಾರೆ.

0: ನಿನ್ನೆ ನಡೆದಂತಹ ಆರ್ಸಿಬಿ ಇನ್ನೋವೇಷನ್ ಲ್ಯಾಬ್ ಇಂಡಿಯನ್ ಸ್ಪೋರ್ಟ್ಸ್ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಕ್ರಿಕೆಟ್ಗೆ ಸಿಗುವಂತಹ ಅತಿಯಾದ ಗಮನದಿಂದಾಗಿ ಇತರ ಕ್ರೀಡೆಗಳನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಅವರ ಈ ಹೇಳಿಕೆಯನ್ನು ಹಾಕಿ ಇಂಡಿಯಾ ಮತ್ತು ಭಾರತ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಸೇರಿದಂತೆ ಪ್ರಮುಖ ಆಟಗಾರರು ಸ್ವಾಗತಿಸಿದ್ದಾರೆ. ಈ ಮಾತುಗಳು ಕೇವಲ ಪ್ರಶಂಸೆಯಲ್ಲ, ಬದಲಿಗೆ ಆಧುನಿಕ ಹಾಕಿಗೆ ಅಗತ್ಯವಿರುವಂತಹ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸಿಕ್ಕ ದೊಡ್ಡ ಮನ್ನಣೆಯಾಗಿದೆ ಎಂದು ಹಾಕಿ ವಲಯ ಹರ್ಷ ವ್ಯಕ್ತಪಡಿಸಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚರಾಷ್ಟ ಪ್ರವಾಸದ ಅಂತಿಮ ಚರಣದ ಭಾಗವಾಗಿ ಇಟಲಿಯ ರೋಮ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಇದೇ 23ರಿಂದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಭಾರತ ಭೇಟಿ. ಔಷಧಿಗಳ ಆನ್ಲೈನ್ ಮಾರಾಟ ವಿರೋಧಿಸಿ ಇಂದು ದೇಶಾದ್ಯಂತ ಔಷಧ ಮಾರಾಟಗಾರರ ಮುಷ್ಕರ. ಎಂದಿನಂತೆ ಕಾರ್ಯನಿರ್ವಹಿಸಲಿರುವ ಜನೌಷಧಿ ಕೇಂದ್ರಗಳು. ಸಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ 26 ಸದಸ್ಯರ ಭಾರತದ ಪ್ರಾಥಮಿಕ ತಂಡ ಪ್ರಕಟ. ಭಾರತೀಯ ಹಾಕಿ ಆಟಗಾರರ ದೈಹಿಕ ಸಾಮರ್ಥ್ಯ ಶ್ಲಾಘಿಸಿದ ಹಿರಿಯ ಕ್ರಿಕೆಟಿಗ ವಿರಾಟ್ ಕೊಹ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಬೆಂಗಳೂರು, ಈಗ ಸಮಯ 7:45 ಈಗ ಕೆಲವು ಜಾಹೀರಾತುಗಳು, ನಂತರ ಚಿತ್ರಗೀತೆಗಳು.

0: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
0: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: Annapurna scheme providing 3,000 rupees per month to women aged 25 to 60 years from June 1st. Joint Parliamentary Committee on One Nation, One Election says simultaneous Lok Sabha and Assembly elections can save nearly 7 lakh crore rupees and increase India's GDP growth by 1.6%. DGCA orders further inspection of fuel control switch of an Air India Boeing 787-8 aircraft following technical snag earlier this year. And in IPL cricket, Rajasthan Royals beat Lucknow Super Giants by 7 wickets in Jaipur. And with that, we end the morning news. Have a nice day.
1: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ಸರ್ಕಾರಿಯ ಕಮಿಷನ್ ತನ್ನ ವರದಿಯನ್ನು ಸಲ್ಲಿಸಿದ ನಂತರ ಕೆಲವು ರಾಜ್ಯಗಳಿಂದ ಸ್ವಾಯತ್ತತೆಗಾಗಿ ಕೋರಿಕೆ ಬಂದ ನಂತರ ಸರ್ಕಾರಿಯ ಕಮಿಷನ್ ಅದನ್ನು ಪರಿಶೀಲಿಸಿ ಕಂಪನಾಂಕಗಳನ್ನು ನೀಡುವ ಹಕ್ಕು ಕೇಂದ್ರಕ್ಕೆ ಇರುವ ಬಗ್ಗೆ ತಕರಾರು ಎತ್ತಲಿಲ್ಲ, ಏಕೆಂದರೆ ಅದು ಅಂತಾರಾಷ್ಟೀಯ ದೂರಸಂಪರ್ಕ ಕೂಟಗಳ ಒಪ್ಪಂದದಂತೆ ನಡೆಯುವ ಕಾರ್ಯ. ಆದರೆ ರಾಜ್ಯಗಳು ಕೇಳಿದ ತಮ್ಮ ದೃಷ್ಟಿಕೋನಗಳನ್ನು ಜನರ ಮುಂದೆ ಇಡಲು ಬೇಕಾಗುವ ಅವಕಾಶದ ಕುರಿತು ಅನಕ್ಷರಸ್ಥರು ಅರೆ ಅಕ್ಷರಸ್ಥರೇ ಹೆಚ್ಚಾಗಿರುವ ಈ ದೇಶದಲ್ಲಿ, ಅದರಲ್ಲೂ ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಮಾಹಿತಿಯನ್ನು ಪಡೆಯಲು ಯಾವುದೇ ಮಾಧ್ಯಮಗಳಿಲ್ಲ. ಇತರ ಕಡೆಗಳಲ್ಲಿ ರೇಡಿಯೋ ಹಾಗೂ ದೂರದರ್ಶನ ಜನರಿಗೆ ಮಾಹಿತಿಯನ್ನು ನೀಡುವ ಶಕ್ತಿಯುತ ಮಾಧ್ಯಮಗಳಾಗಿವೆ. ಆದ್ದರಿಂದ ಎಲ್ಲ ರಾಜಕೀಯ ಪಕ್ಷಗಳು ಈ ಮಾಧ್ಯಮಗಳ ಉಪಯೋಗವನ್ನು ಪಡೆಯಲು ಉತ್ಸುಕವಾಗಿವೆ. ಇತರ ಮುಂದುವರೆದ ರಾಷ್ಟ್ರಗಳಲ್ಲಿ ವಿದ್ಯಾವಂತ ಜನರಿಗೆ ಇಂತಹ ಮಾಧ್ಯಮಗಳು ವಿದ್ಯಮಾನಗಳ ಬಗ್ಗೆ ವಿಶ್ಲೇಷಿಸುವ ಅವಕಾಶವನ್ನು ನೀಡಿದರೆ ಭಾರತದಲ್ಲಿ ಜಾತೀಯತೆ ಮತೀಯತೆ ಎಲ್ಲೆಡೆ ಇದ್ದು ಅವುಗಳನ್ನು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ಳುವ ಗುಂಪುಗಳು ಬಲಯುತವಾಗಿರುವುದರಿಂದ ಅನಿಯಂತ್ರಿತ ಮಾಧ್ಯಮಕ್ಕೆ ಅವಕಾಶ ನೀಡಿದರೆ ಅದು ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ಧಕ್ಕೆ ಉಂಟು ಮಾಡಬಹುದು. ಆದ್ದರಿಂದ ರಾಜ್ಯಗಳಿಗೆ ಪ್ರಸಾರದ ಅಧಿಕಾರವನ್ನು ನೀಡುವುದನ್ನು ನಾವು ಪುರಸ್ಕರಿಸುವುದಿಲ್ಲ ಎಂದು ಹೇಳಿದ ಸರ್ಕಾರಿಯ ಕಮಿಷನ್ ಈ ಮಾಧ್ಯಮಗಳಿಗೆ ಸ್ವಾಯತ್ತತೆಯನ್ನು ತಳ್ಳಿಹಾಕಿತು. ನಮ್ಮ ದೇಶದಲ್ಲಿ ಈ ಶಕ್ತಿಯುತ ಮಾಧ್ಯಮಗಳು ಜನತೆಯ ಹಿತಾಸಕ್ತಿಗಳನ್ನು ಗಮನದಲ್ಲಿರಿಸಿಕೊಂಡು ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಹಾಗೂ ಆಧುನಿಕತೆಯತ್ತ ಅವರನ್ನು ಕೊಂಡೊಯ್ಯಲು ಸಹಕಾರಿಯಾಗಬೇಕು. ಈ ಶ್ರವ್ಯ ಹಾಗೂ ದೃಶ್ಯ ಮಾಧ್ಯಮಗಳು ಜನರ ಶಿಕ್ಷಣಕ್ಕೆ ಯೋಗ್ಯವಾಗಿರುವುದರಿಂದ ಅವುಗಳ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಂಡು ದೇಶದ ಏಕತೆ ಹಾಗೂ ಸಮಗ್ರತೆಯನ್ನು ಬೆಳೆಸಬೇಕು. ಈ ಎಲ್ಲ ಉದ್ದೇಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ಮಾಧ್ಯಮಗಳಿಗೆ ಪೂರ್ಣ ಸ್ವಾಯತ್ತತೆಯನ್ನು ನೀಡಬಾರದು. ಅವು ಕೇಂದ್ರ ಸರ್ಕಾರದ ಅಧೀನದಲ್ಲಿರಬೇಕು. ರಾಷ್ಟ್ರದ ಏಕತೆ ಸಮಗ್ರತೆಗಳು ಆಳವಾಗಿ ಬೇರೂರುವ ತನಕ ಪ್ರಾದೇಶಿಕತೆ ಜಾತೀಯತೆ ಹಾಗೂ ಮತೀಯತೆ ಗಣನೀಯವಾಗಿ ಕಡಿಮೆಯಾಗುವ ತನಕ ಈ ಶಕ್ತಿಯುತ ಮಾಧ್ಯಮಗಳಿಗೆ ಸ್ವಾಯತ್ತತೆ ನೀಡದಿರುವುದೇ ಉತ್ತಮ ಎಂದು ಹೇಳಲು ನಾವು ಹಿಂಜರಿಯುವುದಿಲ್ಲ. ಆದರೆ ದಿನನಿತ್ಯದ ಕಾರ್ಯಗಳಲ್ಲಿ ಅವುಗಳಿಗೆ ಸ್ವಾತಂತ್ರ್ಯವಿರಬೇಕು. ರಾಷ್ಟ್ರದ ಹಿತಾಸಕ್ತಿ ಹಾಗೂ ರಾಜ್ಯಗಳ ಅಗತ್ಯತೆ ಹಾಗೂ ಆಶಯಗಳ ಬಗ್ಗೆ ಸೌಹಾರ್ದಯುತ ವಾತಾವರಣ ಕಲ್ಪಿಸಲು ಅವು ನೆರವಾಗಬೇಕು ಎಂದ ಕಮಿಷನ್ ಆಕಾಶವಾಣಿಯ ನೀತಿ ಸಂಹಿತೆಯ ಬಗ್ಗೆ ಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಸರ್ಕಾರಗಳು ಬದಲಾದರೂ ಆಗಾಗ್ಗೆ ನೇಮಕಾತಿಯಲ್ಲಿ ಹಾಗೂ ಕಾರ್ಯಕ್ರಮಗಳಲ್ಲಿ ಆಡಳಿತ ಪಕ್ಷಗಳ ಹಸ್ತಕ್ಷೇಪ ಇರುತ್ತಿದ್ದುದರಿಂದ 1980ರ ನವೆಂಬರ್ನಲ್ಲಿ ಸರ್ಕಾರವು ಆಕಾಶವಾಣಿ ಹಾಗೂ ದೂರದರ್ಶನಗಳಿಗೆ ಫಂಕ್ಷನಲ್ ಆಟಾನಮಿ ನೀಡುವ ಉದ್ದೇಶದಿಂದ ಜಿ ಪಾರ್ಥಸಾರಥಿ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಲಹಾ ಸಮಿತಿಯೊಂದನ್ನು ನೇಮಿಸಿತು. ಪಾರ್ಥಸಾರಥಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ಅನೇಕ ಮಹತ್ವದ ಕೆಲಸಗಳನ್ನು ನಿರ್ವಹಿಸಿದ್ದರು. ಪ್ರಸಾರ ಖಾತೆಯ ವತಿಯಿಂದ ಆಕಾಶವಾಣಿಯ ಪೂರ್ವ ಡೈರೆಕ್ಟರ್ ಜನರಲ್ ಆಗಿದ್ದ ವಿಕೆ ನಾರಾಯಣ ಮೆನನ್, ದೂರದರ್ಶನದ ಪ್ರಥಮ ಡೈರೆಕ್ಟರ್ ಜನರಲ್ ಪಿವಿ ಕೃಷ್ಣಮೂರ್ತಿ ಅವರು ಇದ್ದರು. ಈ ಸಲಹಾ ಸಮಿತಿಯಿಂದ ಮಹತ್ವದ ಸಾಧನೆಯೇನೂ ಆಗಲಿಲ್ಲ.
3: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನಿಲಯ ನಿರ್ದೇಶಕರು

0: ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು. ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ 90 ದಶಕಗಳ ಪಯಣದಲ್ಲಿ ಸುದ್ದಿಯಾಗಿ, ಸಂಗೀತವಾಗಿ, ಸಾಹಿತ್ಯವಾಗಿ, ಸಂಸ್ಕೃತಿಯಾಗಿ ಜನಮನದೊಳಗೆ ಮನೆ ಮಾಡಿಕೊಂಡ ಹೆಸರು ಆಕಾಶವಾಣಿ. ಕಾಲದೊಂದಿಗೆ ಸಾಗುತ್ತಾ ಸಂಸ್ಕೃತಿಯ ತಾಳವನ್ನು ಉಳಿಸಿಕೊಂಡಿರುವ ಧ್ವನಿ ನಮ್ಮ ಆಕಾಶವಾಣಿ. ಈ ಸಂದರ್ಭದಲ್ಲಿ ಆಕಾಶವಾಣಿ ಪ್ರಸ್ತುತಪಡಿಸುತ್ತಿದೆ ಕಾರ್ಯಕ್ರಮ ಆಕಾಶಬುಟ್ಟಿ. ಆಕಾಶಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಕೇಳುಗರೆ ನಮಸ್ಕಾರ. ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರು. ಅವರ ಸಂಗೀತ ಪಯಣ ಮತ್ತೆ ಆಕಾಶವಾಣಿ ಜೊತೆ ಅವರ ಬಾಂಧವ್ಯವನ್ನು ಮೆಲುಕು ಹಾಕಲು ನಮ್ಮ ಜೊತೆ ಇದ್ದಾರೆ. ರಮಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಆಶಾ ಅವರೇ.
2: ನಿಮ್ಮ ಸಂಗೀತ ಯಾನದ ಆರಂಭದ ದಿನಗಳನ್ನ ನೆನಪಿಸಿಕೊಳ್ಳೋದಾದ್ರೆ,
3: ಒಳ್ಳೆ ಗುರುಗಳಿಗೆ ಹುಡುಕ್ತಾ ಇರಬೇಕಾದ್ರೆ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅಂತ, ಅವರು ಮೈಸೂರಿನವರು, ಮೋಸ್ಟ್ ಫೇಮಸ್ ಇವಾಗ ಅವರು. ಅವರು ಸಿಕ್ಕಿದ್ರು ನನಗೆ. ಅವ್ರು ಸಿಕ್ಬಿಟ್ಟು, ಡೋಂಟ್ ವರಿ, ನಾ ಹೇಳ್ಕೊಡ್ತೀನಿ ಅಂತ. ನಮಗೆ ಏನು ಟೈಮೇ ನೋಡ್ತಾ ಇರಲಿಲ್ಲ, ಹಾಗೆ ನನಗೆ ಸಂಗೀತನ ಅರ್ಧ ಹಾಕ್ಬಿಟ್ರು. ನನಗೂ ತುಂಬ ಇಂಟ್ರೆಸ್ಟ್ ಇತ್ತು, ಅದರಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಬಿ ಗ್ರೇಡ್ ಆಯಿತು, ಬಿ ಹೈ ಆಯಿತು, ಎ ಗ್ರೇಡ್ ಆಯಿತು. ಸೊ ಫಸ್ಟ್ ಟೈಮ್ ಬಿ ಗ್ರೇಡ್ ಆಡಿಷನ್ಗೆ ಬಂದಾಗ ತುಂಬ ಭಯ. ಆ ರೆಡ್ ಲೈಟ್ ಆನ್ ಆಗುತ್ತಲ್ಲ, ಆಮೇಲೆ ಕರ್ಟನ್ ಬೇರೆ ಹಾಕ್ಬಿಟ್ಟಿರ್ತಾರೆ, ಯಾರೂ ಇಲ್ಲ, ತುಂಬ ಭಯ ಆಯಿತು. ಆ್ಯಕ್ಚುಲಿ ನಾನು ತುಂಬ ಧೈರ್ಯಸ್ತೆ, ವೆರಿ ಬೋಲ್ಡ್, ವೆರಿ ಬೋಲ್ಡ್. ಆದ್ರೂ ಆಕಾಶವಾಣಿಯಲ್ಲಿ ಬಂದು ಆಡಿಷನ್ ಹಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ, ಬಟ್ ಐ ಮ್ಯಾನೇಜ್, ಹಾಡೋಕ್ಕಾಯ್ತು. ಆಮೇಲೆ ಬಿ ಗ್ರೇಡ್ ಆಡಿಷನ್ನು, 15 ನಿಮಿಷ, ನನ್ನ ಚಾಯ್ಸು, ಅದೇ ಅರ್ಧ ಗಂಟೆ ಕಲೆ ಆಗಿ ಡೆಲ್ಲಿಗೆ ಹೋಗಿ ಅದೆಲ್ಲ ರಿಸಲ್ಟ್ ಎಲ್ಲ ಬರಬೇಕು. ಆವಾಗೆಲ್ಲ ಏನು ದೇವರನಾಮ ಆಗಲಿ ಭಾವಗೀತೆ ಆಗಲಿ ಮೂರೂ ಡೆಲ್ಲಿಗೆ ಹೋಗ್ತಾಯಿತ್ತು. ದೇವರ ದಯದಿಂದ ನಾನು ಎಲ್ಲ ಫುಲ್ ಆಗಿ ಸರಿ 89ನಲ್ಲಿ ಆಕಾಶವಾಣಿಯಲ್ಲಿ ಕಾನ್ಫರ್ಮ್ ಮಾಡಿದ್ರು ಕೆಲಸಕ್ಕೆ. ಅದಕ್ಕೆ ಬಿಹೈ ಆಗಿರ್ಬೇಕು.
2: ಓಕೆ,
3: ಬೈ ಗಾಡ್ಸ್ ಗ್ರೇಸ್ ಅಶ್ರದ್ಧಗೆ ಆಗಿತ್ತು ನನಗೆ ಬಿಹೈ. ಸೊ ಅಪ್ಲೈ ಮಾಡಿಕೊಂಡೆ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಟಫ್ ಆಗಿತ್ತು ನಮಗೆ ಇಂಟರ್ವ್ಯೂ. ತಂಬೂರ ಆಸ್ ತಂಬೂರ ಆರ್ಟಿಸ್ಟ್ ನಾವು ಮಾಡ್ಕೋಬೇಕು. ಸೊ ತಂಬೂರ ಆರ್ಟಿಸ್ಟ್ ಬಂದಾಗ 12 ಜನ ಅದಕ್ಕೆ ಅಪ್ಲಿಕೆಂಟ್ಸ್ ಇದ್ರು. ನಾವು ಏನ್ ಮಾಡ್ಬೇಕು ಅಂದ್ರೆ ಘಟ ಅವ್ರು ನುಡ್ಸಿದ್ರೆ ಅದಕ್ಕೆ ಸರಿಗೆ ಶ್ರುತಿ ಮಾಡಬೇಕು, ಫ್ಲೂಟ್ ನುಡ್ಸಿದ್ರೆ ಅದಕ್ಕೆ ಶ್ರುತಿ ಮಾಡಬೇಕು, ಆಮೇಲೆ ಶ್ರುತಿ ತಂಬೂರಿ. ಇವಾಗೆಲ್ಲ ತಂಬೂರಿನೇ ನುಡ್ಸಲ್ವಲ್ಲ ಯಾರು,
2: ಎಲೆಕ್ಟ್ರಾನಿಕ್
3: ಬಂದ್ಬಿಟ್ಟಿದೆ. ಯಾರಿಗೂ ತಂಬೂರಿ ನಾವು ಹಾಕೊಂಡು ಎಡಗೈಲಿ ತಾಳ ಹಾಕೊಂಡು ಹಾಡಬೇಕು, ಆ ಥರ ಎಲ್ಲ ಇತ್ತು. ತುಂಬ ಬೈ ಗಾಡ್ಸ್ ಗ್ರೇಸ್ ಆಮೇಲೆ ನನಗೆ ಭಾವಗೀತೆ, ದೇವರ ನಾಮ, ಕ್ಲಾಸಿಕಲ್ ಮೂರು ಬಿಹೈ ಆಗಿದ್ರಿಂದ, ದೇ ಗೇವ್ ಮೀ ಅಂಡ್ ಎಂ ಎ ಮ್ಯೂಸಿಕ್ ಆಗಿರೋದ್ರಿಂದ ಐ ವಾಸ್ ದ ಫಸ್ಟ್ ಒನ್ ಟು ಬಿ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್.
2: ಓಕೆ.
3: ಸೊ ಬೈ ಗಾಡ್ಸ್ ಗ್ರೇಸ್ ಆಕಾಶವಾಣಿಗೆ ಸೇರ್ಕೊಂಡು ಬೆಂಗಳೂರು, ಮೈಸೂರಿಂದ ಬೆಂಗಳೂರಿಗೆ 89ನಲ್ಲಿ ಬೆಂಗಳೂರಿಗೆ ಬಂದು
2: ಆಕಾಶವಾಣಿ
3: ರೆಕಾರ್ಡಿಂಗ್ಸ್ ಎಲ್ಲ ಹೌದು ಎಲ್ಲ ನವಸುಮಾಗೆಲ್ಲ ನಾವು ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇದ್ವಿ. ಎಚ್ ಕೆ ನಾರಾಯಣ್ ಡೈರೆಕ್ಷನ್, ಆಮೇಲೆ ಪದ್ಮಚರಣ್ ಡೈರೆಕ್ಷನ್ಗೆಲ್ಲ ಬೆಂಗಳೂರಿಗೆ ಬಂದು ಹಾಡ್ತಾ ಇದ್ವಿ. ಆಮೇಲೆ ಮೈಸೂರಲ್ಲಿ ತುಂಬಾ ರೆಕಾರ್ಡಿಂಗ್ ಆಗ್ತಾ ಇತ್ತು, ಅದಕ್ಕೆಲ್ಲ ಹಾಡ್ತಾ ಇದ್ವಿ, ಹಾಡ್ತಾ ಇದ್ದೆ ನಾನು. ಸೊ ತುಂಬಾ ಚೆನ್ನಾಗಿರ್ತಾ ಇತ್ತು.
2: ಆವಾಗ ರೆಕಾರ್ಡಿಂಗ್ಸ್ ಎಲ್ಲ ಹೇಗ್ ನಡೀತಿತ್ತು? ಇವಾಗೆಲ್ಲ ರೆಕಾರ್ಡ್ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಪೋಸ್ಟ್ ಮಾಡ್ತೀವಿ, ಅವಾಗೆಲ್ಲ ಲೈವ್ ಪರ್ಫಾರ್ಮೆನ್ಸಸ್ ಎಲ್ಲ ನಡೆಯುತ್ತೆ.
3: ಹೌದು, ಲೈವ್ ಪರ್ಫಾರ್ಮೆನ್ಸ್ ಅಂತಂದ್ರೆ ತುಂಬಾ ಹಾಡ್ಬೇಕಾದ್ರೆ, ಆಲ್ ಇಂಡಿಯಾ ರೇಡಿಯೋ ಸೇರ್ಕೊಂಡಿರ್ಲಿಲ್ವಲ್ಲ ನಾನು, ಹಾಡು ಹೋಗಿ ಕೂತ್ಕೊಂಡಿದ ತಕ್ಷಣ ಯಾವಾಗ್ಲೂ ಒಂದು ಮನಸ್ಸಲ್ಲಿ ಅಳುಕು, ಏನಪ್ಪ ದೇವರೇ ಇವತ್ತು ಚೆನ್ನಾಗಿ ಬರುತ್ತಾ ಅಂತೆಲ್ಲ ಕೇಳ್ಕೊಂಡು. ಸೊ ಅಲ್ಕು ಹೋಗಿ ಕೂತಿದ ತಕ್ಷಣ ಮೃದಂಗ, ವೈಲಿನ್ ಎಲ್ಲ ಇರೋರು, ಏನೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ನಾವಿನ್ನೂ ತುಂಬ ಏನೂ ಇಲ್ಲ ಒಂಥರ, ಬಟ್ ಎಂಥ ಒಳ್ಳೆ ಎನ್ಕರೇಜ್ಮೆಂಟು ರೆಕಾರ್ಡ್ ಮಾಡೋರು, ನಮಗೆಲ್ಲ ಒಂದು ಭರವಸೆ ಕೊಟ್ಟು ಏನೇ ಯೋಚನೆ ಮಾಡಬೇಡ ಅಂತ ತುಂಬ ಹೇಳಿ ನಮ್ಮನ್ನೆಲ್ಲ ತುಂಬ ಎನ್ಕರೇಜ್ ಮಾಡಿ ಬೆಳೆಸಿ 28 ನಿಮಿಷ ಹಾಡಬೇಕು, 28.5 ನಿಮಿಷ ಅರ್ಧ ಗಂಟೆ ಕಾಲ ಪ್ರೋಗ್ರಾಮ್ಗೆ ಅಂದರೆ ಹಾಡಬೇಕು ಅಂದರೆ ನಾವು ಠಕಾರಂತ ಹಾಗೆ ನಿಲ್ಲಿಸ್ಬೇಕು, ಆ ಥರ ಎಲ್ಲ ನಮಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಆಕಾಶವಾಣಿಲಿ ಹಾಡೋದು ಅಂದರೆ ತುಂಬ ದೊಡ್ಡತನ ಅದು.
2: ಏನಾದ್ರೂ ಸಿಹಿ ನೆನಪುಗಳು ನೆನಪಿಸ್ಕೊಳ್ಳೋದಾದ್ರೆ,

0: ಹೇಳಬೇಕು ಅಂತಂದ್ರೆ, ಬೆಂಗಳೂರು ಆಕಾಶವಾಣಿಗೆ ಬಂದಾದ್ಮೇಲೆ, ನಾ ಹಾಡಕ್ ಶುರು ಮಾಡಾದ್ಮೇಲೆ, ಇಲ್ಲಿ ಸ್ಟಾಫ್ ಆರ್ಟಿಸ್ಟ್ ಆದ್ಮೇಲೆ ನನ್ನ ಹೆಸರು ಎಲ್ರಿಗೂ ಗೊತ್ತಾಗಿದ್ದು. ಸೊ ನನಗೆ ಹೆಸರು ಬಂದಿದ್ದೇ ಆಕಾಶವಾಣಿಗೆ. ನಾನು ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಆಮೇಲೆ ನಮ್ಮ ಸೋದರತ್ತೆ, ನಮ್ಮ ತಂದೆ ಅಕ್ಕ ಮೈಸೂರಲ್ಲಿ ಅನೌನ್ಸರ್ ಆಗಿದ್ದು. ಶಿ ವಾಸ್ ದ ಫಸ್ಟ್ ಅನೌನ್ಸರ್. ನಮ್ಮ ಯಜಮಾನ್ರ ತಾಯಿ, ಅವರ ಅಣ್ಣ, ಹಿ ವಾಸ್ ಆಲ್ಸೋ ಎ ಕಂಪೋಸರ್ ಇನ್ ಚೆನ್ನೈ.
1: ಓಕೆ.
0: ಅವರೇ ಈ ಸಿಗ್ನೇಚರ್ ಟ್ಯೂನ್ ಇದೆಯಲ್ಲ ಆಕಾಶವಾಣಿ, ಅವರೇ ಅದನ್ನ ಮಾಡಿದ್ದು. ಆಕಾಶವಾಣಿಗೆ ನಾನು ಆಕಾಶವಾಣಿಗೆ ಬಂದು ಸೇರ್ಕೊಂಡಾದ್ಮೇಲೆ ರೆಕಾರ್ಡಿಂಗ್ ಸ್ಟಾಫ್ ಆರ್ಟಿಸ್ಟ್ ಆದ್ಮೇಲೆ ನಮ್ಗ ಆ ಟೈಮಲ್ಲೆಲ್ಲ ನಮ್ಗೆ ಲೈವ್ ಇತ್ತು. 8:20 ಲೈವ್, 8:20 to 9 ಅದೊಂದ್ ಲೈವ್.
1: ಆಮೇಲೆ
0: 12:30 to 1 ಒಂದು, 1 to 1:10 ಭಾವಗೀತೆ, ಆಮೇಲೆ 1:30 to 2. ಅಮೇಝಿಂಗ್ ಆಗಿತ್ತು ನಮ್ಗೆ ಆಕಾಶವಾಣಿ ಜೀವನ ಅವಾಗ, ತುಂಬಾ ಅಮೇಝಿಂಗ್ ಆಗಿತ್ತು. 8:20 ಅಂದ್ರೆ ನಾವು 7:00 ಇಲ್ಲಿರ್ಬೇಕು, ತಂಬೂರ ಆರ್ಟಿಸ್ಟ್. ಆಮೇಲೆ ನಮ್ಗೆ ಆತರ ಹೇಳಿದ್ರು ಅಂದ್ರೆ, ನಾ ಅಕಸ್ಮಾತ್ ದಡೀರಂತ ಆರ್ಟಿಸ್ಟ್ ಬರ್ತಿದ್ರೆ ವಿ ಹ್ಯಾವ್ ಟು ಬಿ ರೆಡಿ, ನಾವೇ ಹಾಡಕ್ಕೆ. ಯಾಕಂದ್ರೆ ಅದು ಆ ಟೈಮಲ್ಲೆಲ್ಲ ಬೇರೆ ರೆಕಾರ್ಡಿಂಗ್ ಹಾಕ್ತೀವಿ ಪರವಾಗಿಲ್ಲ ಅಂತಿರ್ಲಿಲ್ಲ, ನಾವು ಯಾರು ತಂಬೂರ ಆರ್ಟಿಸ್ಟ್ ಇರೋರೋ ಅವ್ರಿಗೆ ಹೇಳ್ಬಿಡೋರು, ಇವಾಗ ಬಂದಿಲ್ಲ ಆರ್ಟಿಸ್ಟ್, ಇನ್ನೊಂದು ಅರ್ಧ ಗಂಟೆ ಕಾಲಕ್ ಶುರು ಆಗುತ್ತೆ, ನೀವು ಹಾಡ್ಬೇಕು ಅಂದ್ರೆ ನಾವು ರೆಡಿಯಾಗಿ ಇದ್ಬಿಡ್ಬೇಕು. ಸೊ ಆತರ ಎಲ್ಲ
1: ಚಾಲೆಂಜಿಂಗ್ ಅಂತ,
0: ತುಂಬಾ ಚಾಲೆಂಜ್, ವೆರಿ ಚಾಲೆಂಜಿಂಗ್, ತುಂಬಾ ಚೆನ್ನಾಗಿರೋದು. ಸೊ ಹೀಗೆ ಭಾವಗೀತೆನು ಅಷ್ಟೇ, 1 to 1:09. ಒಂದ್ಸತಿ ಏನಾಯ್ತು ಅಂದ್ರೆ, ಭಾವಗೀತೆಲ್ಲಿ ಯಾರೋ ಹಾಡ್ತಾ ಇದ್ರು, ಹಾಡ್ತಾ ಇರ್ಬೇಕಾದ್ರೆ ಒಬ್ರು ಕಲೀಗ್ ತಂಬೂರಿ ಮೀಟ್ತಾ ಇದ್ರು, ಹೇಳ್ತಾ ಇದಾರೆ ನಿಲ್ಸು ನಿಲ್ಸು, 8:30 ನಿಂತು ಹೋಗ್ಬೇಕದು, ನಿಲ್ಸು ಅಂದ್ರೆ ನಿಲ್ಸ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂದ್ರೆ, ತಕ್ಷಣ ಅಲ್ಲ, ಎಷ್ಟು ನಮ್ ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು ತಂಬೂರಿ ಮೀಟವ್ರಿಗೂ ಅಂತ ಹೇಳಕ್ಕೆ, ತಕ್ಷಣ ಅವ್ರು ಹೋಗಿ ಅವ್ರು ಬಾಯಿ ಮುಚ್ಚಿಬಿಟ್ರು, ದಡೀರಂತ ನಿಂತು ಹೋಗಕ್ ಬದ್ಲು ಅಲ್ಲ. ಆತರ ಎಲ್ಲ ತುಂಬಾ ಆಗತ್ತೆ. ಆಮೇಲೆ ನಾವು ತಂಬೂರಿ ಮೀಟ್ತಾದ್ರು ವಿ ಹ್ಯಾಡ್ ಟು ಬಿ ವೆರಿ ಅಲರ್ಟ್, ನಾವು ಹೇಳ್ತಾ ಇರ್ಬೇಕು ಅವ್ರಿಗೆ, 1, 2, 1 ನಿಲ್ಸಿ ನಿಲ್ಸಿ ಅಂತೆಲ್ಲ. ಸೊ
1: ಇನ್ನೊಂದೇನಂದ್ರೆ, ಹಾಡುವಲ್ಲಿ ಮಗ್ನರಾಗಿರ್ತಾರೆ ಅವರು,
0: ತುಂಬಾ ಹೌದು ಮಗ್ನರಾಗಿರ್ತಾರೆ ಅಂದ್ರೆ ಆಕಾಶವಾಣಿಯಲ್ಲಿ ಫಸ್ಟ್ ಮಗ್ನರಾಗ್ಬೋದು. ಇನ್ನೇನ್ ಟೈಮ್ ಮುಗಿತಾ ಬಂತು ಅನ್ಬೇಕಾದ್ರೆ ಮಗ್ನರಾಗ, ಅಲರ್ಟ್, ತುಂಬಾ ಅಲರ್ಟ್ ಆಗ್ಬೇಕು.
1: ಓಕೆ ಮೇಡಮ್, ಇವಾಗ ಕಲಾವಿದರ ಬದುಕಿನಲ್ಲಿ ತುಂಬಾ ಜನ ಮ್ಯೂಸಿಕ್ ಆರ್ಟಿಸ್ಟ್ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ, ಆಕಾಶವಾಣಿ ಒಂದು ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ ಕಲಾವಿದರಿಗೆ, ಅಂದ್ರೆ ಅದರ ಮಹತ್ವವನ್ನ ನೀವು ಹೇಗೆ ವರ್ಣಿಸ್ತೀರಿ?
0: ಕಪಟೆ ಮಹತ್ವ ಇದೆ ಆಕಾಶವಾಣಿ ಅಂತಂದ್ರೆ, ನಾವು ನಮ್ಮ ಬಯೋಡೇಟಲ್ಲಿ ನಾವು ವಿ ಆರ್ ಎ ಗ್ರೇಡ್ ಆರ್ಟ್, ವಿ ಆರ್ ಬಿ ಹೈ, ವಿ ಆರ್ ಎ ಗ್ರೇಡ್ ಎ ಟಾಪ್ ಅಂತ ಹೇಳ್ಕೊಂಡ್ರೆ ಅದು ಬೆಲೆನೇ ಬೇರೆ. ಆಕ್ಚುಲಿ ದೂರ ನಾವು ಇವಾಗ ಎ ಟಾಪ್ ಆರ್ಟಿಸ್ಟ್ ಇನ್ ಆಲ್ ಇಂಡಿಯಾ ರೇಡಿಯೋ ಇನ್ ದೂರದರ್ಶನ್ ಅಂತ ಹಾಕ್ತಿವಿ, ಅದರಷ್ಟು ಬೆಲೆ ಇನ್ಯಾವುದಕ್ಕೂ ಇಲ್ಲ ಅಂತಾನೆ ಹೇಳ್ಬೋದು, ಖಂಡಿತ ಹೇಳ್ತಾರೆ. ಆ ಬಯೋಡೇಟಾ ಇಸ್ ವೆರಿ ವೆರಿ ವೆರಿ ಇಂಪಾರ್ಟೆಂಟ್.
1: ಹೌದು, ಈಗೆಲ್ಲ ಡಿಜಿಟಲ್, ಎಲ್ಲ ಡಿಜಿಟಲ್ ಆಗೋಗಿದೆ ಮೇಡಮ್, ಏನ್ ನೋಡಿದ್ರು ಮೊಬೈಲ್ ಅಲ್ಲೇ ಸಿಗುತ್ತೆ. ಸೊ ಈ ಟೈಮಲ್ಲೂ ಆಕಾಶವಾಣಿ ತನ್ನ ಪ್ರಸ್ತುತತೆಯನ್ನು ಉಳಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ಏನ್ ಕಾರಣ ಅಂತ ಭಾವಿಸ್ತೀರಿ?
0: ನಾವ್ ಇವಾಗ ಕಾರಲ್ಲೂ ಹೋಗ್ತಾ ಇರ್ತೀವಿ, ಅವಾಗ ನಾವು ರೇಡಿಯೋ ಕೇಳಬೇಕು ಅಂತಂದ್ರೆ ಆಕಾಶವಾಣಿ ಟ್ಯೂನ್ ಮಾಡ್ತೀವಿ ನಾವು, ಯಾಕಂದ್ರೆ ಒಳ್ಳೆ ಸಂಗೀತ ಕೇಳ್ಬೋದು. ಆಮೇಲೆ ಚಿತ್ರಗೀತೆಗಳು ಅಷ್ಟೆ, ನಮ್ಮ ಹಳೆ ಕಾಲದ ಹಾಡೆಲ್ಲ ಹಾಕ್ತಾರೆ ನಮ್ಮ
1: ಆಕಾಶವಾಣಿ,
0: ತುಂಬಾ ಮೀನಿಂಗ್ ಫುಲ್ ಆಗಿದೆ. ಬೇರೆ ನಾವು ಹಾಕಿದ್ರೆ ಚಾನೆಲ್ಗಳು, ಅದರಲ್ಲಿ ಈಗಿನ ಕಾಲದ ಮ್ಯೂಸಿಕ್ ರಬಾಡ ಬಾಡ ಬಾ ಅಂತ ನಮ್ಗೆ ಆ ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೋ ಏನೋ, ನಮ್ಗಂತೂ ನಾವು ಹಳೆ ಕಾಲದವರು, ನನಗನ್ಸುತ್ತೆ ಹಳೆ ಕಾಲದವರು ಅಂತಲ್ಲ ಈಗಿನ ಕಾಲದವ್ರು ಕೂಡ ಆ ತರ ಹಾಡುಗಳೆಲ್ಲ ಕೇಳಿ ಆ ತರ ಹಾಡುಗಳು ಕಲ್ತ್ಕೊಂಡು ನಮ್ಮ ವ್ಯಾಲ್ಯೂಸನ್ನ ನಾವು ಬಿಡಬಾರ್ದು, ಹೆಚ್ಚಿಸ್ಕೊಂಡು ಹೋಗ್ಬೇಕು. ಆಕಾಶವಾಣಿ ಅಂತ ಕೇಳಬೇಕು ಅಂದ್ರೆ ತುಂಬಾ ಸಂತೋಷ ಆಗುತ್ತೆ.
1: ನಮ್ಮ ಯಂಗ್ ಜನರೇಷನ್ಗೆ, ಯುವ ಕಲಾವಿದರಿಗೆ ನೀವೇನ್ ಸಲಹೆ ನೀಡಕ್ ಬಯಸ್ತೀರಿ?
0: ನನಗೆ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ, ನಾನು ಅವ್ರಗಳಿಗೆಲ್ಲ ಹೇಳೋದು, ಓ ಇವತ್ತು ತುಂಬಾ ಎಕ್ಸಾಮು ಬರಕ್ಕಾಗಲ್ಲ, ಇನ್ನು ಒಂದ್ ತಿಂಗಳ ರಜಾ ಎರಡು ತಿಂಗಳ ರಜಾ ಅಂತಾರೆ, ಆತರ ಮಾಡಬೇಡಿ. ದಯವಿಟ್ಟು ರೆಗ್ಯುಲರ್ ಆಗಿ ಬನ್ನಿ, ರೆಗ್ಯುಲರ್ ಆಗಿ ಕಲ್ತ್ಕೊಳ್ಳಿ, ಏನಾದ್ರೂ ಒಂದು ಆರ್ಟ್ ಅಲ್ಲಿ ಇರಬೇಕು ನೀವು.
1: ಕರೆಕ್ಟ್.
0: ಸಂಗೀತನೋ, ಡ್ಯಾನ್ಸ್, ವೀಣ, ವೋಕಲ್ ಇನ್ಸ್ಟ್ರೂಮೆಂಟ್ ಎಲ್ಲ ಕಲ್ತ್ಕೊಳ್ಳಿ. ನೀವೇನಾದ್ರೂ ಒಂದು ಸೆಲೆಬ್ರಿಟಿ ಆಗ್ಬೇಕು ಅಂತಂದ್ರೆ ಓನ್ಲಿ ಥ್ರೂ ಆರ್ಟ್, ಸಂಗೀತ, ಇನ್ಸ್ಟ್ರೂಮೆಂಟ್, ಡ್ಯಾನ್ಸ್, ಅದರಿಂದ ಮಾತ್ರ ನಿಮ್ಮ ಹೆಸರು ಜಾಸ್ತಿ ಬರುತ್ತೆ ಹೊರತು ಎಲ್ಲರೂ ಓದ್ತಾರೆ ಅಂದ್ರೆ ಇದೆಲ್ಲ ಬರೋದು ಎಲ್ರಿಗೂ ಬರಲ್ಲ. ಸರಸ್ವತಿ ಎಲ್ರಿಗೂ ತುಂಬಾ ಕಷ್ಟ ಈ ಆರ್ಟಲ್ಲಿ ಅಂತ ಹೇಳ್ತೀನಿ ನಾನು, ಯಾರು ಬಿಡಬೇಡಿ, ಯು ಹ್ಯಾವ್ ಟು ಡು. ಅಂದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ ಏನು ಅಂದ್ರೆ, ಮಕ್ಳು ಇಷ್ಟ ಮಟ್ಟಿಗೆ ಈ ಕಾಲದಲ್ಲಿ ಕಲ್ತ್ಕೊಳ್ತಾ ಇದ್ದಾರೆ ಅಂತೆ. ಆಮೇಲೆ ನಾನು ಎವ್ರಿ ಇಯರ್ 3 months ಅಮೆರಿಕಾ ಹೋಗ್ತೀನಿ, ಅಲ್ಲೆಲ್ಲ ಡ್ಯಾನ್ಸ್ಗೆಲ್ಲ ಹಾಡಕ್ಕೆ ಹೋಗ್ತೀನಿ ನಾನು. ಅಲ್ಲಿ ಮಕ್ಕಳನ್ನು ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮ ಇಂಡಿಯನ್ಸ್ ಅಂತಂದ್ರೆ, ಅವ್ರಿಗೇನಂತಂದ್ರೆ ತಂದೆ ತಾಯಿಗೆ, ಓ ನಾವು ಅಮೆರಿಕಾ ಹೊರಟೋಗಿದ್ದೀವಿ, ನನ್ನ ಮಕ್ಕಳು ಈ ನಮ್ಮ ಕಲ್ಚರ್ನ ಕಲ್ತ್ಕೊಳ್ಳಲ್ಲ, ವೆಸ್ಟರ್ನೈಸ್ ಆಗ್ಬಿಡ್ತಾರೆ ಅಂತ ಅಂದ್ಕೊಂಡು ಮಕ್ಕಳಿಗೆಲ್ಲ ಕಲಿಸ್ತಾರೆ. ಅವರು ಡ್ಯಾನ್ಸ್ ಮಾಡೋದ್ರಿಂದ ಅವ್ರಿಗೆ ಎಲ್ಲ ರಾಮಾಯಣ ಮಹಾಭಾರತ ಕಥೆಗಳು ಎಲ್ಲ ಗೊತ್ತು. ಆಮೇಲೆ ನಾವುಗಳು ಹೋದ್ರೆ

0: ದೊಡ್ಡವ್ರನ್ನ ಕಂಡ್ರೆ ಎಷ್ಟು ಮರ್ಯಾದೆ, ನಮಗ್ ನಮಸ್ಕಾರ ಮಾಡಿ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ ಅಲ್ಲಿ ಮಕ್ಕಳನ್ನ. ಅದೇ ತರ ನಮ್ಗೆ ನಮ್ಮ ಊರಲ್ಲಿ ನಮ್ಮ ಇಂಡಿಯಾಲಿ ಮಕ್ಕಳು ಬೆಳಿಬೇಕು ಅಂತ ತುಂಬಾ ಆಸೆ. ನಮ್ದು ಸ್ವಲ್ಪ, ನಮ್ಮ ಇಂಡಿಯನ್ ಸ್ವಲ್ಪ ವೆಸ್ಟರ್ನೈಸ್ ಆಗ್ಬೇಕು ಅಂತ ಅನ್ಕೋತಾರೆ. ದಯವಿಟ್ಟು ಆಗ್ಬೇಡಿ, ಎಲ್ಲೆಲ್ಲಿ ಹೇಗೇಗಿರ್ಬೇಕೋ ಹಾಗಿರಿ. ನಮ್ಮ ಇಂಡಿಯಾಲಿ ಇರ್ಬೇಕಾದ್ರೆ ನಮ್ಮ ಕಲ್ಚರ್ ಅನ್ನ ಇಟ್ಕೊಂಡು, ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಕೊಂಡು, ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು, ಸಂಗೀತ ಎಲ್ಲ ಕಲ್ತ್ಕೊಂಡು ತುಂಬಾ ಚೆನ್ನಾಗಿರಿ ಅಂತ ನಾ ಹೇಳ್ತೀನಿ.
1: ರಮಾ ಮೇಡಮ್, ಒಂದು ಸಂಗೀತ ವ್ಯಕ್ತಿತ್ವ ಅಂತ ಹೇಳಿ ನಿಮ್ಮನ್ನ ರೂಪುಗೊಳಿಸುವಲ್ಲಿ ಆಕಾಶವಾಣಿ ಎಷ್ಟು ಮಹತ್ವದ ಪಾತ್ರ ವಹಿಸಿದೆ ಅಂತ ಅನ್ಕೋತೀರಾ ನೀವು?
0: ಆಕಾಶವಾಣಿನೇ ಸರ್ವಸ್ವ ನಮ್ಗೆ. ನನ್ಗೆ ಇವಾಗ ಡಾನ್ಸ್ ಹಾಡಿ ನನ್ಗೆ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರೆಸಿಡೆಂಟ್ ಅವಾರ್ಡ್ ಸಿಕ್ತು. ಸೊ ನಮ್ಮ ಮೇನ್ ಬಯೋಡೇಟಾಲ್ ಫಸ್ಟ್ ಪ್ಲೇ ಹಾಕಿರೋದೇ ನಾನು ಬಯೋಡೇಟಾಲಿ. ನಾನು ಐ ಆಮ್ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂಡ್ ಟಾಪ್ ರ್ಯಾಂಕ್ ಆರ್ಟಿಸ್ಟ್ ಆಫ್ ಆಲ್ ಇಂಡಿಯಾ ರೇಡಿಯೋ ಅಂತ ನನ್ನ ಬಯೋಡೇಟಾ. ಅದು ತುಂಬಾ ಮಹತ್ವ ಬಂದಿದೆ, ಅದಕ್ಕಿಂತ ಇನ್ನೇನ್ ಬೇಕು. ಆ ಬಯೋಡೇಟಾ ಇಂದ ಆಕಾಶವಾಣಿಯಲ್ಲಿ ನಾ ಹಾಡಿರೋದ್ರಿಂದ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ ಅಂದ್ರೆ ಅದಕ್ಕಿಂತ ನಾನು ಇನ್ನೆಷ್ಟು ಮಹತ್ವ ಆಕಾಶವಾಣಿ ಕೊಡ್ಬೇಕು. ಖಂಡಿತ ನಾನು ಐ ವೆರ್ ಎವರ್ ಎವರ್ ಗ್ರೇಟ್ಫುಲ್ ಟು ಮೈ ಆಲ್ ಇಂಡಿಯಾ ರೇಡಿಯೋ.
1: ನೀವು ಆಕಾಶವಾಣಿಗೆ ಬರ್ತಿದ್ದೀರಾ, ಈಗ ನೀವು ಜಡ್ಜ್ ಆಗಿ ಬರ್ತೀರಾ ಆಕಾಶವಾಣಿಗೆ. ಇವತ್ತು ಆಕಾಶವಾಣಿ ಗೇಟ್ ಒಳಗಡೆ ಬರುವಾಗ ನಿಮ್ಗೆ ಏನೇನ್ ಥಾಟ್ಗಳು ಮರುಕಳಿಸ್?
0: ನೀವು ತುಂಬಾ, ನಾವು ಇದ್ದಿದ್ದು ಗೋಲ್ಡನ್ ಪೀರಿಯಡ್ ನಮ್ಮ ಆಕಾಶವಾಣಿ. ನಾನು ಇದ್ದಿದ್ದ ಟೈಮ್ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಕಲೀಗ್ಸು, ಯಾವಾಗ್ಲೂ ಸಂಗೀತ ಇರೋದು, ಹಾಸ್ಯ ಇರೋದು. ನಾ ಈವನ್ ನಾ ಡ್ರಾಮಾ ಆರ್ಟಿಸ್ಟ್ ಕೂಡ ನಾನು. ಸೊ ಸುಮಾರು ಡ್ರಾಮಾಗಳಲ್ಲಿ ಇಲ್ಲಿ ಆಕಾಶವಾಣಿಲೂ ನಾನು ಹ್ಯಾವ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಆಕಾಶವಾಣಿಗೆ ಬರ್ಬೇಕಾದ್ರೆ ನಾವು ನಮಸ್ಕಾರ ಮಾಡ್ಕೊಂಡು ನಮ್ಮ ದೇವಸ್ಥಾನ ಅಂತ ಅನ್ಕೊಂಡೆ ನಾವು ಬರ್ತಾ ಇದ್ದಿದ್ದು. ನಾನು ಐ ಆಮ್ ಎವರ್ ಗ್ರೇಟ್ಫುಲ್ ಟು ಆಕಾಶವಾಣಿ, ನಮ್ಮನ್ನು ಮರ್ತಿಲ್ಲ ಅಂತ ತುಂಬಾ ಸಂತೋಷ ಆಗುತ್ತೆ.
1: ಇನ್ನೊಂದು ವಿಶೇಷ ಅಂದ್ರೆ ಮೇಡಮ್, ಈ ವರ್ಷ ಆಕಾಶವಾಣಿ 90 ವರ್ಷ ಪೂರೈಸ್ತಾ ಇದೆ. ಈ ಸಂದರ್ಭದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಇಟ್ಸ್ ಅ ಟೈಮ್ಲೆಸ್ ಲೆಗಸಿ ಆಕಾಶವಾಣಿ.
0: ಹೌದು, ಟೈಮ್ಲೆಸ್ ಲೆಗಸಿ. ಆ 90 ವರ್ಷದಲ್ಲಿ ನಾನಿನ್ನು ಬದುಕಿದೀನಲ್ಲ, ಸೆಲೆಬ್ರೇಟ್ ಮಾಡಕ್ಕೆ ಅಂತ ಅನ್ನೋದು ತುಂಬಾ ಸಂತೋಷ ಆಗುತ್ತೆ.
1: ಆಕಾಶ್ ಬುಟ್ಟಿ ಕಾರ್ಯಕ್ರಮ, ನಮ್ಮ ಆಕಾಶವಾಣಿ 90 ವರ್ಷ ಪೂರೈಸುತ್ತಿರೋ ಸಂದರ್ಭದಲ್ಲಿ ನಾವು ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಸೊ ನಿಮ್ಮ ಅಭಿಪ್ರಾಯ ಅನುಭವಗಳನ್ನ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್.
0: ಥ್ಯಾಂಕ್ಸ್ ಎ ಲಾಟ್. ತುಂಬಾ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನಾನು, ಯಾಕೆಂದ್ರೆ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ. ಐ ಆಮ್ ಎವರ್ ಎವರ್ ಎವರ್ ಗ್ರೇಟ್ಫುಲ್ ಟು ಆಲ್ ಇಂಡಿಯಾ ರೇಡಿಯೋ. ಐ ಲವ್ ಆಲ್ ಇಂಡಿಯಾ ರೇಡಿಯೋ. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮೇಡಮ್. ಆಕಾಶ ಬುಟ್ಟಿ ಕಾರ್ಯಕ್ರಮದ ಈ ವಾರದ ಅತಿಥಿ ಖ್ಯಾತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ. ಇವರೊಂದಿಗೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಲವನಳೆದು ಹೊರಗೆ ನೀನದ ನೊಡ್ಡು ತನ್ನದೆನ್ನುವುದನ್ನು ವಿಧಿ ತಾನೆ ಕೊಳಲಿ ಬಿಡು. ಬೆನ್ನಿನಗಲವನಳೆದು ಹೊರಗೆ ನೀನದ ನೊಡ್ಡು ತನ್ನದೆನ್ನುವುದನ್ನು ವಿಧಿ ತಾನೆ ಕೊಳಲಿ ಬಿಡು. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ. ಬನ್ನ ನಿನಗೊದಗದಲದ ನಾತ್ಮ ಶಿಕ್ಷಣವೆನ್ನು ಮಾನ್ಯದೊಪ್ಪಂದವಿದು ಮಂಕುತಿಮ್ಮ.

ಮನುಷ್ಯ ಎಷ್ಟು ಸಾಧ್ಯವೋ ಅಷ್ಟು ಹೊರೆ ಹೊರಲು ಸಿದ್ಧನಾಗಬೇಕು. ಮಿಕ್ಕುದನ್ನು ವಿಧಿಗೆ ಬಿಟ್ಟು ಬಿಡಬೇಕು. ಬದುಕಿನಲ್ಲಿ ಕಷ್ಟ ಬಂದರೆ ಆತ್ಮಶಿಕ್ಷಣಕ್ಕೆ ಅದು ಸಹಕಾರಿ ಎಂದು ಭಾವಿಸಬೇಕು. ಇದೇ ಗೌರವಾಸ್ಪದ ಬದುಕಿನ ಸ್ವರೂಪ. ಮತ್ತೆಯೂ ಇಲ್ಲಿ ಮನುಷ್ಯ ತನಗೆ ಸಾಧ್ಯವಾದದ್ದರ ಬಗ್ಗೆ ಅರಿವನ್ನು ಪಡೆದು ಅದಕ್ಕೆ ಅನುಗುಣವಾಗಿ ನಡೆದುಕೊಳ್ಳಬೇಕಾದ ರೀತಿಯ ಮಾರ್ಗದರ್ಶನ ಇದೆ. ಮಿಕ್ಕದನ್ನು ವಿಧಿಗೆ ಬಿಟ್ಟುಬಿಡಬೇಕು ಅಂತ ಡಿ ವಿ ಜಿಯಲ್ಲಿ ಹೇಳ್ತಾ ಇದ್ದಾರೆ. ವಿಧಿಗೆ ಬಿಡುವುದು ಅಂದರೆ ಏನು? ವಿಧಿ ಅನ್ನೋದೊಂದು ಇದೆಯೇ? ನಮ್ಮನ್ನು ವಿಧಿ ನಿಯಂತ್ರಿಸ್ತಾ ಇದೆಯೇ ಅನ್ನುವ ಪ್ರಶ್ನೆಗಳು ಹೇಳುತ್ತವೆ. ಎಷ್ಟೋ ಸಲ ನಮ್ಮ ಹಿರಿಯರು ಆಲೋಚನೆ ಮಾಡಿದ ರೀತಿಯಲ್ಲಿ ಈ ವಿಧಿ ಅಂದರೆ ನಮ್ಮನ್ನು ನಿಯಂತ್ರಿಸ್ತಾ ಇರತಕ್ಕಂಥದ್ದು. ಅಂದರೆ ನಮಗೆ ಸಾಮರ್ಥ್ಯ ಇದ್ದರೆ ಅದಕ್ಕೆ ವಿಧಿಯೇ ಕಾರಣ, ನಮಗೆ ಸಾಮರ್ಥ್ಯದ ಕೊರತೆ ಇದ್ದರೆ ಅದಕ್ಕೂ ವಿಧಿಯೇ ಕಾರಣ ಅಂತ ಹೇಳಿ ವಿಧಿಯನ್ನು ಎಲ್ಲದಕ್ಕೂ ಜವಾಬ್ದಾರಿಯನ್ನಾಗಿ ಮಾಡಿಬಿಡೋದ್ರಿಂದ ಎಷ್ಟೋ ವೇಳೆ ಪುರುಷ ಪ್ರಯತ್ನಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಬೆಲೆ ಇಲ್ಲದೆ ಹೋಗಬಹುದು. ಅದರಿಂದ ವಿಧಿ ಅಂದರೆ ಇಲ್ಲಿ ನಾವು ನಮ್ಮನ್ನು ನಿಯಂತ್ರಿಸುವ ಎಲ್ಲವನ್ನೂ ವಿಧಿಗೆ ಬಿಟ್ಟುಬಿಡುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗಬಾರದು. ನಮ್ಮ ಸಾಮರ್ಥ್ಯವನ್ನು ಅರಿತು ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ನಾವು ಮತ್ತಷ್ಟು ಉದಾತ್ತವಾದ ಸಾರ್ಥಕ್ಯವಾದ ಜೀವನವನ್ನು ನಡೆಸುವ ಕಡೆಗೆ ಪ್ರಯತ್ನಶೀಲವಾಗುವ ಹಾಗೆ ಮಾಡುವ ಎಚ್ಚರವೇ ಪ್ರಾಯಶಃ ಈ ವಿಧಿ. ವಿಧಿ ಅನ್ನೋದು ಎಲ್ಲೋ ಒಂದು ಇದೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಸಾಮಾನ್ಯವಾಗಿ ನಮ್ಮ ಕಾವ್ಯಗಳಲ್ಲಿ, ಪಾಶ್ಚಾತ್ಯ ಕಾವ್ಯಗಳಲ್ಲಿಯೂ ಕೂಡ ಈ ವಿಧಿ ಮತ್ತು

ವ್ಯಕ್ತಿಗಳ ನಡುವಣ ಸಂಘರ್ಷವೇ ಅನೇಕ ಕಾವ್ಯ ನಾಟಕಗಳ ವಸ್ತುವಾಗಿ ಬಿಟ್ಟಿದೆ. ಹಾಗಾಗಿ ಈ ವಿಧಿ ಅನ್ನೋದು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾರದ, ಆದರೆ ಪ್ರಾಯಶಃ ನಮ್ಮನ್ನು ಎಲ್ಲಿಯೋ ಒಂದು ಕಡೆ ನಿಯಂತ್ರಿಸುತ್ತಲೂ ಇರಬಹುದಾದ ಒಂದು ಶಕ್ತಿ ಅಂತ ಸದ್ಯಕ್ಕೆ ಭಾವಿಸಬಹುದು.

ಧರಿಸಿ ಮರೆಯುವೆಯ ಮೀಸೆಯನೋ? ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ? ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯನು ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ? ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ. ಇರುವುದವನವನಿಗವನವನ ತಾಣದ ಧರ್ಮ, ಅರಿವೆರುತು ಗತಿಯಂತೆ ಮಂಕುತಿಮ್ಮ.

0: ಪಾತ್ರಧಾರಿಯಾದವನು ನಾಟಕದಲ್ಲಿ ಯಾವ ಪಾತ್ರ ವಹಿಸಬೇಕೋ ಅದಕ್ಕೆ ತಕ್ಕ ವೇಷಭೂಷಣಗಳನ್ನು ಧರಿಸ್ತಾನೆ. ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಗುಣ ವಿಶೇಷಣ ಇರುತ್ತದೆ. ವೇಷವು ಋತುಚಕ್ರದಂತೆ ಪಾತ್ರಕ್ಕೆ ಅನುಗುಣವಾಗಿ ಬದಲಾವಣೆಯಾಗಬೇಕು ಅನ್ನುವುದು ಈ ಪದ್ಯದ ತಾತ್ಪರ್ಯ. ಜೀವನ ಅನ್ನುವುದು ಒಂದು ನಾಟಕ ಅನ್ನುವುದು ಬಹಳ ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತಹ ಒಂದು ಮನೋಭಾವ. ಪ್ರತಿಯೊಬ್ಬ ವ್ಯಕ್ತಿಯೂ ಈ ಜೀವನ ನಾಟಕದಲ್ಲಿ ಒಬ್ಬ ಪಾತ್ರಧಾರಿಯೇ. ಆ ಪಾತ್ರಧಾರಿ ತಾನು ಯಾವ ಪಾತ್ರವನ್ನು ಅಭಿನಯಿಸ್ತಾ ಇದ್ದಾನೆಯೋ ಅದಕ್ಕೆ ಅನುಗುಣವಾದ ವೇಷಭೂಷಣಗಳನ್ನು ಧರಿಸಿ, ಅದಕ್ಕೆ ಅನುಗುಣವಾಗಿರುವಂತಹ ಮಾತುಕತೆಗಳನ್ನು ಆಡಿ, ಅದಕ್ಕೆ ಅನುಗುಣವಾಗಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು. ಆದರೆ ಇದಕ್ಕೆ ಒಬ್ಬ ನಿರ್ದೇಶಕನಿದ್ದಾನೆಯೋ ಅನ್ನೋದು ಪ್ರಶ್ನೆ ಹೇಳುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ನಾವು ದೇವರನ್ನು ಜಗನ್ನಾಟಕ ಸೂತ್ರಧಾರಿ ಅಂತ ಕರೆಯುವುದು ವಾಡಿಕೆ. ಅಂದರೆ ನಾವೆಲ್ಲರೂ ಪಾತ್ರಧಾರಿಗಳು, ನಮ್ಮ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ನಾವು ನಿರ್ವಹಿಸ್ತಾ ಇರುವ ಪಾತ್ರ ಜಗನ್ನಾಟಕ ಸೂತ್ರಧಾರಿಯ ನಿರ್ದೇಶನಕ್ಕೆ ಅನುಗುಣವಾಗಿರುತ್ತೆ ಅನ್ನುವುದು ಒಂದು ಮನೋಭಾವ. ಆದರೆ ನನಗನ್ಸುತ್ತೆ ನಮ್ಮ ನಾಟಕದ ಈ ಪಾತ್ರ ಅನ್ನೋದು ನಮ್ಮ ವಿವೇಚನೆಗೂ ಸಂಬಂಧಪಟ್ಟಿರತಕ್ಕಂತಹದ್ದೇ. ಪ್ರಾಯಶಃ ಎಷ್ಟೋ ಸನ್ನಿವೇಶಗಳಲ್ಲಿ ಮಹಾನ್ ಕಲಾವಿದನಾದಂತಹವನು ರಂಗದ ಮೇಲೆ ಬಂದಾಗ ಅನೇಕ ಸನ್ನಿವೇಶಗಳಲ್ಲಿ ಆ ರಂಗದ ಸನ್ನಿವೇಶಕ್ಕೆ ಅನುಗುಣವಾಗಿ ಎದುರುಗಡೆ ಇರುವಂತಹ ಪಾತ್ರಧಾರಿಯ ಮಾತುಕತೆ, ಹಾವವಿನ್ಯಾಸ ಇವುಗಳಿಗೆ ಅನುಗುಣವಾಗಿ ಹೊಸ ಹೊಸ ಅರ್ಥಗಳನ್ನು ಕಲ್ಪಿಸ್ತಾನೆ. ನಮ್ಮ ಯಕ್ಷಗಾನದಲ್ಲಿ ಈ ಹೊಸ ಅರ್ಥ ಹೇಳೋದೇ ಒಂದು ವಿಶೇಷ. ಅಂದರೆ ಜಗನ್ನಾಟಕದಲ್ಲೂ ಕೂಡ, ಈ ಬದುಕಿನ ನಾಟಕದಲ್ಲಿಯೂ ಕೂಡ ನಾವು ಸಹಜವಾಗಿಯೇ ನಮ್ಮ ನಮ್ಮ ಸ್ವಪಜ್ಞತೆಯನ್ನು ಮೆರೆಯುವುದಕ್ಕೂ ಅವಕಾಶ ಇರುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋ ಹರ್ಟ್ಸ್. ಈಗ ಸಮಯ 9 ಗಂಟೆ. ಈಗ ಕೆಲವು ಜಾಹೀರಾತುಗಳು.

ಲಿಡ್ಕರ್ ನಂಬಿಕೆ ನಿರಂತರ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, ಗುರುವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಹಾಗೂ ಶುಕ್ರವಾರ ಬೆಳಿಗ್ಗೆ 8:30 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಪ್ರಸಾರವಾಗುವುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಾಬು ಜಗಜೀವನ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ. ಲಿಡ್ಕರ್ ನಂಬಿಕೆ ನಿರಂತರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಬೆಂಗಳೂರು, ಈಗ ಸಮಯ 9:05. ಈಗ ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಾರಂಭದಲ್ಲಿ ಕಾರ್ತಿಕ್ ಅವರು ಹಾಡಿರುವಂತಹ ಯೋಗರಾಜ್ ಭಟ್ ಚಿತ್ರದ ಗೀತೆ. ಹರ್ಷಪ್ರಿಯ ಅವರ ಸಾಹಿತ್ಯವಿದೆ. ಮಿಲಿಂದ್ ಧರ್ಮಸೇನಾ ಅವರ ಸಂಗೀತ.

ಉನ್ನಿಕೃಷ್ಣನ್ ಹಾಗೂ ವಾಣಿ ಹರಿಕೃಷ್ಣ ಅವರು ಹಾಡಿರುವ ವಿನಾಯಕ ಗೆಳೆಯರ ಬಳಗ ಚಿತ್ರದ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ, ವಿ ಹರಿಕೃಷ್ಣ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಈಗ ಸಮಯ 9:30 ಈಗ ಕಾರ್ಯಕ್ರಮ ಗಾನಗಂಗೆ.

0: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದ್ಯಾ?
1: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
0: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
2: ಎಲ್ಲಿ ಹುಡುಕೋದು?
0: ಉದ್ಗಮ್ನಲ್ಲಿ. RBIನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
2: ಓ,
0: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
1: ಇಂದೇ ಸರ್ಚ್ ಮಾಡ್ತೀನಿ.
0: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ವಂದೇ ಮಾತರಂ. 150 ಸಂಭ್ರಮ. ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈಗ ಸಮಯ 9:20 ಇಂದು May 20. ಏನು ವಿಶೇಷ ಅಂತ ಗಮನಿಸೋದಾದ್ರೆ ಇಂದು ವಿಶ್ವ ಜೇನು ನೊಣ ದಿನವನ್ನಾಗಿ ನಾವೆಲ್ಲ ಸಹ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ನಮ್ಮ ಪರಿಸರ ಮತ್ತು ಆಹಾರ ಸರಪಳಿಗೆ ಜೇನು ನೊಣಗಳು ಅದೆಷ್ಟು ಮುಖ್ಯ ಅನ್ನೋದನ್ನ ನೆನಪು ಮಾಡಿಕೊಳ್ಬೇಕು ಅಂತ ವಿಶ್ವಸಂಸ್ಥೆಯು ಪ್ರತಿ ವರ್ಷ May 20 ಈ ದಿನವನ್ನ ಆಚರಿಸಲು ಕರೆಯನ್ನು ನೀಡಿದೆ. ಜೇನು, ಜೇನುತುಪ್ಪ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗತ್ತೆ. ಪ್ರತಿಯೊಂದು ಪದಾರ್ಥದಲ್ಲಿಯೂ ಸಹ ನಾವು

ಜೇನುತುಪ್ಪವನ್ನು ಬಳಸ್ತೀವಿ ದಿನನಿತ್ಯ ಪದಾರ್ಥಗಳಲ್ಲಿ. ಹಾಗೆಯೇ ಆಯುರ್ವೇದದಲ್ಲೂ ಸಹ ಜೇನುತುಪ್ಪಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಜೇನುತುಪ್ಪದ ಬಳಕೆ ಆಹಾರಕ್ಕೆ, ಆಹಾರದ ಪದಾರ್ಥಗಳಿಗೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅನ್ನೋದು ಹಲವಾರು ತಜ್ಞರ ಒಂದು ಅಭಿಪ್ರಾಯ. ಅಷ್ಟೇ ಅಲ್ಲ, ರೈತರಿಗೂ ಸಹ ಜೇನು ನೊಣದ ಮಹತ್ವ ಅಷ್ಟೇ ಮುಖ್ಯ ಆಗುತ್ತೆ. ಏನಿದು ಜೇನು ನೊಣದ ಮಹತ್ವ ಅನ್ನೋದನ್ನ ಕೆಲವೊಂದು ಮಾಹಿತಿಗಳನ್ನ ಇಂದಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು.

ಹಾಲು ಜೇನು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳ್ತಾ ಇದ್ರಿ. ಡಾಕ್ಟರ್ ರಾಜ್ಕುಮಾರ್ ಅವರು ಈ ಗೀತೆಯನ್ನ ಹಾಡಿದ್ರು. ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಗಾನಗಂಗೆ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಈಗ ಸಮಯ 9:45. ಇಂದು ವಿಶ್ವ ಜೇನು ನೊಣ ದಿನವನ್ನಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಈ ಮೇ 20ರಂದು ಜೇನು ನೊಣ ದಿನವನ್ನ ಆಚರಣೆ ಮಾಡ್ತಾರೆ ಅಂತ ಹೇಳೋದಾದ್ರೆ, ಆಧುನಿಕ ಜೇನು ಸಾಕಾಣೆ ತಂತ್ರಗಳ ಪಿತಾಮಹ ಅಂತ ಕರೆಯಲ್ಪಡುವ ಆಂಟನ್ ಜಾನ್ಸಾ ಅವರು 1734ರ ಮೇ 20ರಂದು ಜನಿಸ್ತಾರೆ. ಸ್ಲೋವೇನಿಯಾ ದೇಶದ ಇವರ ನೆನಪಿಗಾಗಿ ಹಾಗೂ ಆ ದೇಶದ ಪ್ರಸ್ತಾಪದ ಮೇರೆಗೆ ವಿಶ್ವಸಂಸ್ಥೆಯು 2017ರಲ್ಲಿ ಅಂದರೆ ಮೇ 20ನ್ನು ವಿಶ್ವ ಜೇನು ನೊಣ ದಿನ ಅಂತ ಘೋಷಣೆ ಮಾಡುತ್ತೆ ವಿಶ್ವಸಂಸ್ಥೆ.

ಸಮಯ ಆಗ್ತಾ ಇದೆ 9:50 ನಾವಿದ್ದೇವೆ ಗಾನಗಂಗೆ ಕಾರ್ಯಕ್ರಮದಲ್ಲಿ. ಜೇನು ನೊಣಗಳಿಂದ ಸಿಗುವಂತಹ ಜೇನುತುಪ್ಪದ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು, ನಾವೆಲ್ಲ ಸಹ ಅದನ್ನ ಉಪಯೋಗ ಮಾಡ್ತೀವಿ. ಆದ್ರೆ ಜೇನು ನೊಣಗಳು ಯಾವ ರೀತಿಯಾಗಿ ಪ್ರಮುಖ ಪಾತ್ರವನ್ನ ವಹಿಸ್ತಾವೆ ಅಂತಂದ್ರೆ, ನಾವು ತಿನ್ನೋ ಮೂರರಲ್ಲಿ ಒಂದು ಭಾಗ ಆಹಾರ ಬೆಳೆಗಳು ಅಲ್ವಾ. ಅದರಲ್ಲಿ ಹಣ್ಣುಗಳು ಸೇರಿರ್ಬೋದು, ತರಕಾರಿಗಳಾಗಿರ್ಬೋದು, ಧಾನ್ಯಗಳಾಗಿರ್ಬೋದು, ಇವೆಲ್ಲವೂ ಸಹ ಜೇನು ನೊಣಗಳ ಪರಾಗಸ್ಪರ್ಶದ ಮೇಲೆಯೇ ಅವಲಂಬಿತ ಆಗಿರುತ್ತೆ. ಏಕೆಂದ್ರೆ ಅವುಗಳ ಪರಾಗಸ್ಪರ್ಶದಿಂದ ಅವುಗಳ ಬೆಳೆಗಳು, ಹಣ್ಣುಗಳು, ತರಕಾರಿಗಳು ಎಲ್ಲವೂ ಸಹ ಚೆನ್ನಾಗಿ ಬೆಳೆಯಕ್ಕೆ ಪ್ರಮುಖವಾದ ಸ್ಥಾನವನ್ನ ಪಡಿತವೆ ಜೇನು ನೊಣಗಳು. ಹಾಗೆ ಕಾಡುಗಳು, ಗಿಡಮೂಲಿಕೆಗಳು ಮತ್ತು ಇತರ ಸಸ್ಯ ವರ್ಗಗಳು ಸಹ ಬೆಳೆಯಕ್ಕೆ ಜೇನು ನೊಣಗಳ ಪ್ರಾಮುಖ್ಯತೆ ಬಹಳನೇ ಮುಖ್ಯ ಆಗತ್ತೆ. ಇದಷ್ಟೇ ಅಲ್ಲ, ಜೇನು ತುಪ್ಪ ಆಗಿರ್ಬೋದು, ಜೇನು ನೊಣದ ಮೇಣ ಆಗಿರ್ಬೋದು, ಇವೆಲ್ಲವೂ ಸಹ ಹಾಗೆ ಜೆಲ್ಲಿಯಂತಹ ಉಪ ಉತ್ಪನ್ನಗಳು ಜಾಗತಿಕವಾಗಿ ದೊಡ್ಡ ಉದ್ಯಮವಾಗಿ ಗ್ರಾಮೀಣ ಜನರಿಗೆ ಆದಾಯವನ್ನು ತಂದುಕೊಡುವಂಥವು ಆಗತ್ವೆ ಜೇನು ನೊಣಗಳು.

ಹೌದು ಸ್ನೇಹಿತರೆ, ರೈತ ಭೂಮಿಯ ಚೊಚ್ಚಲ ಮಗ ಅಂತ ಹೇಳಲಾಗುತ್ತೆ. ಆದರೆ ಜೇನುನೊಣಗಳು ಮತ್ತು ರೈತರ ನಡುವೆ ಅವಿನಾಭಾವ ಸಂಬಂಧ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಕೃತಿಯಲ್ಲಿ ಜೇನುನೊಣಗಳು ಕೇವಲ ಜೇನುತುಪ್ಪ ಕೊಡುವ ಕೀಟಗಳಲ್ಲ, ಬದಲಿಗೆ ಅವು ರೈತನ ಅತ್ಯಂತ ನಂಬಿಕಸ್ಥ ಮತ್ತು ಉಚಿತ ಸಹಾಯಕ ಕಾರ್ಮಿಕರು ಅಂತಲೇ ಹೇಳಬಹುದು. ಹೇಗೆ ಅಂತಂದ್ರೆ, ಜೇನುನೊಣಗಳು ರೈತನಿಗೆ ಮಾಡುವ ಅತ್ಯಂತ ದೊಡ್ಡ ಉಪಕಾರ ಏನು ಅಂತಂದ್ರೆ ಪರಾಗಸ್ಪರ್ಶ. ಹೂವಿನಿಂದ ಹೂವಿಗೆ ಹಾರುವಾಗ ಅವು ತಮಗೆ ಅರಿವಿಲ್ಲದೆಯೇ ಗಂಡು ಮತ್ತು ಹೆಣ್ಣು ಹೂಗಳ ಮಿಲನಕ್ಕೆ ಕಾರಣ ಆಗ್ತವೆ ಜೇನುನೊಣಗಳು. ಈ ಜೇನುನೊಣಗಳ ಪರಾಗಸ್ಪರ್ಶದಿಂದಾಗಿ ಕಾಯಿಗಳು, ಹಣ್ಣುಗಳು ಮತ್ತು ಧಾನ್ಯಗಳು ಗಾತ್ರದಲ್ಲಿ ದೊಡ್ಡದಾಗಿ, ಸಮನಾಗಿ ಮತ್ತು ಉತ್ತಮ ಗುಣಮಟ್ಟದೊಂದಿಗೆ ಬೆಳೆಯೋಕೆ ಸಹಾಯ ಮಾಡುತ್ತವೆ. ಜೊತೆಗೆ ಸೂರ್ಯಕಾಂತಿ, ಸಾಸಿವೆ, ತೊಗರಿ, ಕಡಲೆ, ಕಾಫಿ, ಏಲಕ್ಕಿ, ನುಗ್ಗೆ ಹಾಗೂ ಕರ್ಬೂಜ, ಕಿವಿ, ಮಾವು, ಸಪೋಟದಂತಹ ಹಲವಾರು ಬೆಳೆಗಳಲ್ಲಿ ಜೇನು ನೊಣಗಳಿದ್ರೆ ಇಳುವರಿ 20-40% ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ.

0: ಇಂಪಾದ ದನಿ ನವಿರಾದ ಕಾವ್ಯ
1: ಮನದಾಳವನ್ನು ತಟ್ಟುವ ಸಂಗೀತ
2: ದಿಲ್ ತಳಪ್ ತಳಪ್
0: ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರೆ ಪಲ್ನಲ್ಲಿ
2: ಪಲ್ ಪಲ್ ದಿಲ್
1: ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೆ ಕೇಳಿ
0: ಸುನ್ಹೆರೆ ಪಲ್
1: ಪ್ರತಿದಿನ ಬೆಳಿಗ್ಗೆ 10:30
0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

ಗಂಗೆ ಕಾರ್ಯಕ್ರಮ. ಈಗ ಸಮಯ 10:05. ಇಂದು ಮೇ 20 ವಿಶ್ವ ಜೇನು ನೊಣ ದಿನವನ್ನಾಗಿ ನಾವೆಲ್ಲ ಸಹ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಜೇನುನೊಣ ಹಾಗೆ ಜೇನುತುಪ್ಪದ ಬಗ್ಗೆ, ಮಹತ್ವದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಇನ್ನು ಆಯುರ್ವೇದ ಶಾಸ್ತ್ರದಲ್ಲಿ ಜೇನುತುಪ್ಪಕ್ಕೆ ಅತ್ಯಂತ ಮತ್ತು ಪವಿತ್ರವಾದ ಸ್ಥಾನ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಯುರ್ವೇದ ಗ್ರಂಥಗಳಲ್ಲಿ ಜೇನುತುಪ್ಪವನ್ನು ಮಧು ಎಂದು ಕರೆಯಲಾಗುತ್ತೆ. ಇದನ್ನ ಕೇವಲ ಒಂದು ಸಿಹಿ ಪದಾರ್ಥ ಅಂತ ಅಲ್ಲದೆ ಅತ್ಯಂತ ಶಕ್ತಿಶಾಲಿ ಔಷಧ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಆಯುರ್ವೇದದ ಪ್ರಕಾರ ಜೇನುತುಪ್ಪಕ್ಕೆ ಯೋಗವಾಹಿ ಗುಣ ಇದೆ. ಅಂದರೆ ಇದನ್ನ ಯಾವ ಔಷಧಿಯೊಂದಿಗೆ ಬೆರೆಸಿ ನೀಡುತ್ತೇವೆಯೋ ಆ ಔಷಧಿಯ ಗುಣವನ್ನ ಇದು ದೇಹದ ಆಳದವರೆಗೂ ತಲುಪುತ್ತೆ ಅನ್ನೋದು ಆಯುರ್ವೇದದಲ್ಲಿ ನಂಬಲಾಗುತ್ತೆ.

ಸಮಯ ಆಗ್ತಾ ಇದೆ 10:11. ನಾವು ಕೇಳ್ತಾ ಇದೀವಿ ಗಾನಗಂಗೆ ಕಾರ್ಯಕ್ರಮವನ್ನ. ಇಂದು ವಿಶ್ವ ಜೇನು ನೊಣ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದೀವಿ ಅಂತ ನಾನು ಈಗಾಗಲೇ ಹೇಳಿದೆ. ಇನ್ನು ಆಯುರ್ವೇದದ ಪ್ರಕಾರ ದೇಹದಲ್ಲಿನ ವಾತ ಪಿತ್ತ ಮತ್ತು ಕಫದೋಷಗಳ ಏರುಪೇರಿನಿಂದ ಕಾಯಿಲೆಗಳು ಬರುತ್ತವೆ. ಜೇನುತುಪ್ಪವು ಪ್ರಕೃತಿಯಲ್ಲಿ ಸ್ವಲ್ಪ ಒಣ ಮತ್ತು ಒಗರು ಮಿಶ್ರಿತ ಸಿಹಿರಸವನ್ನು ಹೊಂದಿರೋದ್ರಿಂದ ಇದು ದೇಹದಲ್ಲಿನ ಕಫದೋಷವನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಹಳೆಯ ಜೇನುತುಪ್ಪವು ಮೇಧಸ್ಸನ್ನು ಅಂದರೆ ಕೊಬ್ಬನ್ನು ಸಹ ಕರಗಿಸಲು ಸಹಾಯಕಾರಿಯಾಗಿದೆ ಅನ್ನೋದು ಆಯುರ್ವೇದದ ಪದ್ಧತಿಯಲ್ಲಿ.

ಅನನ್ಯ ಭಟ್ ಹಾಗೂ ಸಂಚಿತ್ ಹೆಗಡೆ ಅವರು ಹಾಡಿರುವ ಅರಿಷಡ್ ವರ್ಗ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಪವನ್ ಕುಮಾರ್ ಅವರ ಸಾಹಿತ್ಯ, ಉದಿತ್ ಹರ್ಷಿತ್ ಅವರ ಸಂಗೀತ.

ಇಂದು ಮೇ 20 ವಿಶ್ವ ಜೇನೊಣ ನೊಣ ದಿನವನ್ನಾಗಿ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಜೇನು ತುಪ್ಪದ ಮಹತ್ವ, ಅದರ ಉಪಯೋಗಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಆಯುರ್ವೇದದ ದ್ರವ್ಯಗಳನ್ನ ದೇಹಕ್ಕೆ ಸುಲಭವಾಗಿ ಒಗ್ಗಿಸಲು ಜೇನುತುಪ್ಪವನ್ನ ಔಷಧಿ ಜೊತೆಗೆ ಅನುಪಾನವಾಗಿ ಬಳಸಲಾಗುತ್ತೆ. ಇದು ಔಷಧದ ಕಾರ್ಯಕ್ಷಮತೆಯನ್ನು ದ್ವಿಗುಣಗೊಳಿಸುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಜೇನುತುಪ್ಪಕ್ಕೆ ನೈಸರ್ಗಿಕ ನಂಜು ನಿರೋಧಕ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣ ಇದೆ ಅಂತ ಹೇಳಲಾಗುತ್ತೆ. ಸುಟ್ಟ ಗಾಯಗಳಾಗಿರಬಹುದು, ಕಡಿತಗಳು ಅಥವಾ ಚರ್ಮದ ಹುಣ್ಣುಗಳಿಗೆ ಜೇನುತುಪ್ಪವನ್ನು ಸವರಿದ್ರೆ ಗಾಯ ಬೇಗ ಒಣಗುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಜೊತೆಗೆ ಶುಂಠಿ ರಸ ಅಥವಾ ತುಳಸಿ ರಸದೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ಸೇವಿಸುವುದರಿಂದ ಗಂಟಲು ನೋವು ಅಥವಾ ಒಣಕೆಮ್ಮು ಮತ್ತು ಕಫದ ಸಮಸ್ಯೆ ಏನಾದರೂ ಇದ್ರೆ ಅದು ತಕ್ಷಣ ನಿವಾರಣೆಯಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಜಠರಾಗ್ನಿಯನ್ನ ಅಂದರೆ ಜೀರ್ಣಶಕ್ತಿಯನ್ನ ಇದು ಪ್ರೇರೇಪಿಸುತ್ತೆ. ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬರವನ್ನು ಸಹ ನಿಯಂತ್ರಿಸಲು ಜೇನುತುಪ್ಪದ ಸೇವನೆ ನೆರವಾಗುತ್ತೆ. ಇದಿಷ್ಟು ಅಲ್ಲದೆ ಜೇನುತುಪ್ಪವು ಕಣ್ಣಿನ ದೃಷ್ಟಿಗೆ ಸಹ ತುಂಬಾ ಒಳ್ಳೆಯದು ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಚರ್ಮದ ಕಾಂತಿಯನ್ನ ಹೆಚ್ಚಿಸಬೇಕು ಅಂತಂದ್ರೆ ಇದನ್ನ ನೈಸರ್ಗಿಕ ಫೇಸ್ ಪ್ಯಾಕ್ಗಳನ್ನಾಗಿ ಸಹ ಬಳಸಬಹುದು ಅಂತ ಹೇಳಲಾಗುತ್ತೆ. ಜೇನುತುಪ್ಪದ ಸೇವನೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ಆದರೆ ಜೇನುತುಪ್ಪವನ್ನು ಎಂದಿಗೂ ಸಹ ನೇರವಾಗಿ ಕಾಯಿಸಬಾರದು ಅಥವಾ ಕುದಿಯುವ ದ್ರವ್ಯಗಳಿಗೆ, ಅಂದರೆ ಬಿಸಿನೀರು, ಬಿಸಿ ಹಾಲು ಅಥವಾ ಚಹಾಕ್ಕೆ ಬಿಸಿಯಾಗಿರುವಾಗ ಹಾಕಿ ಸೇವಿಸಬಾರದು ಅಂತ ಆಯುರ್ವೇದದಲ್ಲಿ ಹೇಳಲಾಗುತ್ತೆ. ಯಾಕೆ ಅಂತಂದ್ರೆ ಇದು ಜೇನುತುಪ್ಪದ ನೈಸರ್ಗಿಕ ಗುಣವನ್ನ ಕೆಡಿಸಿ ಜೀರ್ಣಕ್ರಿಯೆಗೆ ತೊಂದರೆಯನ್ನ ಉಂಟು ಮಾಡತ್ತಂತೆ. ಹಾಗಾಗಿ ಉಗುರು ಬೆಚ್ಚಿಗಿನ ನೀರಿಗೆ ಮಾತ್ರ ಜೇನುತುಪ್ಪವನ್ನ ಬಳಸಬೇಕು ಅಂತ ಹೇಳಲಾಗತ್ತೆ. ಜೊತೆಗೆ ಜೇನುತುಪ್ಪ ಮತ್ತು ಹಸುವಿನ ತುಪ್ಪವನ್ನ ಸಮಾನ ಪ್ರಮಾಣದಲ್ಲಿ ಬೆರೆಸಿ ಎಂದಿಗೂ ಸಹ ಸೇವಿಸಬಾರದು ಅನ್ನೋದು ಆಯುರ್ವೇದದಲ್ಲಿ ಇರುವಂತಹ ಒಂದು ಸೂತ್ರ. ಆಯುರ್ವೇದದಲ್ಲಿ ಇದನ್ನ ವಿರುದ್ಧ ಆಹಾರ ಅಂತ ಸಹ ಕರೆಯಲಾಗುತ್ತೆ. ಹಾಗಾಗಿ ಯಾವಾಗಲೂ ಸಹ ಒಂದನ್ನು ಹೆಚ್ಚು ಮತ್ತೊಂದನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಅಂತ ಹೇಳಲಾಗುತ್ತೆ. ಜೊತೆಗೆ ಅತಿಯಾದ ಬಿಸಿಲಿನಲ್ಲಿ ಇರುವಾಗ ಅಥವಾ ದೇಹದಲ್ಲಿ ಪಿತ್ತ ದೋಷ ಉಲ್ಬಣಗೊಂಡಾಗ ಜೇನುತುಪ್ಪವನ್ನು ಅತಿಯಾಗಿ ಸೇವಿಸಬಾರದು ಅನ್ನೋದು ಆಯುರ್ವೇದದ ಒಂದು ನಿಯಮ. ಒಟ್ಟಾರೆ ಜೇನುತುಪ್ಪ ಆರೋಗ್ಯದ ದೃಷ್ಟಿಯಿಂದ ಆಗಿರಬಹುದು, ಹಾಗೆ ಜೇನುನೊಣ ರೈತರಿಗೆ ಅಥವಾ ನಾವು ಸೇವಿಸುವ ಆಹಾರ ಪದಾರ್ಥಗಳಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇಂದಿನ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದಾಗಿದೆ. ಈಗ ಸಮಯ 10:26. ಈಗ ಕೊನೆಯ ಗೀತೆ ಪ್ರಸಾರ ಆಗುತ್ತೆ ಗಾನಗಂಗೆ ಕಾರ್ಯಕ್ರಮದಲ್ಲಿ.

ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರು ಹಾಡಿರುವ ಯೆ ವಾದಾ ರಹಾ ಚಿತ್ರದ ಗೀತೆ ಇದೀಗ ಪ್ರಸಾರ ಆಗುತ್ತೆ. ಗುಲ್ಷನ್ ಬಾವುರಾ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ. ಸುನೇರಿ ಪಲ್ ಕಾರ್ಯಕ್ರಮದಲ್ಲಿ ಅದಾದ ನಂತರ ಕಾಮ್ಚೂರ್ ಚಿತ್ರದ ಗೀತೆಯನ್ನು ಕೇಳುವಿರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರು ಗೀತೆಯನ್ನು ಹಾಡಿದ್ದಾರೆ. ಇಂದಿವರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

ಈಗ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭದಲ್ಲಿದೆ ಟೋನಿ ಚಿತ್ರಕ್ಕಿಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ರಾಜನಾಗೇಂದ್ರ ಅವರ ಸಂಗೀತ.

ಸವಿ ನೆನಪು ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತ.

0: ಎಲ್ಲೆಡೆ ನೀರಿಗೆ ಕೊರತೆ, ಜಲಮೂಲಗಳು ಬತ್ತುತ್ತಿವೆ, ಬಾವಿ ಕೊಳವೆ ಬಾವಿ ಕೆರೆಗಳು ಬರಿದಾಗುತ್ತಿವೆ.
1: ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು.
0: ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೂ ಆಲಿಸಿದ್ರಿ. ಆಕಾಶವಾಣಿ ಇದೀಗ ಕೇಳಿ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿ.

0: ಸಂಪರ್ಕಿಸಿ cbsblr@gmail.com.
1: ಸಮಯ 12 ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯಾದ್ಯಂತ ಕಳೆದ 3 ವರ್ಷಗಳಲ್ಲಿ 900 ಸರ್ಕಾರಿ ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಲಾಗಿದೆ. ಗೃಹ ಆರೋಗ್ಯ ಯೋಜನೆಯಡಿ 60,38,825 ಮನೆಗಳಿಗೆ ಆಶಾ ಕಾರ್ಯಕರ್ತೆಯರು ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಆಶಾ ಕಿರಣ ಯೋಜನೆಯಡಿ 1,05,000 ಜನರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸರ್ಕಾರದ ಎಲ್ಲ ಸಾಧನೆಗಳ ಶ್ರೇಯಸ್ಸು ಪ್ರತಿಯೊಬ್ಬ ಕನ್ನಡಿಗನಿಗೆ ಅರ್ಪಿಸುವುದಾಗಿ ತಿಳಿಸಿದ್ದಾರೆ. ನೇಕಾರ್ ಸಮ್ಮಾನ್ ಯೋಜನೆಯಡಿ 3,89,000 ನೇಕಾರರಿಗೆ 194,77,00,000 ರೂಪಾಯಿ ಆರ್ಥಿಕ ಸಹಾಯಧನ ನೀಡಲಾಗಿದೆ ಎಂದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನೈಸರ್ಗಿಕ ಕೃಷಿ ರಾಷ್ಟೀಯ ಅಭಿಯಾನ ಎನ್ಎಂಎನ್ಎಫ್ ಯೋಜನೆ 2024 ನವೆಂಬರ್ನಲ್ಲಿ ಅನುಷ್ಠಾನಗೊಂಡಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ವಿವಿಧ ಕ್ಲಸ್ಟರ್ಗಳಡಿ ಒಟ್ಟು 4,000 ಎಕರೆ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಕೈಗೊಳ್ಳಲಾಗಿದೆ. ಕೃಷಿ ಇಲಾಖೆಯಿಂದ ಪ್ರಯೋಜನ ಪಡೆದು ಕೃಷಿ ಸಖಿ ಪಶು ಸಖಿಯರ ಮಾರ್ಗದರ್ಶನದಲ್ಲಿ ನೈಸರ್ಗಿಕ ಕೃಷಿ ಕೈಗೊಂಡಿರುವ ಸೇಡಂ ತಾಲೂಕು ಕೊಂಕನಹಳ್ಳಿ ಗ್ರಾಮದ ಕೃಷಿಕ ಹಾಗೂ ಭಾರತ ವಿಕಾಸ ಸಂಗಮದ ಸಂಯೋಜಕ ಭಗವಂತರಾವ್ ಪಾಟೀಲ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕೃಷಿ ಇಲಾಖೆ ಆಶ್ರಯದಲ್ಲಿ ಸಾವಯವ ಕೃಷಿ, ಸಮಗ್ರ ಕೃಷಿ, ಜೈವಿಕ ಸಂಪನ್ಮೂಲ ಕೇಂದ್ರಗಳು ಮತ್ತು ಗೋಮಯ ಕೇಂದ್ರಗಳನ್ನು 15 ಗ್ರಾಮಗಳಲ್ಲಿ ನಡೆದಿದೆ. ಗೋಕೃಪಾ, ಜೀವಾಮೃತ ಇವನ್ನು ಸುಮಾರು 5 ವರ್ಷಗಳಿಂದ ನಾವು ಮಾಡ್ಕೋತಾ ಬಂದಿದ್ದೇವೆ. ನಮ್ಮ ಭಾಗದಲ್ಲಿ ಒಣ ಬೇಸಾಯ ಹೆಚ್ಚಿಗಿತ್ತು, ಹೆಚ್ಚಾಗಿ ತೊಗರಿ ಬೆಳೀತಿದ್ರು. ಅದನಂತರ ಈಗ ಹೂವು, ಹಣ್ಣು, ತರಕಾರಿ, ಸಿರಿಧಾನ್ಯಗಳು ಮತ್ತು ಸಾವಯವ ಪದ್ಧತಿಯಲ್ಲಿ ನಾವು ಕೆಲಸ ಮಾಡುತ್ತಿದ್ದೇವೆ. ಇಲ್ಲಿವರೆಗೂ ಸುಮಾರು 125 ರೈತರು ಸಾವಯವ ಕೃಷಿಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಎಂಎಫ್ ಕೃಷಿ ಇಲಾಖೆ ಆಶ್ರಯದೊಂದಿಗೆ ಒಳ್ಳೆಯ ಕೊಡುಗೆ ಕೊಟ್ಟಿದೆ. ಜೈವಿಕ ಮತ್ತು ಜೀವಾಮೃತ ಗೋಕೃಪಾ ಅಮೃತಗಳ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೇವೆ.
0: ಕರ್ನಾಟಕ ರಾಜ್ಯ ಪ್ರಸ್ತುತ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ರೋಬೋಟಿಕ್ಸ್, ಸ್ಪೇಸ್ ಟೆಕ್, ಸೆಮಿಕಂಡಕ್ಟರ್ಗಳು ಹಾಗೂ ಭವಿಷ್ಯದ ಪ್ರಮುಖ ಹೂಡಿಕೆಗಳ ಮೂಲಕ ಡೀಪ್ ಟೆಕ್ ಮುಂದಿನ ದಶಕವನ್ನು ಮುನ್ನಡೆಸಲಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ಎಲಿವೇಟ್ ಕಾರ್ಯಕ್ರಮದ ಮೂಲಕ 287 ಕೋಟಿ ರೂಪಾಯಿ ಅನುದಾನದೊಂದಿಗೆ 1,230 ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸಲಾಗುತ್ತಿದೆ ಎಂದರು. ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ ಹಾಗೂ ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಪರಸ್ಪರ ಬಾಂಧವ್ಯ ವೃದ್ಧಿ ಹಾಗೂ ರಾಜ್ಯದಲ್ಲಿ ಕೆನಡಾ ದೇಶದ ಹೂಡಿಕೆ ಅವಕಾಶಗಳ ಕುರಿತು ಮಹತ್ವದ ಸಭೆ ನಡೆಸಿತು. ಅಡಿಕೆ ಬೆಳೆಗಾರರನ್ನು ತೀವ್ರ ಆತಂಕಕ್ಕೆ ತಳ್ಳಿರುವ ಎಲೆಚುಕ್ಕಿ ರೋಗದ ನಿರ್ವಹಣೆ, ಕೃಷಿ ಸಂಶೋಧನೆಗಳು ಹಾಗೂ ಕೃಷಿಕರಿಗೆ ಸಿಗಬೇಕಾದ ವಿವಿಧ ಸೌಲಭ್ಯಗಳ ಕುರಿತು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸೂಕ್ತ ಪ್ರಸ್ತಾವಗಳನ್ನು ಕಳುಹಿಸಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒತ್ತಾಯಿಸಿದರು. ಶಿರಸಿ ತಾಲೂಕು ಕೊಳಗಿ ಬೀಸ್ನಲ್ಲಿ ಆಯೋಜಿತ ಅಡಿಕೆ ಎಲೆಚುಕ್ಕಿ ರೋಗ ನಿರ್ವಹಣೆ ಕುರಿತ ಮಾಹಿತಿ ಹಾಗೂ ಸಂವಾದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ಎಲೆಚುಕ್ಕಿ ರೋಗ ಹರಡಿದೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ.

0: ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಖೇಲೋ ಇಂಡಿಯಾ ಯೋಜನೆಯಡಿ ಬಳ್ಳಾರಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಹಾಕಿ ಕ್ರೀಡಾ ತರಬೇತಿ ಆಯೋಜಿಸಲಾಗಿದೆ. 8 ವರ್ಷ ಮೇಲ್ಪಟ್ಟ ಆಸಕ್ತ ಬಾಲಕ ಮತ್ತು ಬಾಲಕಿಯರು ಅರ್ಜಿ ಸಲ್ಲಿಸಬಹುದು ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾವೇರಿ ಜಿಲ್ಲೆಯಲ್ಲಿ ಗ್ರಾಮೀಣ ಕೂಲಿಕಾರರ ಬಾಕಿ ಕೂಲಿ ಹಣ 7 ಕೋಟಿ 21 ಲಕ್ಷ ರೂಪಾಯಿಗಳನ್ನು ಇತ್ತೀಚೆಗೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಮೀಶ್ ಕುಮಾರ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.
1: ಆಕಾಶವಾಣಿ

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅರುಣಾ ಶ್ರೀನಿವಾಸ್ ಅವರಿಂದ ಭಾಷಣ, ಕಷ್ಟದ ಬಾಗಿಲಿಗೆ ನಗುವ ತೋರಣ ಕಟ್ಟಿದಾಗ.
1: ಇರುವುದೊಂದೇ ಬದುಕು, ನಗು ನಗುತ್ತಾ ಕಳೆಯಬೇಕು ಎನ್ನುತ್ತೇವೆ. ಆದರೆ ನಗುವೆಂಬುದು ಅಷ್ಟೊಂದು ಸುಲಭದ ವಿಷಯವೂ ಅಲ್ಲ. ಈ ಭೂಮಿಯ ಮೇಲೆ ಬದುಕುವ ಪ್ರತಿಯೊಬ್ಬನೂ ಹೇಗೆ ಸುಖ ಸಂತೋಷವನ್ನು ಅನುಭವಿಸುತ್ತಾನೋ ಹಾಗೆಯೇ ಸೋಲು ದುಃಖಗಳನ್ನು ಕೂಡ ಎದುರಿಸುತ್ತಾನೆ. ಸೋಲಿನ ತೀವ್ರತೆಯು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುವಂತೆ ಅದನ್ನು ನಿಭಾಯಿಸುವ ರೀತಿಯು ಭಿನ್ನವಾಗಿರುತ್ತದೆ. ಕೆಲವರು ಎಷ್ಟೇ ದೊಡ್ಡ ಸಮಸ್ಯೆಗಳಾಗಿರಲಿ ಸಮರ್ಥವಾಗಿ ಎದುರಿಸಿದರೆ ಇನ್ನೂ ಕೆಲವರು ಚಿಕ್ಕಪ್ಪಟ ವಿಷಯಗಳಿಗೆ ಕುಗ್ಗಿ ಹೋಗುತ್ತಾರೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಾನಾ ಬಗೆಯವು. ಆರ್ಥಿಕ ಮುಗ್ಗಟ್ಟು, ಬಂಧು ಬಾಂಧವರೊಡನೆ ಕಲಹ, ಮನಸ್ತಾಪಗಳು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಆಕಸ್ಮಿಕ ಅಥವಾ ಹುಟ್ಟು ಅಂಗವೈಕಲ್ಯತೆ, ಶೈಕ್ಷಣಿಕ ಹಿನ್ನಡೆ, ಉದ್ಯೋಗದಲ್ಲಿ ಕಿರಿಕಿರಿ, ಹೀಗೆ ಸಮಸ್ಯೆಗಳ ಪಟ್ಟಿ ಅನಂತವಾಗಿ ಬೆಳೆಯುತ್ತವೆ. ಕೊನೆಗೆ ನಮ್ಮನ್ನು ಅಟ್ಟಾಡಿಸುವ ನಮ್ಮೊಳಗಿನ ದ್ವೇಷ, ಕೋಪ, ಅಸೂಯೆಗಳು ಕೂಡ ಸಮಸ್ಯೆಯ ಸರತಿ ಸಾಲಲ್ಲಿ ಬಂದು ನಿಲ್ಲುತ್ತವೆ. ಇಂತಹ ಬದುಕಿನ ಏಳುಬೀಳಿನಲ್ಲಿ, ಕಷ್ಟಗಳ ಹೊಡೆತದಲ್ಲಿ ನಗುವನ್ನು ಹೃದಯದಲ್ಲಿ ಜತನದಿಂದ ಕಾಪಾಡಿಕೊಂಡು ಜೀವನದ ಪಯಣವನ್ನು ಸವೆಸಬೇಕಾದರೆ ಅರಿವಿನಿಂದ ಪಕ್ವಗೊಂಡ ವ್ಯಕ್ತಿತ್ವವಿರಬೇಕಾದುದು ಅತೀ ಮುಖ್ಯ. ಜೀವನದಲ್ಲಿ ಸುಖ ದುಃಖ ಎನ್ನುವುದು ಅನಿವಾರ್ಯ. ಸುಖ ಬಂದಾಗ ಅತಿಯಾಗಿ ಹಿಗ್ಗದೆ, ದುಃಖ ಬಂದಾಗ ಅತಿಯಾಗಿ ಕುಗ್ಗದೆ ಸಮಸ್ಥಿತಿಯನ್ನು ಕಾಯ್ದುಕೊಳ್ಳುವುದು ಶ್ರೇಯಸ್ಕರ ಎಂಬುದು ಭಗವದ್ಗೀತೆಯ ಉವಾಚ. ನಗೆ ಬದುಕಿಗೆ ಚೈತನ್ಯವನ್ನು ತುಂಬುವಂತಹುದು. ಆದುದರಿಂದ ಅದೇನೇ ಕಷ್ಟವಿರಲಿ, ನಷ್ಟ ಬರಲಿ, ನಗೆ ಎಂಬುದನ್ನು ನಮ್ಮ ಹೃದಯದಲ್ಲಿ ಉಳಿಸಿಕೊಂಡು ಹೋದರೆ ಬದುಕೆಂಬುದು ಸಲೀಸು. ನಗೆ ಈ ಉಸಿರಿನ ಧನಾತ್ಮಕ ಅಲೆ. ಅದೆಷ್ಟೋ ಶಾರೀರಿಕ ಮಾನಸಿಕ ಕಾಯಿಲೆಗಳಿಗೆ ನಗು ಎಂಬುದು ರಾಮಬಾಣ. ನಮ್ಮೊಳಗೆ ಹುದುಗಿರುವ ಒತ್ತಡ, ಖಿನ್ನತೆ, ನಿದ್ರಾಹೀನತೆ, ಕೋಪ ಮುಂತಾದ ಸಮಸ್ಯೆಗಳನ್ನು ನಿವಾರಿಸಿ ಮನಸ್ಸನ್ನು ನಿರಾಳವಾಗಿರಿಸುವುದರ ಜೊತೆಗೆ ಬಿಪಿ, ಶುಗರ್, ಕ್ಯಾನ್ಸರ್ನಂತಹ ಕಾಯಿಲೆಗಳ ವಿರುದ್ಧವೂ ನಗು ಹೋರಾಡಬಲ್ಲದು ಎಂಬುದು ಹಲವಾರು ಅಧ್ಯಯನಗಳಿಂದ ದೃಢಪಟ್ಟಿದೆ. ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಜಾಸ್ತಿಯಾಗಿ ದೇಹದ ಒಟ್ಟು ರಕ್ಷಣಾ ವ್ಯವಸ್ಥೆ ಉತ್ತಮವಾಗುವ ಜೊತೆಗೆ ಮೆದುಳಿನಲ್ಲಿರುವ ನ್ಯೂರಾನ್ಗಳು ಸಕ್ರಿಯಗೊಂಡು ನೆನಪು ಶಕ್ತಿ, ಕಲಿಕೆ ಮುಂತಾದವುಗಳು ಅಭೂತಪೂರ್ವವಾಗಿ ಬೆಳವಣಿಗೆಯಾಗಬಲ್ಲದು ಎಂದು ಸಂಶೋಧನೆಗಳು ಸಾರಿ ಸಾರಿ ಹೇಳುತ್ತವೆ. ಅದೇನೇ ಆದರೂ ಕಷ್ಟದ ರುಚಿ ಕಂಡರೆಯೇ ಬದುಕಿನಲ್ಲಿ ನಗುವಿನ ಮೌಲ್ಯದ ಅರಿವಾಗುವುದು. ಏಳು ಬೀಳುನ ಬದುಕಿನಲ್ಲಿ ನಗುವಿನ ಮಹತ್ವವನ್ನು ಸಾರುವುದಾಗಿ ತನ್ನ ಜೀವನವನ್ನು ಮುಡಿಪಾಗಿರಿಸಿದ ಜೆನ್ಸನ್.

ಸನ್ಯಾಸಿ ಲಾಫಿಂಗ್ ಬುದ್ಧನ ಕಥೆ ನೀವೆಲ್ಲರೂ ಕೇಳಿರಬಹುದು. ಆತ ನಗುವಿಗಾಗಿಯೇ, ನವಿನ ಮೂಲಕ ಸಂತೋಷವನ್ನು ಹರಡುವುದಕ್ಕಾಗಿಯೇ ತನ್ನ ಬದುಕನ್ನು ಮೀಸಲಿರಿಸಿದ್ದ. ಇಷ್ಟೆಂದರೆ ಕೊನೆಗೆ ಅವನ ಮರಣದ ಬಳಿಕ ಅವನ ಶವವನ್ನು ಸುಡುವಾಗ ದೇಹದೊಳಗೆ ಅಡಗಿಸಿಟ್ಟಿದ್ದ ಪಟಾಕಿಗಳೆಲ್ಲ ಪಟಪಟನೆ ಸಿಡಿದುವಂತೆ. ಹೀಗೆ ತನ್ನ ಕೊನೆ ಕ್ಷಣದಲ್ಲೂ ಜನರ ಮುಖದಲ್ಲಿ ನಗುವರಳಿಸುವ ತನ್ನ ಪ್ರಯತ್ನವನ್ನು ಮುಂದುವರಿಸಿದನಂತೆ. ಇಂದಿಗೂ ಹ್ಯಾಪಿಮನ್ ಎಂದೇ ಕರೆಯಲ್ಪಡುವ ಆತನ ಮೂರ್ತಿ ಮನೆಯಲ್ಲಿದ್ದರೆ ಆ ಮನೆಯು ನಗು ಸಂತೋಷಗಳಿಂದ ತುಂಬಿರುತ್ತದೆ ಎಂದೇ ನಂಬುತ್ತಾರೆ. ಇಂತಹ ನಗುವನ್ನು ಉಳಿಸಿಕೊಳ್ಳಬೇಕಾದರೆ ಸಮಸ್ಯೆಗಳನ್ನು ಕಂಟಕಗಳನ್ನು ಎದುರಿಸುವ ನಿಭಾಯಿಸುವ ರೀತಿಯ ಬಗ್ಗೆಯೂ ಒಂದಷ್ಟು ಅರಿವಿದ್ದರೆ ಉತ್ತಮವಲ್ಲವೇ? ನಮ್ಮ ದೈನಂದಿನ ಬದುಕಿನಲ್ಲಿ ಎದುರಾಗುತ್ತಿರುವ ಹಲವಾರು ಸಮಸ್ಯೆಗಳು ಸಣ್ಣ ಪುಟ್ಟ ಸಂಗತಿಗಳಿಂದಲೇ ಆರಂಭವಾಗುತ್ತಿರುತ್ತದೆ. ಉದ್ಯೋಗದಲ್ಲಿ, ಸಂಸಾರದಲ್ಲಿ ಅಥವಾ ಗೆಳೆತನದ ಪರಿಧಿಗಳಲ್ಲಿ ನಡೆಯುವ ಚಾಡಿ ಮಾತುಗಳು, ಗಾಳಿ ಸುದ್ದಿಗಳು, ಅವಹೇಳನದ ಮಾತುಗಳು, ಕೋಪ, ಮತ್ಸರಗಳು ಕ್ರಮೇಣ ಬೆಳೆಯುತ್ತಾ ಜಟಿಲಗೊಳ್ಳುತ್ತಾ ಹೋಗುತ್ತವೆ. ಒತ್ತಡದ ಸನ್ನಿವೇಶಗಳನ್ನು ಸೃಷ್ಟಿಸಿ ಮನಸ್ಸನ್ನು ಕ್ರಿಮಿಯಂತೆ ಹಾಳು ಮಾಡಿಬಿಡುತ್ತದೆ. ಆದುದರಿಂದ ಕ್ಷುಲ್ಲಕವಾದ ಇಂತಹ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನೇ ನೀಡದೆ ನಿರ್ಮಾಣಾತ್ಮಕವಾದ ಚಟುವಟಿಕೆಗಳತ್ತ ಗಮನಹರಿಸುವುದೇ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಉತ್ತಮ ವಿಧಾನ. ಜೊತೆಗೆ ಸ್ವವಿಶ್ಲೇಷಣೆಯಿಂದ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವುದು, ಸಮಸ್ಯೆಯ ಮೂಲ ಇತರರಾಗಿದ್ದರೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷಿಸುವುದು ಉತ್ತಮ ಫಲಿತಾಂಶವನ್ನು ನೀಡುವುದು. ನಮಗೆ ಎದುರಾಗುವ ಸಮಸ್ಯೆಗಳಲ್ಲಿ 20% ಈ ರೀತಿಯಿಂದಲೇ ಪರಿಹರಿಸಿಕೊಳ್ಳಬಹುದು ಎಂದರೆ ಆಶ್ಚರ್ಯವಾದೀತು ಅಲ್ಲವೇ? ಇನ್ನೂ ಕೆಲವು ಸಮಸ್ಯೆಗಳಾದ ಆರ್ಥಿಕ ಮುಗ್ಗಟ್ಟು, ಆರೋಗ್ಯದಲ್ಲಿ ಏರುಪೇರು, ಆತ್ಮೀಯರ ಅಗಲಿಕೆ, ಉಟ್ಟ ಬಟ್ಟೆಯಲ್ಲಿ ಮನೆಯಿಂದ ಹೊರಬರುವಂತಾಗುವುದು ಮೊದಲಾದವುಗಳು ತೀವ್ರತೆಯನ್ನು ಆಧರಿಸಿ ನಮ್ಮನ್ನು ಅಲುಗಾಡಿಸಿದರೂ ಆದಷ್ಟು ಬೇಗ ಸಮಸ್ಯೆಯಿಂದ ಉಂಟಾದ ಮಾನಸಿಕ ಕ್ಷೋಭೆಯಿಂದ ಹೊರಬರಲು ಯತ್ನಿಸಬೇಕು. ಮತ್ತೆ ನಮ್ಮನ್ನು ನಾವು ಪುನರ್ನಿರ್ಮಿಸಿಕೊಳ್ಳಬೇಕು. ತಜ್ಞರ ಸಲಹೆ, ಉತ್ತಮವಾದ ಪುಸ್ತಕಗಳನ್ನು ಓದುವುದು, ವಿವೇಚನಾಪೂರ್ಣವಾದ ವಿಶ್ಲೇಷಣೆ ಅಲ್ಲದೆ ಮನಸ್ಸಿಗೆ ಮುದ ನೀಡುವ ದೇವರ ಧ್ಯಾನ, ಸಂಗೀತ ಮೊದಲಾದ ಹವ್ಯಾಸಗಳು ಈ ನಿಟ್ಟಿನಲ್ಲಿ ಸಹಕಾರಿ. ಅಲ್ಲದೆ ಪ್ರೀತಿ, ಸ್ನೇಹ, ವಿಶ್ವಾಸಗಳು ಕೂಡ ಮನಸ್ಸಿನ ನಗೆಯನ್ನು ಅರಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವೈಕಲ್ಯವೆಂಬ ಕಷ್ಟವನ್ನು ದಾಟಿ ನಗೆಯರಳಿಸಿದವರು. ವೈಕಲ್ಯ ಎಂಬ ಪದವು ಹಲವು ಆಯಾಮಗಳುಳ್ಳದ್ದು. ಕೆಲವರಿಗೆ ದೈಹಿಕವಾಗಿ ಅಂಗಗಳ ಊನತೆ ಇದ್ದರೆ ಇನ್ನು ಕೆಲವರಿಗೆ ಬೌದ್ಧಿಕ ಅಥವಾ ಮಾನಸಿಕ ವೈಕಲ್ಯಗಳಿರುತ್ತವೆ. ಇಂದ್ರಿಯಗಳಿಗೆ ಸಂಬಂಧಿಸಿದಂತೆ ಕಿವುಡುತನ, ಕುರುತನ, ಕೈ ಕಾಲುಗಳಲ್ಲಿ ವಿಕಲತೆ ಮುಂತಾದ ನ್ಯೂನತೆಗಳಿರುತ್ತವೆ. ಕೆಲವರಿಗೆ ವೈಕಲ್ಯ ಎಂಬುದು ಹುಟ್ಟಿನಿಂದಲೇ ಇದ್ದರೆ ಇನ್ನೂ ಕೆಲವರು ಬದುಕಿನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಂಗವೈಕಲ್ಯಕ್ಕೆ ತುತ್ತಾದವರಿದ್ದಾರೆ. ಸಾಮಾನ್ಯವಾಗಿ ವಾಸ್ತವದಲ್ಲಿ ನೋಡಿದರೆ ವಿಕಲಾಂಗರ ಬಗ್ಗೆ ಸಮಾಜವು ಅನುಕಂಪದ ಧೋರಣೆ ತಳೆಯುತ್ತಾ ಅವರು ಅಸಮರ್ಥರೆಂದು ಅಗೋಚರ ಹಣೆಪಟ್ಟಿಯೊಂದನ್ನು ಅಂಟಿಸಿ ಅವರನ್ನು ಮೂಲೆ ಗುಂಪಾಗಿಸುವ ಸನ್ನಿವೇಶಗಳೇ ಹೆಚ್ಚು. ಇಂಥ ಸಂದರ್ಭದಲ್ಲಿ ಅವರಿಗೆ ಸ್ಫೂರ್ತಿ ಪ್ರೇರಣೆ ತುಂಬಿದರೆ, ಅವರೊಳಗೆ ಆತ್ಮವಿಶ್ವಾಸದ ಕಿಡಿಯೊಂದು ಹೊತ್ತಿದರೆ ಅವರು ಬದುಕಿನಲ್ಲಿ ಮೇಲೇರಬಲ್ಲರು, ಜನಸಾಮಾನ್ಯರೂ ನಾಚುವಂತೆ ಸಾಧನೆಯ ಶಿಖರವೇರಬಲ್ಲರು ಎಂಬುದಕ್ಕೆ ನಮ್ಮೆದುರಲ್ಲಿ ಇರುವ ನೂರಾರು ನಿದರ್ಶನಗಳೇ ಜ್ವಲಂತ ಸಾಕ್ಷಿ. ಜಾಗತಿಕವಾಗಿ ನೋಡಿದರೆ ಸುಮಾರು 15%, ಅಂದರೆ ಸುಮಾರು 1 ಬಿಲಿಯನ್ ಜನರಿಗಿಂತಲೂ ಹೆಚ್ಚು ಜನರು ವಿಕಲಚೇತನರಾಗಿದ್ದಾರೆ. ಇದರಲ್ಲಿ ಸುಮಾರು 80% ಜನರು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲೇ ಇದ್ದಾರೆ ಎಂಬುದು ಅಂಕಿಅಂಶಗಳ ಅಂಬೋಣ. ಸಮಾಜದಲ್ಲಿ ವಿಕಲಚೇತನರನ್ನು ಅಸಡ್ಡೆಯಿಂದ ಕಾಣುವ ಮನೋಭಾವ ಖಂಡಿತ ತಪ್ಪು. ಅವಕಾಶವಿದ್ದರೆ ಅವು ಕೂಡ ನಮ್ಮೆಲ್ಲರಂತೆ ಉತ್ತಮ ಜೀವನ ನಡೆಸಲು ಖಂಡಿತ ಸಾಧ್ಯ. ತಾವೂ ದುಡಿಯುತ್ತಾ ಕುಟುಂಬವನ್ನೂ ಪೊರೆಯುವ ಸಾಕಷ್ಟು ವಿಕಲಚೇತನರು ನಮ್ಮ ನಿಮ್ಮ ನಡುವೆ ಇದ್ದ. ನಮ್ಮ ಭಾರತದಲ್ಲೇ ನೋಡಿದರೆ ಗ್ರೆನೇಡ್ ಸ್ಫೋಟದಲ್ಲಿ ಎರಡೂ ಕೈಗಳನ್ನು ಕಳೆದುಕೊಂಡರೂ ಒಬ್ಬ ಲೇಖಕಿ ಮತ್ತು ಪ್ರೇರಕ ಭಾಷಣಕಾರ್ತಿಯೂ ಆಗಿ ಸಿದ್ಧರಾದ ಮಾಳವಿಕಾ ಅಯ್ಯರ್, ಕುರುಡನಾಗಿದ್ದರೂ ಸುಪ್ರಸಿದ್ಧ ಸಂಗೀತಕಾರನೂ ಸಂಯೋಜಕನೂ ಆಗಿರುವ ರವೀಂದ್ರ ಜೈನ್, ದೃಷ್ಟಿಯಿಲ್ಲದಿದ್ದರೂ ಭಾರತದ ಮೊದಲ ಮಹಿಳಾ ಚಾರ್ಟೆಡ್ ಅಕೌಂಟೆಂಟ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ರಜನಿ ಗೋಪಾಲ್, ಕಾಲು ಕಳೆದುಕೊಂಡರೂ ಸುಪ್ರಸಿದ್ಧ ನೃತ್ಯಗಾತಿಯಾದ ಸುಧಾ ಚಂದ್ರನ್,
ಅಷ್ಟೇ ಅಲ್ಲದೆ ಪ್ಯಾರಿಸ್ನಲ್ಲಿ ನಡೆದ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟ್

ರ್ಯಾಂಕಿಂಗ್ನಲ್ಲಿ ಬಂಗಾರ ಗೆದ್ದ ಭಾರತದ ಅವನಿ ಲೇಖರ, ಕಂಚು ಗೆದ್ದ ಮೋನಾ ಅಗರ್ವಾಲ್, ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದ ನಿಷಾದ್ ಕುಮಾರ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಹೆಲೆನ್ ಕೆಲರ್, ಕವಿ ಜಾನ್ ಮಿಲ್ಟನ್, ಹಿಮಾಲಯವನ್ನು ಏರಿದ ಅಂಧ ಪರ್ವತಾರೋಹಿ ಎರಿಕ್ ವೆಹೆನ್ಮೇಯರ್ ಇವರೆಲ್ಲರೂ ತಮ್ಮ ನ್ಯೂನತೆಗಳನ್ನು ಮೀರಿ ಬೆಳೆದವರೇ. ಇನ್ನು ವಿಜ್ಞಾನದಲ್ಲಿ ಮೈಲುಗಲ್ಲನ್ನು ಸ್ಥಾಪಿಸಿದ ಸ್ಟೀಫನ್ ಹಾಕಿಂಗ್ನ ಕತೆ ಎಲ್ಲರಿಗೂ ತಿಳಿದಿರಬಹುದು. 1942 ಜನವರಿ 8ರಂದು ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ಜನಿಸಿ ಇವರು ತಮ್ಮ 20ನೇ ವಯಸ್ಸಿಗೆ ನ್ಯೂರಾನ್ ಮೋಟಾರ್ ಡಿಸೀಸ್ನಿಂದ ಬಳಲಿದರು. ಅವರ ಸಂಪೂರ್ಣ ಶರೀರವೇ ಕೆಲಸ ಮಾಡುವುದನ್ನು ನಿಲ್ಲಿಸಿತು, ಆದರೆ ಅವರ ಬುದ್ಧಿಶಕ್ತಿ ಮಾತ್ರ ಅತ್ಯದ್ಭುತವಾಗಿತ್ತು. ಓಡಾಡಲು, ಮಾತನಾಡಲು, ಯಾವುದೇ ಕೆಲಸ ಮಾಡಲು ಹೆಣಗಾಡುತ್ತಿದ್ದ ಹಾಕಿಂಗ್ಸ್ ಅವರು ಕಂಪ್ಯೂಟರೀಕೃತ ಗಾಲಿ ಕುರ್ಚಿಯಿಂದಲೇ ಬದುಕುತ್ತಾ ತನ್ನನ್ನು ತಾನು ಸಂಪೂರ್ಣವಾಗಿ ವಿಜ್ಞಾನ ಲೋಕದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ತತ್ಫಲವಾಗಿ ಕಪ್ಪು ಕುಳಿಗಳ ಮತ್ತು ಹಾಕಿಂಗ್ಸ್ ರೇಡಿಯೇಷನ್ನ ಸಂಶೋಧನೆ ವಿಜ್ಞಾನ ಲೋಕದಲ್ಲಿ ಮೈಲುಗಲ್ಲಾಗುತ್ತದೆ. ಅಲ್ಲದೆ ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಎಂಬ ಪುಸ್ತಕವನ್ನು ಕೂಡ ಬರೆಯುತ್ತಾರೆ. ಈ ಕಾಯಿಲೆ ತಗುಲಿದ ಮೇಲೆ ಕೇವಲ 2 ವರ್ಷಗಳಷ್ಟು ಮಾತ್ರ ಬದುಕಿರುತ್ತಾರೆ ಎಂಬ ವೈದ್ಯರ ಮಾತನ್ನು ಸುಳ್ಳು ಮಾಡುವಂತೆ ಬರೋಬ್ಬರಿ 76 ವರ್ಷಗಳ ಕಾಲ ಬದುಕಿ 2018ರಲ್ಲಿ ಕೊನೆಯುಸಿರೆಳೆಯುತ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮಿ ಸುಖಬೋಧಾನಂದರ ಮನಸ್ಸೇ ರಿಲ್ಯಾಕ್ಸ್ ಪ್ಲೀಸ್ ಪುಸ್ತಕದಲ್ಲಿನ ಒಂದು ಮಾತು ನೆನಪಿಗೆ ಬರುತ್ತದೆ. ಓದೇ ಇಲ್ಲದೆ, ಹಣವಿಲ್ಲದೆ, ಏಕೆ ಕೈಕಾಲುಗಳೂ ಇಲ್ಲದೆ ಬದುಕಿನಲ್ಲಿ ದೊಡ್ಡ ಯಶಸ್ಸು ಕಂಡವರಿದ್ದಾರೆ, ದೊಡ್ಡ ಸಾಧನೆ ಮಾಡಿದವರು ಉಂಟು, ಆದರೆ ಆತ್ಮವಿಶ್ವಾಸವಿಲ್ಲದೆ ಯಶಸ್ಸು ಗಳಿಸಿದವರು ಯಾರೂ ಇಲ್ಲ. ಹೌದು, ಬದುಕಿನಲ್ಲಿ ಮೇಲೇರಲು ಒಬ್ಬ ಮನುಷ್ಯನು ಅಂಗ ಊನತೆಯ ಲೆಕ್ಕಾಚಾರಕ್ಕಿಂತಲೂ ಆತನ ಆತ್ಮವಿಶ್ವಾಸ ಮತ್ತು ಸಾಧಿಸಬೇಕೆಂಬ ತುಡಿತವೇ ಇಲ್ಲಿ ಮುಖ್ಯವಾಗುವುದು. ಪಠ್ಯವಾದ ಯೋಧನ ನೈಜ ಘಟನೆ. ಆತ ಶ್ಯಾಮರಾಜ್, ಯುವ. ತನ್ನ ಕುಟುಂಬದ ಜವಾಬ್ದಾರಿಯ ಸಲುವಾಗಿ ಹಾಗೂ ವಯಸ್ಸಿನ ಬಿಸಿ ರಕ್ತದ ಹುರುಪು ಮತ್ತು ದೇಶಪ್ರೇಮದ ತುಡಿತದಿಂದಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಗಿಟ್ಟಿಸಿಕೊಳ್ಳುತ್ತಾನೆ. ಅನಂತರ ಆತನ ಬದುಕಿನಲ್ಲಿ ನಡೆದ ಘಟನೆಗಳು ಕೇಳುವುದಕ್ಕೆ ರೋಚಕ. ಅದು ಡಿಸೆಂಬರ್ 2001ರಲ್ಲಿ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ನ ಮೇಲೆ ಉಗ್ರರು ದಾಳಿ ನಡೆಸಿದ ಸಮಯ. ಆ ಸಮಯದಲ್ಲಿ ನಡೆದ ಆಪರೇಷನ್ ಪರಾಕ್ರಮ್ ಅನ್ನು ಮುಗಿಸಿ ಸ್ಥಳ ಬದಲಾವಣೆ ಮಾಡುತ್ತಿದ್ದ ಸಮಯದಲ್ಲಿ ಆತ ಸಾಗುತ್ತಿದ್ದ ವಾಹನ 400 ಮೀಟರ್ ಆಳವಾದ ಪ್ರಪಾತಕ್ಕೆ ಬೀಳುತ್ತದೆ. ಆಗ ಬದುಕಿ ಬಂದ ಕೆಲವೇ ಕೆಲವು ಮಂದಿಯಲ್ಲಿ ಈತನೂ ಒಬ್ಬ. ಸುಮಾರು 18 ದಿನಗಳ ಕಾಲ ಕೋಮಾದಲ್ಲಿದ್ದ ಶ್ಯಾಮರಾಜ್ ಬದುಕಿದ್ದೇ ಒಂದು ಪವಾಡ. ದೇಹದ ಮೂಲಾಧಾರಕ್ಕೆ ಪೆಟ್ಟಾದ ಕಾರಣ ಕುತ್ತಿಗೆಯ ಕೆಳಭಾಗ ಸಂಪೂರ್ಣ ನಿಷ್ಕ್ರಿಯವಾಗಿತ್ತು. ಸುಮಾರು 3 ವರ್ಷಗಳ ಸತತ ಚಿಕಿತ್ಸೆ ಆರೈಕೆಯ ಪರಿಣಾಮದಿಂದ ಗಾಲಿ ಕುರ್ಚಿಯಲ್ಲಿ ಓಡಾಡುವಂತಾಯಿತು. ಆಸ್ಪತ್ರೆಯಲ್ಲಿರುವಾಗ ವರುಷಗಟ್ಟಲೆ ಆತನ ಸೇವೆ ಮಾಡಿದ ನರ್ಸಿಂಗ್ ಆಫೀಸರ್ ಒಬ್ಬಳು ಆತನ ಇಂತಹ ಸ್ಥಿತಿಯಲ್ಲೂ ಪ್ರೀತಿಸಿ ಮದುವೆಯಾದದ್ದು ಅವನ ಬಾಳಿನಲ್ಲಿ ಬಂದ ಅದ್ಭುತ ತಿರುವು ಎಂದೇ ಹೇಳಬಹುದು. ಏನೇ ಆದರೂ ಬದುಕಲ್ಲಿ ಬಂದದ್ದನ್ನು ಎದುರಿಸುವ ಛಲ, ಮುಖದಲ್ಲಿ ಸದಾ ಮಾಸದ ಮುಗುಳು ನಗೆ, ಭತ್ತದ ಹುರುಪು, ಬದುಕೆಂದರೆ ಏನೂ ಇಲ್ಲ ಎಂದು ಬರಿದೇ ರಗುತ್ತಾ ಕೂರುವವರಿಗೆ ನನ್ನನ್ನು ನೋಡಿ ಕಲಿ ಎಂದು ಹುರಿದುಂಬಿಸುವ ರೀತಿ ನಿಜಕ್ಕೂ ಅದ್ಭುತವಾದದ್ದು. ಭಾರತದ ಹೆಸರು ಕೇಳಿದರೆ ತುಂಬಾ ಗೌರವದಿಂದ ಕೆಟ್ಟದೆಯಿಂದ ಎದ್ದು ನಿಲ್ಲುವ ದೇಶದ ಬಗೆಗಿನ ಸ್ವಾಭಿಮಾನ, ಆ ರೋಮಾಂಚನವನ್ನು ಪದಗಳಲ್ಲಿ ಬರೆಯಲಾಗದು. ಕೇರಳದ 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಜೀವನ ಚಕ್ರ ಎಂಬ ಪಾಠವಿದ್ದು ಅದು ಶ್ಯಾಮರಾಜ್ನದಿ ಕಥೆಯಾಗಿದೆ. ಕೈ ಕಾಲುಗಳಲ್ಲಿ ಸ್ವಾಧೀನ ಇಲ್ಲವಾದರೂ ಅವನಿಗೆ ಅನುಕಂಪ ತೋರುವ ಬದಲು ಅವ ಒಡನಾಡಿಗಳೆಂದು ನಾವು ಹೆಮ್ಮೆ ಪಡುವಷ್ಟರ ಮಟ್ಟಕ್ಕೆ ಬೆಳೆಸಿಕೊಂಡ ಶ್ಯಾಮರಾಜ್ನ ಮನೋಸ್ಥಿತಿ ನಿಜಕ್ಕೂ ಅದ್ಭುತ, ಪ್ರೇರಣಾತ್ಮಕ. ಇನ್ನು ಹೀಗೊಂದು ಬದುಕಿನ ದಾರಿ ಬದಲಿಸಿದವಳ ಕತೆ. ಅದೆಷ್ಟೋ ಸಂದರ್ಭಗಳಲ್ಲಿ ಬದುಕು ನಾವು ಅಂದುಕೊಂಡಂತೆ ಇರುವುದಿಲ್ಲ. ಎಂತಹುದೋ ಮುದವಾದ ಕನಸುಗಳನ್ನು ಕಟ್ಟಿ ಹಾಯಾಗಿ ಮುನ್ನಡೆಯುತ್ತಿರುವ ಎದುರಾಗುವ ಅನೂಹ್ಯ ತಿರುವುಗಳು ನಮ್ಮ ಬದುಕಿನ ಲೆಕ್ಕಾಚಾರವನ್ನೇ ತಲೆ ಕೆಳಗಾಗಿಸಿ ಬಿಡುತ್ತವೆ, ನಮ್ಮನ್ನು ಇನ್ನಿಲ್ಲದಂತೆ ಕಂಗೆಡಿಸಿ ಬಿಡುತ್ತವೆ. ಅಂತಹ ಪರಿಸ್ಥಿತಿಗಳನ್ನು ಸುಲಭದಲ್ಲಿ ಅರಗಿಸಿಕೊಳ್ಳಲು ಆಗದೆ ವಿಲಿ ವಿಲಿ ಒದ್ದಾಡಿ ಬಿಡುತ್ತೇವೆ. ಇಂತಹ ಸಂದರ್ಭಗಳಲ್ಲಿ ಅನೇಕರು ಬದುಕು ಇಲ್ಲಿಗೇ ಮುಗಿಯಿತು ಎಂದುಕೊಂಡು ಮೂಲೆ ಗುಂಪಾಗಿ ಬಿಟ್ಟರೆ ಕೆಲವೇ ಕೆಲವರು ಬದುಕನ್ನು ಮುಂದುವರೆಸಬಹುದಾದ ಇನ್ನೊಂದು ಕವಲನ್ನು ಅರಸುತ್ತಾರೆ. ಕಾರ್ಗತ್ತಲಿನಲ್ಲೂ ಬೆಳಕನ್ನು ಕಂಡೇ ಕಾಣುತ್ತಾರೆ ಎಂಬುದಕ್ಕೆ ಒಂದು ನಿಜಗನೆ ಇಂದು ನಿಮ್ಮ

0: ಅಂದೆ. ಆಕೆ ನನ್ನ ಬಾಲ್ಯದ ಗೆಳತಿ, ಕಣ್ಣುಗಳಲ್ಲಿ ಕನಸುಗಳನ್ನಿಟ್ಟುಕೊಂಡು ನಗುನಗುತ್ತಾ ಬೆಳೆದಾಕೆ. ಗಂಡು ಮಕ್ಕಳಿಲ್ಲವೆಂಬ ತಂದೆ ತಾಯಿಯ ಒಳಗುದಿಗೆ ಗಂಡು ಮಗನಂತೆ ಆಸರೆಯಾಗುವೆನೆಂಬ ಭರವಸೆ ಹುಟ್ಟಿಸಿದಾಕೆ. ಆಕೆಯ ಹೆಸರು ಅಶ್ವಿನಿ. ಕಲಿಕೆಯಲ್ಲಿ ತುಂಬಾ ಜಾಣೆಯಾದ ಈಕೆ ಎಲ್ಲಾ ಮಕ್ಕಳಂತೆ ಕುಣಿದ ಬೆಳೆದವಳು. ಆದರೆ ಅದೇನೋ ದುರದೃಷ್ಟ ಎಂಬಂತೆ ಎಂಎಸ್ಸಿ ಮಾಡುತ್ತಿರುವ ಸಂದರ್ಭದಲ್ಲಿ ಆಕೆಯ ಕಾಲುಗಳಲ್ಲಿ ಅಶಕ್ತತೆ ಕಾಣಿಸಿಕೊಂಡಿತು. ಮೆಟ್ಟಿಲನ್ನು ಹತ್ತಲು ಅಸಾಧ್ಯವಾಗುವುದು, ಹೊಸ್ತಿಲನ್ನು ದಾಟಲು ಕಷ್ಟ ಎನಿಸುವುದು ಮೊದಲಾದ ಲಕ್ಷಣಗಳು ಕಾಣಿಸಿಕೊಂಡಾಗ ತಿಳಿದಿದ್ದ ಹಳ್ಳಿ ಮದ್ದು, ಆಯುರ್ವೇದಿಕ್ ಮುಂತಾದ ಚಿಕಿತ್ಸೆಗಳ ಮೊರೆ ಹೋಗರು. ಕೊನೆಗೆ ಅಲೋಪತಿಯನ್ನೂ ಆಯ್ದುಕೊಂಡರು. ಏನೇ ಮಾಡಿದರೂ ವಾಸಿಯಾಗದ ಕಾಲಿನ ಅಶಕ್ತತೆ ಹೆಚ್ಚುತ್ತಲೇ ಹೋಯಿತು. ಕೊನೆಗೆ ಮಂಗಳೂರಿನ ಕೆಎಂಸಿಯಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಆಕೆಯನ್ನು ಐಬಿಎಂ ಅಂದರೆ ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎನ್ನುವ ಕಾಯಿಲೆ ಆವರಿಸಿರುವುದು ತಿಳಿಯಿತು. ಇನ್ಕ್ಲೂಸಿವ್ ಬಾಡಿ ಮಯೋಸೈಟಿಸ್ ಎಂದರೆ ಮಾಂಸಕಣಗಳು ದುರ್ಬಲಗೊಳ್ಳುವ ಒಂದು ಅಪರೂಪದ ಸ್ಥಿತಿ. ಇದರ ಲಕ್ಷಣಗಳು ಒಬ್ಬರಿಂದೊಬ್ಬರಿಗೆ ವ್ಯತ್ಯಾಸವಾಗಿದ್ದರೂ ದಿನ ಕಳೆದಂತೆ ಕೈ, ತೋಳು, ತೊಡೆ ಮತ್ತು ಕಾಲುಗಳ ಮಾಂಸಖಂಡಗಳ ದುರ್ಬಲತೆ ಹೆಚ್ಚುತ್ತಾ ಹೋಗುತ್ತದೆ. ಈ ಕಾಯಿಲೆ ಗುಣವಾಗುವ ಇಂತಹುದೇ ಎಂಬ ಔಷಧಿ ಇಲ್ಲದಿದ್ದರೂ ಕಾಲಕಾಲಕ್ಕೆ ಮದ್ದು, ಸಹಾಯಕ ತಂತ್ರಜ್ಞಾನಗಳ ಬಳಕೆ, ಫಿಜಿಯೋಥೆರಪಿ ಮುಂತಾದವುಗಳು ಈ ಸ್ಥಿತಿಯನ್ನು ನಿಭಾಯಿಸಲು ಸಹಾಯ ಮಾಡುತ್ತವೆ. ಇಂತಹ ಒಂದು ಶಾರೀರಿಕ ಸ್ಥಿತಿಗೆ ನಿಖರ ಕಾರಣಗಳನ್ನು ಹೇಳಲು ಸಾಧ್ಯವಾಗದಿದ್ದರೂ ಗಾಯ ಅಥವಾ ಸೋಂಕುಗಳು ಅಥವಾ ಹೊಂದಾಣಿಕೆಯ ಪ್ರತಿರಕ್ಷಣಾ ವ್ಯವಸ್ಥೆಯ ಅಸಂಗತ ಪ್ರಕ್ರಿಯೆಯಿಂದ ಉಂಟಾಗುವ ರುಮಟೈಡ್ ಅರ್ಥ್ರೈಟಿಸ್ನಿಂದ ಕೂಡ ಇದು ಉಂಟಾಗಬಹುದು. ಅದೇನೇ ಆದರೂ ಎಂಎಸ್ಸಿ ಮುಗಿಯುವ ಹೊತ್ತಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗಿದ್ದ ಆಕೆ ತನ್ನ ಬದುಕೇ ಇಲ್ಲಿಗೆ ಸಮೀಕರಿಸಲ್ಪಟ್ಟಿತು ಎಂಬಂತೆ ಹತಾಶಳಾದಳು. ದುಃಖವೊಂದೇ ಅವಳನ್ನು ಆವರಿತು. ನಡೆದಾಡುವಾಗಲೂ ಇತರರ ಸಹಾಯವನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ. ಒಂದಷ್ಟು ಸಮಯ ಆಕೆಯ ಬದುಕಿನ ದಾರಿ ಕಗ್ಗತ್ತಲಾಗಿ ಹೋಗಿತ್ತು. ಕನಸುಗಳು ಅರಳಿಕೊಳ್ಳಬೇಕಾದಲ್ಲಿ ಮುಂದೇನು ಮಾಡಬೇಕು ಎಂದು ತಿಳಿಯಲಾರದ ಸ್ಥಿತಿ. ಒಮ್ಮೆ ಯೋಚಿಸಿ, ಆಕೆಯ ಆ ಕ್ಷಣದ ಮನಸ್ಥಿತಿ ಹೇಗಿದ್ದಿರಬಹುದು? ಕ್ರಮೇಣ ವಾಸ್ತವತೆಯನ್ನು ಅರಗಿಸಿಕೊಳ್ಳಬೇಕಾದ ಪರಿಸ್ಥಿತಿ. ಒಂದು ದಾರಿ ಕತ್ತಲಾದರೂ ಕವಲು ದಾರಿಗಳಲ್ಲಿ ಬೆಳಕಿರಬಹುದೇ ಎಂದು ಹುಡುಕಾಡಿದಳು. ಅಪ್ಪ ಅಮ್ಮ ಅವಳ ಕನಸುಗಳಿಗೆ ಜೊತೆಯಾದರು. ಕುಳಿತಲ್ಲಿಯೇ ಬ್ಯಾಂಕ್ ಪರೀಕ್ಷೆ ಓದಿ ಪಾಸಾದಳು. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕ್ಲರಿಕಲ್ ಹುದ್ದೆ ಗಿಟ್ಟಿಸಿಕೊಂಡಳು. ಹೆತ್ತವರು ದೊಡ್ಡಪ್ಪನ ಮಗ ಚಂದ್ರಣ್ಣ ಮತ್ತು ಸಂಬಂಧರ ಸಹಾಯವನ್ನು ಈ ನಿಟ್ಟಿನಲ್ಲಿ ಮನಸಾರೆ ಸ್ಮರಿಸಿಕೊಳ್ಳುವ ಆಕೆ, ಅವರೆಲ್ಲರ ಸಹಾಯದಿಂದಲೇ ತಾನು ವೃತ್ತಿ ಜೀವನಕ್ಕೆ ತನ್ನನ್ನು ಅರ್ಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದು ಕೃತಜ್ಞಳಾತಾಳೆ. ಸಹೋದ್ಯೋಗಿಗಳು ನೈತಿಕ ಬೆಂಬಲವಾದರು. ಆಕೆಯ ದುಡಿಯುವ ಹುಮ್ಮಸ್ಸನ್ನು, ಛಲವನ್ನು ನೋಡಿದ ಬ್ರಾಂಚ್ ಮ್ಯಾನೇಜರ್ ಸದಾಶಿವ ಎಂಬವರು ಆಕೆಗೆ ಅನುಕೂಲವಾಗುವಂತೆ ವೀಲ್ ಚೇರ್ ಅನ್ನೂ ಕೊಡಿಸಿದರು. ಬಾಳಿನ ಕತ್ತಲಲ್ಲಿ ಉದ್ಯೋಗವೊಂದು ಆಕೆಯ ಪಾಲಿಗೆ ಎಲ್ಲಾ ರೀತಿಯಲ್ಲೂ ಬೆಳಕೆಯಾಯಿತು. 2017ರಲ್ಲಿ ಆಕೆಯ ಛಲದಿಂದ, ಸತತ ಪ್ರಯತ್ನದಿಂದ ಆಫೀಸರ್ ಆಗಿಯೂ ಬಡ್ತಿ ದೊರಕಿತ್ತು. ಇದ್ದೊಬ್ಬಾಕೆ ತಂಗಿ ಮದುವೆಯಾಗಿ ಗೃಹಿಣಿಯಾಗಿದ್ದರೆ ಗಂಡು ಮಕ್ಕಳಿಲ್ಲದ ಈಕೆಯ ತಂದೆ ತಾಯಿಗೆ ಈಕೆಯೇ ಗಂಡು ಮಗುವಾಗಿದ್ದ, ಮನೆಯ ಆಧಾರ ಸ್ತಂಭವಾಗಿದ್ದಾಳೆ. ಬ್ಯಾಂಕ್ಗೆ ಒಂದು ದಿನ ರಜೆ ಸಿಕ್ಕಿದರೂ ಏನೋ ಕಳೆದುಕೊಂಡಂತೆ ಆಗುವಷ್ಟು ತನ್ನ ವೃತ್ತಿ ಬದುಕನ್ನು ನೆಚ್ಚಿಕೊಂಡಿದ್ದಾಳೆ. ಅವಳ ಹಿರಿಮೆಗೆ ಸರಿ ಎಂಬಂತೆ ಇತ್ತೀಚೆಗೆ ಪುತ್ತೂರಿನಲ್ಲಿ ಒಂದು ಅಂತಸ್ತು ಇರುವ ಮನೆಯನ್ನು ಕಟ್ಟಿಸಿದ್ದಾಳೆ. ಅವಳ ಸಾಧನೆ ಇಂದು ಅವಳ ಆತ್ಮವಿಶ್ವಾಸಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹೌದು, ಬದುಕಿನಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಾಗ ಅಲ್ಲೇ ಕುಸಿದು ಕೂರುವ ಬದಲು ಒಂದಷ್ಟು ಮನದ ಕಣ್ಣರಳಿಸಿ ನೋಡಿದರೆ ಬೆಳಕಿನ ದೊಂಡಿ ಹಿಡಿದು ಅದಾವುದೋ ಕವಲುದಾರಿ ಖಂಡಿತವಾಗಿಯೂ ಎಲ್ಲರಿಗೂ ಕಾದಿರುತ್ತದೆ ಎಂಬುದನ್ನು ತೋರಿಸಿ ಪ್ರೇರಣೆಯಾದ ನನ್ನ ಬಾಲ್ಯದ ಗೆಳತಿ ಅಶ್ವಿನಿ, ನನಗೆ ನಿಮಗೆ ಬದುಕಿನ ಜಾಡನ್ನರಿಸಿ ಹೊರಟ ಮಕ್ಕಳೇ ಎಲ್ಲರಿಗೂ ಮಾದರಿ ಅಲ್ಲವೇ?
1: ಇದುವರೆಗೆ ಅರುಣಾ ಶ್ರೀನಿವಾಸ್ ಅವರಿಂದ ಕಷ್ಟದ ಬಗ್ಗೆ ನಗುವ ತೋರಣ ಕಟ್ಟಿದಾಗ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಜನಪದ ಗೀತೆ, ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಡೆಸರ್ಟ್ ಬಂತು ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ.
2: ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ?
3: ಸೊ ಗರ್ಲ್ಸ್ ಏನ್ ಮಾಡ್ತಿದ್ದೀರಾ?
4: ಬಿಲ್ ಮಾಡ್ತಿದ್ದಾರೆ.
1: ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು.
5: ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದನ್ನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
6: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
7: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
6: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
7: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
6: ಲಿಡ್ಕರ್, ನಂಬಿಕೆ ನಿರಂತರ.
8: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
9: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
8: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
10: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
11: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
10: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಯಾಕ್ ಗುರು ಮಂಕಾಗಿದ್ಯಾ?
1: ಏನಿಲ್ಲಪ್ಪ, ಅದೇನು ಗಾಂಜಾ ಅಫೀಮ್ ತಗೋ, ಮೈಂಡ್ ಫ್ರೆಶ್ ಆಗಿರುತ್ತೆ ಅಂತ ಸುಧೀರ್ ಹೇಳ್ದ. ಈಗ ನೋಡಿದ್ರೆ
2: ನೆನಪಿಡಿ, ಮಾದಕ ವಸ್ತುಗಳ ಸೇವನೆ ಜೀವನ ಪರ್ಯಂತ ಯಾತನೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು ಕೇಳಿ ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳುವ ನಮ್ಮ ಎಲ್ಲಾ ಶ್ರೋತೃಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಡಾಕ್ಟರ್ ಸಿ ಎ ಕಿಶೋರ್ ಅವರು ಇದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಾವು ಆಯುರ್ವೇದ ತಜ್ಞರು, ಆಯುರ್ವೇದ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ ಇತರ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಕೆಲಸ ಮಾಡಿದ್ದೀರಿ ಮತ್ತು ಒಳ್ಳೆ ಒಂದು ಗೌರವ ಇದೆ ನಿಮಗೆ. ಆದ್ರೆ ಈ ಆಯುರ್ವೇದದ ವಿಚಾರಗಳನ್ನು ನಾವು ತಿಳಿಸ್ತಾ ಹೋದಾಗ ಅದಕ್ಕೆ ಸ್ವಲ್ಪ ನಾವು ಈಗಿನ ಜನರಿಗೆ ತಿಳಿಸೋದು ಸ್ವಲ್ಪ ಭಿನ್ನ ಆಗತ್ತೆ. ಯಾಕಂದ್ರೆ ಹಳೆ ಕಾಲದ ಜನರಿಗೆ ಹಳೆ ವಿಚಾರಗಳು ಹೇಗಿದ್ವು, ಹಳೆ ಪದ್ಧತಿ ಏನಿತ್ತು, ಹಳೆ ಚಿಕಿತ್ಸಾ ರೀತಿ ಏನಿತ್ತು ಎಲ್ಲವನ್ನು ಅವರು ಸಹಜವಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗಿನವರು ಹೇಳಬೇಕಂದಾಗ ಹಳೆಯದು ಮತ್ತು ಹೊಸದು ಇದರ ಒಂದು ವ್ಯತ್ಯಾಸವನ್ನ ಹೇಳ್ತಾ ಹೇಳ್ತಾ ನಾವು ಆಯುರ್ವೇದದ ಕುರಿತಾದಂತಹ ಒಂದು ಮಹತ್ವವನ್ನ, ಚಿಕಿತ್ಸಾ ಪದ್ಧತಿಯನ್ನ ನಾವು ತಿಳಿಸ್ತಾ ಹೋಗಬೇಕಾಗಿದೆ ಸರ್. ಈಗ ಹಳೆ ಆಯುರ್ವೇದ ಹೊಸ ಆಯುರ್ವೇದ ಅಂತ ಇರುತ್ತಾ ಸರ್?
2: ನೋಡಿ, ಅನಾದಿ ಮತ್ತು ಅನಂತಕ್ಕೆ ನಾವು ಆಯುರ್ವೇದ ಅಂತ ಕರಿತೀವಿ. ನಿಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಅದನ್ನ ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ತೂಗಿ ಹಾಕಿ ಪ್ರಸ್ತುತವಾಗಿ ಏನು ಪ್ರಚಲಿತವಾಗಿದೆ ಅದನ್ನು ಮಾತಾಡೋದಾದ್ರೆ ಬ್ರಿಡ್ಜ್ ಬಿಟ್ವೀನ್ ಆಯುರ್ವೇದ ಅಂಡ್ ಮಾಡರ್ನ್ ಸೈನ್ಸ್ ಆಗಬೇಕು. ಆಗ ಹಿಂದಿನ ಶಾಸ್ತ್ರ ಮತ್ತು ಇಂದಿನ ತಂತ್ರಜ್ಞಾನದ ಸಮನ್ವಯದ ಜೊತೆಗೆ ಆಯುರ್ವೇದವನ್ನು ನಾವು ಉಣಬಡಿಸಿದ್ದೇ ಆದರೆ ಖಂಡಿತ ಅನಾದಿ ಮತ್ತು ಅನಂತ ಆವತ್ತಿನ ಆಯುರ್ವೇದ ಇಂದಿಗೆ ಮತ್ತು ಮುಂದಿಗೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದು ತುಂಬ ಸ್ಪಷ್ಟವಾದಂತಹ ಸಂದೇಶ ಒಬ್ಬ ಶ್ರೀ ಸಾಮಾನ್ಯಗೆ ತಲುಪಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೇ ನಾವು ಆಧುನಿಕತೆ, ಮಾಡರ್ನೈಸ್ಡ್ ಎರಾ, ಸೂಡೋ ಮಾಡರ್ನೈಸ್ಡ್ ಎರಾ ಅಂತ ನಾನು ವಿತಿನ್ ಇನ್ವರ್ಟೆಡ್ ಕಮಾಸ್ ಕರಿತೀವಿ, ನಾವೆಲ್ಲ ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಕ್ಕಂಥ ಒಂದು ಸಂದರ್ಭ ಇದು. ವಿಜ್ಞಾನಕ್ಕೆ ನಿಜವಾದಂತಹ ಪರಿಭಾಷೆ, ವಿಶಿಷ್ಟ ಜ್ಞಾನಕ್ಕೆ ವಿಜ್ಞಾನ ಅಂತ ಕರಿತೀವಿ. ಸೊ ಸರಿಯಾದಂತಹ ರೀತಿಯಿಂದ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ನಹಿ ಜ್ಞಾನೇನ ಸದೃಶಂ ಅಂತಕ್ಕಂಥ ಮಾತು ಕೂಡ ಸಂಸ್ಕೃತದಲ್ಲಿದೆ. ನಾವು ಆ ಹಂತದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದಾದ್ರೆ ಖಂಡಿತ ಆಯುರ್ವೇದದಲ್ಲಿ ಆಗೇನು ಹೇಳಿದ್ರು ಲಾಘವಕರಂ ಲಂಘನಂ, ಒಂದು ಚಿಕ್ಕ ಉದಾಹರಣೆ, ಉಪವಾಸವನ್ನು ಮಾಡಿದ್ರೆ ಹಗುರಾಗುತ್ತೆ ಮೈ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಇದಕ್ಕೆ ಯಾವುದೇ ಸೈಂಟಿಫಿಕ್ ಪುರಾವೆಗಳು ಇವತ್ತಿಗೂ ಬೇಡ ಅಲ್ವಾ? ಇವತ್ತಿಗೂ ತುಂಬಾ ಊಟ ಹೊಟ್ಟೆ ತುಂಬಾ ತಿಂದ್ರೆ ಜಡತ್ವ ಬರುತ್ತೆ, ನಿದ್ದೆ ಬರುತ್ತೆ, ಚೈತನ್ಯ ರಹಿತವಾದಂತಹ ಬದುಕು ನಡೆಸಬೇಕಾಗುತ್ತೆ, ಅವತ್ತಿನ ದಿವಸ ನರಕ ಸದೃಶವಾಗುತ್ತೆ. ಆದರೆ

0: ಮಾಡ್ತಾನೆ ಅಂತಕ್ಕಂಥ ಒಂದು ಸಿದ್ಧಾಂತಕ್ಕೋಸ್ಕರ ಅದಿತ್ತು. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹಿಂದಿನ ಕಾಲದಲ್ಲಿ ಮನೆಗೆ ಬರಬೇಕು ಅಂದ್ರೆ ಕೈ ಕಾಲು ತೊಳ್ಕೊಂಡು ಬರಬೇಕು, ಬಟ್ಟೆ ಬದಲಾಯಿಸಿದ ನಂತರ ಮಕ್ಕಳನ್ನ ಮುಟ್ಟಬೇಕು, ಶ್ವಾನ ಪ್ರಾಣಿ ಇತ್ಯಾದಿಗಳನ್ನ ಮುಟ್ಕೊಂಡ್ ಬಂದ್ರೆ ಮನೆಗೆ ಸ್ನಾನ ಮಾಡಿ ಬರಬೇಕು ಅಂತಕ್ಕಂಥದ್ದಿತ್ತು. ಇವತ್ತು ಒಂದು ವ್ಯಕ್ತಿ ಹಾಸ್ಪಿಟಲ್ ಐಸಿಯುಲಿ ಒಂದು ಪುಟ್ಟ ಶಿಶು ಇರಲಿ ಅಥವಾ ವಯೋವೃದ್ಧ ಇರಲಿ ಅಥವಾ ಅನ್ಯ ಕಾರಣಗಳಿಂದ ಯಾರೇ ಹಾಸ್ಪಿಟಲ್ಗೆ ದಾಖಲಾಗಿರಲಿ, ಅವ್ರಿಗೆ ನೀವು ಉಟ್ಟು ಬಟ್ಟೆಯಲ್ಲಿ ಹೋಗಿ ನಿಮ್ಮ ಇಷ್ಟಪಟ್ಟವ್ರಿಗೆ ಸಂಬಂಧಿಕರಿಗೆ ಹೋಗಿ ಹಸ್ತಲಾಗವನ್ನು ಮಾಡಿ ಮಾತಾಡಿಸ್ಲಿಕ್ಕೆ ಆಗ್ತದ?
1: ಇಲ್ಲ,
0: ಖಂಡಿತ ಇಲ್ಲ. ಯಾಕೆ ಅಂತೆ, ಅಲ್ಲಿ ಮಡಿ ಶುಚಿತ್ವ ಅಂತ ಹೇಳೋರು, ಇಲ್ಲಿ ಸ್ಟರ್ಲೈಸೇಷನ್ ಹೈಜನ್ನು ಪ್ರೋಟೋಕಾಲು ಅಂತ ಹೇಳ್ತೇವೆ. ಸೊ ಇವತ್ತಿನ ಜನಕ್ಕೆ ಆಯುರ್ವೇದವನ್ನು ಪರಿಚಯ ಮಾಡಿಸ್ಕೊಳ್ತಕ್ಕಂಥದ್ದು ಒಂದು ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿಯೂ ಹೌದು. ಎರಡನೇದು, ಶ್ರೀಸಾಮಾನ್ಯ ತನ್ನ ತಿಳುವಳಿಕೆಯನ್ನ ತುಂಬಾ ಮೆಚ್ಯೂರ್ಡ್ ರೀತಿಯಲ್ಲಿ ತಿಳ್ಕೊಂಡಿದ್ದಾನೆ, ಅದನ್ನು ಅರ್ಥೈಸ್ಕೊಂಡಿದ್ದಾನೆ, ಮುಂದಿನ ಪೀಳಿಗೆಗೆ ದಾಟಿಸ್ತಕ್ಕಂತಹ ಜವಾಬ್ದಾರಿಯನ್ನು ಅವನೇ ತಗೊಂಡಿದ್ದಾನೆ. ಇವತ್ತು ನೋಡಿ, ನಾವು ಒಂದೊತ್ತಿಂದ ಯೋಗಿ, ಎರಡೊತ್ತಿಂದ

0: ಸೂರ್ಯಾಸ್ತಮದ ಮುಂಚೆ ತಿಂತೀನಿ, ರಾತ್ರಿ ಲಘುವಾದಂತಹ ಆಹಾರವನ್ನ ತಿಂತೀನಿ, ಇದೆಲ್ಲ ಪರಿಕಲ್ಪನೆ ಇವತ್ತಿನ ಮಾಡರ್ನೈಸೇಷನ್ಗೆ ಖಂಡಿತ ಅರಿವಾಗ್ತಾ ಇದೆ. ಇಂಗ್ಲಿಷ್ ಅಲ್ಲಿ ಒಂದ್ ಮಾತು ಹೇಳ್ತೇವೆ, ಲಾಂಗರ್ ದ ಬೆಲ್ಟ್ ಲೆಸರ್ ದ ಲೈಫ್. ಸೊಂಟದ ಸುತ್ತಳತೆ ಜಾಸ್ತಿ ಆದಾಗ ಮನುಷ್ಯನ ಆಯುಷ್ಯ ಕಮ್ಮಿ ಆಗ್ತದೆ ಅಂತ ಹೇಳ್ತೇವೆ. ಇವತ್ತು ನೋಡಿ ಫಿಟ್ನೆಸ್, ಜಿಮ್ ಅದೆಲ್ಲ ಒಂದು ಕಾಲಕ್ಕೆ ಪೀಕ್ ಹೋಗಿತ್ತು. ಇವತ್ತು ಯೋಗ, ಪವರ್ ಯೋಗ, ಪ್ರಾಣಾಯಾಮ, ಧ್ಯಾನ, ಆಮೇಲೆ ನಿದ್ದೆಯ ಮಹತ್ವ, ಇವತ್ತು ಎಷ್ಟು ಜನ ಬೇರೆ ಬೇರೆ, ನನ್ನನ್ನು ಸೇರಿಸಿ, ನಾನೇನು ಹೊರತಾಗಿಲ್ಲ, ವೈದ್ಯಕೀಯ ಪ್ರವೃತ್ತಿಯಲ್ಲಿರತಕ್ಕಂಥ ಪ್ರವೃತ್ತಿಯಲ್ಲಿರತಕ್ಕಂಥ ನಾನು, ನನ್ನ ಡ್ರೈವಿಂಗ್ ಸ್ನೇಹಿತರು, ಪೊಲೀಸ್ ಸ್ನೇಹಿತರು, ಸೆಕ್ಯೂರಿಟಿ ಸ್ನೇಹಿತರು, ಹೀಗೆ ಹತ್ತಾರು ಸಾಫ್ಟ್ವೇರ್ ಸ್ನೇಹಿತರು, ಹಗಲಿಗೆ ಇರಲು ಕೆಲಸ ಮಾಡುದು, ಇರಲಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಹಗಲು ಕೆಲಸ ಮಾಡುದು, ಯಾವುದೋ ದೇಶದ ಸೂರ್ಯ ಉದಯಕ್ಕೆ ನಮಗೆ ರಾತ್ರಿ ಇರ್ತದೆ, ನಮ್ಮ ಸೂರ್ಯೋದಯಕ್ಕೆ ಯಾವುದೋ ದೇಶದಲ್ಲಿ ಚಂದ್ರ ಕಾಣಿಸ್ತಾ ಇರ್ತಾನೆ. ಆ ದೇಶಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡಿ ನಾಳಿನ ಸಂಪಾದನೆ ಇವತ್ತು ಮಾಡ್ತೀವಿ ಅನ್ನೋ ಖುಷಿಯಲ್ಲಿ ನಾವಿದ್ದಾಗ ನಾಳಿನ ಅನಾರೋಗ್ಯವನ್ನ ಇವತ್ತೇ ಖರೀದಿ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನ ದಾಟಿಸಿ ರವಾನಿಸಿ ಆಗಿರುವುದರಿಂದ ಇವತ್ತಿನ ಜೆನ್ ಜಿ, ಜನರೇಷನ್ ಝಡ್, ಜನರೇಷನ್ ಝಿ ಅಂತ ಏನ್ ಕರಿತೀವಿ, ಅವರು ಖಂಡಿತ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಈ ಮೇಲ್ಪಂಕ್ತಿಯನ್ನ ಏನು 70-90 ಆಸುಪಾಸಿನ ಹುಟ್ಟಿರತಕ್ಕಂತಹ ಶ್ರೀಸಾಮಾನ್ಯ ಅರಿತುಕೊಂಡು ಇವತ್ತಿನ ಸಮಾಜ ಜೊತೆ ಬೆರೆತುಕೊಂಡು ಈ ಮನವರಿಕೆ ಮಾಡುವಂತಹ ದೃಷ್ಟಿಕೋನದಿಂದ ಅಂದಿನ ಆಯುರ್ವೇದವನ್ನ ಇವತ್ತು ಪರಿಚಯಿಸತಕ್ಕಂಥ ಅನಿವಾರ್ಯತೆಯೂ ಇಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಮತ್ತೆ ಆಯುರ್ವೇದವನ್ನ ಮೇಲ್ದರ್ಜೆಗೆ ತಗೊಂಡು ಹೋಗಲಿಕ್ಕೆ ಯಾವುದೇ ವೈದ್ಯಕೀಯ ಪರಂಪರೆ, ವೈದ್ಯಕೀಯ ವೃತ್ತಿ ಬಾಂಧವರು ಬೇಕಾಗಿಲ್ಲ, ಅವರ ನೆರವು ಸಾಕು. ಆಯುರ್ವೇದ ಔಷಧಿಗೆ ಸೀಮಿತವಾದಂತಹ ಒಂದು ಪದ್ಧತಿ ಅಲ್ಲ. ಆಯುಷೋ ವೇದ ಆಯುರ್ವೇದ ಅಂತ ಹೇಳ್ತೀವಿ ಅಂದ್ರೆ ಜೀವಿತ ಕಾಲಕ್ಕೆ ಆಯುಷ್ಯ ಅಂತೀವಿ. ಉಸಿರಾಡಕ್ಕೆ ಪ್ರಾರಂಭ ಆದಾಗಿಂದ ಉಸಿರು ನಿಲ್ಲಿಸ್ತಕ್ಕಂತಹ ಪ್ರಕ್ರಿಯೆ ಎಲ್ಲಿವರೆಗೂ ಆ ಮನುಷ್ಯ ಮಾಡ್ತಿರ್ತಾನೋ, ಇಟ್ಟ ಕಡೆಯ ಉಸಿರಿರೋವರೆಗೂ ಅದು ಜೀವಿತ ಕಾಲ ಅಂತ. ಅಲ್ಲಿನವರೆಗೂ ನಿಮ್ಮ ಆಹಾರ, ನಿಮ್ಮ ವಿಹಾರ, ನಿಮ್ಮ ವಿಚಾರ ಇಷ್ಟು ಸಮಗ್ರ ಸಮತೋಲನ ದೃಷ್ಟಿಕೋನದಲ್ಲಿದ್ದಾಗ ಇದು ಆರೋಗ್ಯದ ಸಂಕೇತವೇ ಹೌದು. ಇವತ್ತು ಯಾಕೆ ಅನಾರೋಗ್ಯ ಬಂದಿದೆ, ಎಲ್ಲಿ ಪ್ರಸನ್ನತೆ ಇದೆ? ದುಡ್ಡಿನ ದಾಹ, ಅಧಿಕಾರ ದಾಹ, ವೇಗ, ಹೋಗ, ಅತಿ ಹೆಚ್ಚಿನ ರೀತಿಯಲ್ಲಿ ನಾಳಿನ ಬದುಕನ್ನು ಇವತ್ತು ನಡೆಸಬೇಕು ಅಂತಕ್ಕಂತಹ ಚಿಂತನೆ ದೃಷ್ಟಿಕೋನದಲ್ಲಿ ಅತ್ಯಂತ ಜಿಜ್ಞಾಸೆ ಬದಲಿ ದುರಾಸೆ ಜಾಸ್ತಿ ಆಗಿದೆ, ಈರ್ಷೆ ಜಾಸ್ತಿ ಆಗಿದೆ, ಕಾಮ ಲಾಲಸೆಗಳು ಜಾಸ್ತಿ ಆಗಿದೆ. ಇದು ಯಾವುದು ಮನುಷ್ಯ ಹೋಗುವಾಗ ಯಾವುದನ್ನು ಹೊತ್ಕೊಂಡು ಹೋಗೋದಿಲ್ಲ, ತನ್ನ ಹೆಸರನ್ನು ಬಿಟ್ಟು ಹೋಗ್ತಾನೆ ಹೊರತು ಉಟ್ಟ ಬಟ್ಟೆಯನ್ನು ಕೂಡ ತಗೊಂಡು ಹೋಗದಿರತಕ್ಕಂಥ ಸಂದರ್ಭದಲ್ಲಿ ನಾವು ತುಂಬಾ ದನಪಿಶಾಚಿಗಳಾಗಿ ತುಂಬಾ ಆಶಾ ಭಾವನೆಗಳನ್ನು ಜಾಸ್ತಿ ಇಟ್ಕೊಂಡು ಬದುಕೋದು ಒಂದು, ದುರಾಸೆಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದು ಇನ್ನೊಂದು. ಈ ದೃಷ್ಟಿಕೋನದಲ್ಲಿ ನಾವು ಮಾಡಿದಾಗ ಡೆಫಿನೆಟ್ಲಿ ಸಮಸ್ಯೆಗಳು ನಮಗೆ ಎದುರಾಗ್ತದೆ ಅಂತ. ಹಾಗಾಗಿ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮನ್ನಣೆ, ಅಭಿಮಾನ ಮತ್ತೆ ಪುರಸ್ಕಾರಗಳು ಇತ್ತೀಚಿನ ದಿನಮಾನಗಳಲ್ಲಿ. ಇವತ್ತೇನು ಅನ್ಕೊಂಡಿದ್ದಾರೆ, ಅನೇಕ ಸಂದರ್ಭದಲ್ಲಿ ಅಲೋಪತಿ ಆಗಿರ್ಬೋದು, ಹೋಮಿಯೋಪತಿ ಆಗಿರ್ಬೋದು, ಇವೆಲ್ಲ ಆಯುರ್ವೇದ ಆಗಿರ್ಬೋದು, ಯೋಗ ಆಗಿರ್ಬೋದು, ನ್ಯಾಚುರೋಪತಿ ಆಗಿರ್ಬೋದು, ಇವೆಲ್ಲ ಒಂದು ವರ್ಗ ಬೇರೆ, ಅಲೋಪತಿ ಒಂದೇ ಜೀವನ ಅಂತ ಅರ್ಥ ಮಾಡ್ಕೋತಾರೆ. ಪ್ರಶ್ನೆ, ಒಬ್ಬ ಆಯುರ್ವೇದ ವೈದ್ಯನನ್ನು ನೀವು ಕೇಳಿದಾಗ ಯಾವ ಪತಿ ಒಳ್ಳೇದು ಅಂತ, ಪತಿಗೆ ಸತಿ, ಸತಿಗೆ ಪತಿ ಒಳ್ಳೇದು, ಇದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್.
1: ಅನ್ಯೋನ್ಯವಾಗಿ ಬದುಕೋ ರೀತಿ,
0: ಬದುಕಿನಲ್ಲಿ ಅನ್ಯೋನ್ಯತೆ ಹೊಂದಿಕೊಂಡು ಹೋಗ್ತಕ್ಕಂಥದ್ದು ಇರಬೇಕು. ಆಮೇಲೆ ಲೈಫ್ನಲ್ಲಿ ಎಂಪತಿ ಮತ್ತೆ ಸಿಂಪತಿ ಇರಬೇಕು, ಒಬ್ಬರ ಬಗ್ಗೆ ಸಹಾನುಭೂತಿ ಇದ್ದು, ಪ್ರೀತಿ ಇದ್ದು, ಆತ್ಮಾಭಿಮಾನದಿಂದ ಇನ್ನೊಂದು ವ್ಯಕ್ತಿಯನ್ನ, ಜೀವನ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ, ಆರಾಧಿಸ್ತೀವಿ ಅಂದ್ರೆ ಅದರಿಂದ ನಮ್ಮ ಸ್ವಾಸ್ಥ್ಯ ಅಭಿವೃದ್ಧಿ ಆಗುತ್ತೆ ಹೊರತು ಇನ್ನೊಬ್ಬರಿಗೆ ನಾವು ಸೇವೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ. ನಮ್ಮ ಮಾನಸಿಕ ಶಾರೀರಿಕ ಸ್ವಾಸ್ಥ್ಯವನ್ನ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೊಳಿಸ್ತಕ್ಕಂಥ ದೃಷ್ಟಿಕೋನದಲ್ಲಿ ಇದು ಬುನಾದಿ ಆಗುತ್ತೆ.
1: ನಿಜ ನಿಜ. ಈಗ ಬೇರೆ ಬೇರೆ ಪದ್ಧತಿಗಳು, ಈಗ ಆಯುರ್ವೇದದಲ್ಲಿ ಆ ಕಾಲದಲ್ಲಿ ಒಂದು ರೀತಿಯಾದಂತಹ ಚಿಕಿತ್ಸೆ ಇತ್ತು, ಈಗ ಚಿಕಿತ್ಸೆನಲ್ಲಿ ಬದಲಾವಣೆ ಆಗಿದೆ ಮತ್ತು ಅದು ಉನ್ನತೀಕರಣ ಆಗಿದೆ ಅಂತ ಹೇಳ್ಬೋದು ನಾವು. ಮೊದಲೆಲ್ಲ ಪಂಚಕರ್ಮ ಮೊದಲು ಇತ್ತು, ಈಗೂ ಕೂಡ ಇದೆ. ಈಗ ಹೈಟೆಕ್ ಪಂಚಕರ್ಮದ ಬಗ್ಗೆ ಮಾತಾಡ್ತೀವಿ ಇವಾಗ. ಮತ್ತು ಪ್ರತಿಯೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಆಯುರ್ವೇದ ವೈದ್ಯರು ಪಂಚಕರ್ಮವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಯನ್ನಾಗಲಿ ತುಂಬಾ ವಿಶೇಷ ರೀತಿಯಲ್ಲಿ ಮಾನಸಿಕವಾಗಿ ಧಾರ್ಮಿಕವಾಗಿ ಅದು ಬಹಳ ಮುಖ್ಯ. ಆ ಎರಡೂ ಲೇಪನ ಮಾಡಿ ವ್ಯಕ್ತಿಯ ಆರೋಗ್ಯವನ್ನ ಸುರಕ್ಷಿತವಾಗಿ ಆ ರೋಗವನ್ನ ಕಿತ್ತಾಕುವ ಕೆಲಸ ನಡೀತಾ ಇದೆ. ಈಗ ಆಗ ಮತ್ತು ಈಗ ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗಬೇಕು ಬೇರೆ ಬೇರೆ ಚಿಕಿತ್ಸೆ ಪದ್ಧತಿನಲ್ಲಿ.
0: ರೋಗಗಳು ಬದಲಾಗಿಲ್ಲ, ರೋಗಿಯೂ ಬದಲಾಗಿಲ್ಲ, ಆದರೆ ರೋಗದ ಅವತರಣಿಕೆ ಬದಲಾಗಿದೆ. ಇವತ್ತು ನಿಮ್ಗೆ ಅವತ್ತು ಡೆಂಗ್ಯೂ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು, ಏಡ್ಸ್ ಅಂದ್ರೆ ಏನು ಅಂತ ಗೊತ್ತಾಗದೇ ಇರಬಹುದು. ಈ ತರ ಒಂದು ಎರಡು ಉದಾಹರಣೆ ಕೊಟ್ಟೆ, ಆದ್ರೆ ರೋಗ ಲಕ್ಷಣಗಳ ಮೇಲೆ ಆಧರಿಸಿದ ಚಿಕಿತ್ಸೆಗಳು ಆವತ್ತೂ ಇತ್ತು. ನೀವು ಎಲ್ಲ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಎಂಪತಿ ಸಿಂಪತಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೆ. ತುಂಬಾ ಪ್ರಮುಖವಾಗಿ ಹೇಳೋದಾದ್ರೆ, ಒಂದು ವೈದ್ಯಕೀಯ ಪದ್ಧತಿ ನಮಗೆ ಆಹಾರ, ವಿಹಾರ, ವಿಚಾರಾದಿಗಳನ್ನ ಆಮೂಲಾಗ್ರವಾಗಿ ಅದರ ಸ್ಥಿರತೆಯನ್ನು ಇಟ್ಟುಕೊಂಡು ಜೀವನ ಶೈಲಿಯನ್ನು ರೂಪಿಸಿದ್ದೆ ಆದ್ರೆ ಪ್ರಾಥಮಿಕ ಪ್ರಾರಂಭಿಕ ಹಂತದ ಅಂದ್ರೆ ಮನುಷ್ಯ ಬಾಲ್ಯಾವಸ್ಥೆಯಿಂದ ಜೀವನದ ಶೈಲಿ ಬಗ್ಗೆ ಚೆನ್ನಾಗಿ ಒಲವು ಗಮನ ಇಟ್ಕೊಂಡ್ರೆ, ಇವತ್ತೊಂದು ಸ್ಮಾಲ್ ಎಕ್ಸಾಂಪಲ್, ತುಂಬಾ ಟೈಟ್ ಜೀನ್ಸು ಪುರುಷ ಆಗಿರ್ಬೋದು ಮಹಿಳೆ ಆಗಿರ್ಬೋದು ತುಂಬಾ ಟೈಟ್ ಅಂತ ಒಳ ಉಡುಪುಗಳು ಹಾಕೊಂಡ್ರೆ ಶಿಶ್ನ ಉದ್ರಕ್ ಆಗೋಲ್ಲ, ಮಾಸಿಕ ಸ್ರಾವ ಸರಿಯಾಗಿ ಆಗ್ತಿಲ್ಲ, ಮಗುವಿಗೆ ಇನ್ನರ್ ವೇರ್ ಮಹಿಳೆ ತುಂಬಾ ಗಟ್ಟಿಗೆ ಹಾಕೊಂಡು ಎಸ್ಥೆಟಿಕ್ ಕಾಸ್ಮೆಟಿಕ್ ಇಂಪಾರ್ಟೆನ್ಸ್ ಇಂದ ಹಾಲು ಕೊಡೋದ್ರಿಂದ ಕ್ಯಾನ್ಸರ್ ಬರ್ತಕ್ಕಂತ ಸಾಧ್ಯತೆ.

0: ಜಾಸ್ತಿ ಇವೆಲ್ಲ ಆಧುನಿಕ ಶಾಸ್ತ್ರ ಹೇಳ್ತಾ ಇದೆ. ಹಿಂದಿನ ಶಾಸ್ತ್ರದಲ್ಲಿ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನಿಮ್ಗೆ ಒಂದು ಸರಳ ಉದಾಹರಣೆ. ಮೈಸೂರವನು ಅಂದ್ರೆ ದಕ್ಷಿಣ ಪ್ರಾಂತ್ಯದ ಉದಾಹರಣೆಗೆ ಪಂಚೆ ಉಟ್ಕೋತಾ ಇದ್ದ, ಪಂಜಾಬವನ್ ಪೈಜಾಮ ಹಾಕೋತಾ ಇದ್ದ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ, ಎಲ್ಲಿವರೆಗೂ ಸಮಸ್ಯೆ ಇರಲೇ ಇರಲಿಲ್ಲ. ಯಾವಾಗ ಮೆಕ್ಸಿಕನ್ ಫುಡ್ ಮಲೇಷ್ಯಾವರೆಗೆ ಬರಕ್ ಶುರು ಆಯ್ತೋ, 4 ಸೆಕೆಂಡ್ 4 ರುಚಿಗೆ 40% ಜೀವನ ನಡ ಇಡ್ತೀವಿ ಅಂತ ನಾವು ವಿಚಾರ ಮಾಡಿದ್ವು. ಆಗ ಸಮಸ್ಯೆಗಳು ಬಿಗಡಾಯಿಸಕ್ ಶುರು ಆಯ್ತು, ಸಮಸ್ಯೆಗಳು ಉಲ್ಬಣ ಆಯ್ತು. ಅಷ್ಟೆಲ್ಲ ಆದ್ಮೇಲೂ ಕೂಡ ದ ರೇ ಆಫ್ ಹೋಪ್ ಅಂತ ಹೇಳಿ ಕೇಳ್ತೀವಿ, ಬದುಕಿನ ಆಶಾ ಕಿರಣ. ಅಂದ್ರೆ ನನ್ನ 26 ವರ್ಷದ ವೃತ್ತಿಪರ ಬದುಕಿನಲ್ಲಿ ಇವತ್ತು ಕೂಡ ಆಯುರ್ವೇದವೇ ಆಶಾ ಕಿರಣ. ಯಾಕಂದ್ರೆ ರೋಗ ಬಂದ ಮೇಲೆ ಏನ್ ಮಾಡಬೇಕು ಅಂತ ಹೇಳಕ್ಕೆ ಅನೇಕ ವೈದ್ಯಕೀಯ ಪದ್ಧತಿಗಳಿದೆ. ರೋಗ ಬರದೇ ಇರಕ್ಕೆ ಏನ್ ಮಾಡಬೇಕು ಅಂತ ಇವತ್ತು ವೈದ್ಯಕೀಯ ಶಿಕ್ಷಣದ ನಾವು ಕಲಿಸ್ತಾ ಇದೀವ. ಪ್ರಶ್ನೆಯನ್ನ ನಾವು ಇಂಟ್ರಾಸ್ಪೆಕ್ಟ್ ಮಾಡಿದಾಗ ದ ಆನ್ಸರ್ ಇಸ್ ನೋ
1: ನೋ ನೋ ನೋ.
0: ಜ್ವರ ಬಂದ್ರೆ ಈ ಔಷಧಿ ಕೊಡು, ಈ ಆಂಟಿಬಯೋಟಿಕ್ ಕೊಡು, ಗ್ರೂಪ್ ಎ ಕೊಡು, ಇಲ್ಲ ಗ್ರೂಪ್ ಬಿ ಕೊಡು, ಗ್ರೂಪ್ ಝೆಡ್ ವರೆಗೂ ಹೋಗು ಅಂತ ನಾವು ಹೇಳ್ತೀವಿ. ತೊಂದರೆ ಬರದೇ ಇರಕ್ಕೆ ನೀನ್ ನಂತರ ಸುಮ್ನೆ ಆತ್ಮೀಯನ ಬರಬೇಕು. ನಿಜವಾದ ವೈದ್ಯ ಅಂದ್ರೆ ಔಷಧಿ ಕೊಡೋನಲ್ಲ, ನಿಜವಾದ ವೈದ್ಯ ಒಬ್ಬ ಪುರೋಹಿತ. ಪುರೋಹಿತ ಅಂದ್ರೆ ಯಾವ್ದೋ ಜಾತಿಗೆ ವರ್ಗಕ್ಕೆ ಸೀಮಿತವಾದಲ್ಲ, ಪುರಕ್ಕೆ ಹಿತ ಕಾಯುವನು ಪುರೋಹಿತ, ಒಬ್ಬ ಪೌರ ಕಾರ್ಮಿಕ ಪುರೋಹಿತ, ಒಬ್ಬ ಮೇಷ್ಟ್ರು ಪುರೋಹಿತ. ಒಂದು ತಾಯಿ ಇಡೀ ಊರಿಗೆ ಊಟ ಹಾಕ್ತಿದ್ಲು ಮನೆಗಲ್ಲ, ಆಕೆ ನಿಜವಾದ ಪುರೋಹಿತಳು ತಾಯಿ.
1: ಪುರದೊಳಗೆ ಹಿತರು,
0: ಹೌದು, ಪುರಕ್ಕೆ ಹಿತ ಕಾಯುವವರು. ಅಂತ ದೃಷ್ಟಿಕೋನ, ಅಂತ ಶ್ರೇಷ್ಠವಾದಂತಹ ವೈದ್ಯಕೀಯ ವಿಭಾಗಗಳಲ್ಲಿ ವೈದ್ಯನಿಗೆ ಧರ್ಮ ಕೊಟ್ಟಿದೆ. ಧರ್ಮೋ ರಕ್ಷತೆ ರಕ್ಷಿತ ಅಂದ್ರೆ ಅಂತ ಒಂದು ಜವಾಬ್ದಾರಿಯನ್ನ, ಆ ವೈದ್ಯಕೀಯ ಧರ್ಮವನ್ನ ನಿಭಾಯಿಸ್ತಕ್ಕಂಥ, ಕಾಪಾಡ್ಕೊಳ್ತಕ್ಕಂಥ, ಅದನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಶಕ್ತಿ ಒಂದು ವೈದ್ಯಕೀಯ ಪದ್ಧತಿ. ಯಾವ್ದಾದ್ರು ಪ್ರಿವೆಂಟಿವ್ ವೆಲ್ನೆಸ್, ಇಲ್ನೆಸ್ಗೆ ವೆಲ್ನೆಸ್ಗೆ ಬಹಳ ಚಿಕ್ಕ ವ್ಯತ್ಯಾಸ ಇದೆ, ಆದ್ರೆ ಅನುಭವ ತುಂಬಾ ದೊಡ್ಡದಾಗಿರುತ್ತೆ. ಸೊ ಇಲ್ನೆಸ್ ಅಲ್ಲಿ ಎಲ್ಲರೂ ಇದೀವಿ. ವೆಲ್ನೆಸ್ಗಾಗಿ ಬರಬೇಕು ಅಂದಾಗ ಯಥಾವತ್ ಮತ್ತೆ ಮೂರನೇ ಬಾರಿ ಅಂದಿನ ಆಯುರ್ವೇದ, ಇಂದಿಗೆ ಮತ್ತೆ ಮುಂದಿಗೂ, ಪ್ರಸ್ತುತ ಮತ್ತು ಪ್ರಚಲಿತ.
1: ಈಗ ಜ್ವರ, ಕೆಮ್ಮು, ನೆಗಡಿ ಇವೆಲ್ಲವೂ ಕೂಡ ನಮ್ಮ ಮನೆಯಲ್ಲಿನೇ ಮದ್ದು ಸಿಗುತ್ತೆ ಅಂತ ಹೇಳ್ತೀವಿ ನಾವು. ಅಡಿಗೆ ಮನೆಯಲ್ಲೇ ಇದೆ ಆಯುರ್ವೇದ ಅಂತ,
0: ಅಂಗೈಯಲ್ಲೇ ಆಯುರ್ವೇದ.
1: ಅವಾಗ ಈ ಜ್ವರಕ್ಕೆ ಯಾವ ರೀತಿ ಚಿಕಿತ್ಸೆ ಇತ್ತು, ಈಗ ಬದಲಾವಣೆ ಏನಾಗಿದೆ, ಕೆಮ್ಮಿಗೆ ಏನಿತ್ತು?
0: ಬಹಳ ಸಿಂಪಲ್ ಆಗಿ ಹೇಳಿ,
1: ಸಿಂಪಲ್ ಎಲ್ಲವೂ ಕೂಡ ಆ ಸಿಂಪಲ್ ಗಳನ್ನ ಹೇಳಿ, ಯಾಕಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗಬೇಕು.
0: ನೀವು ರೋಗ ಲಕ್ಷಣವನ್ನ ಚಿಕಿತ್ಸೆ ಮಾಡ್ತೀರಾ ಅಥವಾ ಆಮೂಲಾಗವಾಗಿ ರೋಗವನ್ನ ಚಿಕಿತ್ಸೆ ಮಾಡ್ತೀರಾ ಅಂತ ನೋಡಬೇಕು. ಈಗ ಜ್ವರ ಅನ್ನೋದು ಸಾಮಾನ್ಯ ಜ್ವರ, ನಾನು ಸ್ಪೆಸಿಫಿಕ್ಸ್ ಅಲ್ಲಿ ಹೋಗಲ್ಲ. ಶ್ರೀಸಾಮಾನ್ಯನು ಆಕಾಶವಾಣಿಯನ್ನು ಕೇಳ್ತಾ ಇರ್ತಾನೆ ಅಂತ ಆಡು ಭಾಷೆಯಲ್ಲಿ ಹೇಳ್ತೇನೆ. ಜ್ವರ ಅಂದ್ರೆ ರೇಸ್ಡ್ ಟೆಂಪರೇಚರ್, ಉಷ್ಣತೆ ಜಾಸ್ತಿ ಆಗಿದೆ ಅಂತ. ಅದರ ಅರ್ಥ ಏನು? ನೀವು ರೆಸ್ಟ್ ತಗೊಳ್ಳಿ, ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಯಾವ್ದು ಬೇಡವೋ ಅದನ್ನ ಶರೀರವೇ ಉಷ್ಣತೆಯನ್ನ ಜಾಸ್ತಿ ಮಾಡ್ಕೊಂಡು ಕೊಂದು ಹಾಕುತ್ತೆ. ಆ ಸಮಯದಲ್ಲಿ ನೀವೇನ್ ಮಾಡಬೇಕು? ಲಘು ಆಹಾರವನ್ನ, ಸುಪಾಚ್ಯ ಆಹಾರವನ್ನ, ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಲೈಟ್ ಅಂಡ್ ಈಸಿಲಿ ಡೈಜೆಸ್ಟೇಬಲ್ ಫುಡ್ ಅನ್ನ ಸೇವನೆ ಮಾಡ್ಕೊಳ್ತಕ್ಕಂಥ ಒಂದು ಸರಳ ಪದ್ಧತಿಯ ಮಾಡ್ಕೊಳ್ಳಿ. ಜೀವನ ಶೈಲಿ ಚೆನ್ನಾಗಿದೆ, ನೀವು ಚೆನ್ನಾಗಿ ಹೈಡ್ರೇಟ್ ಮಾಡ್ಕೊಳ್ಳಿ, ಮಾನಸಿಕ ಸ್ಥಿತಿಗತಿಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಪರಿಸರವನ್ನ ಚೆನ್ನಾಗಿ ಕಾಪಾಡ್ಕೊಳ್ಳಿ, ಪರ್ಯಾವರಣವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಕೃತಕವಾಗಿ ನಾವು ಇವತ್ತಿನ ಈ ಬೆಂಗಳೂರಿನ ಉಷ್ಣಾಂಶ ತಾಪಮಾನವನ್ನು ಯೋಚನೆ ಮಾಡಿದ್ರೆ ನನ್ನನ್ನು ನಿಮ್ಮ ಮೊದಲುಗೊಂಡು ಎ ಸಿ ಇಲ್ಲದೆ ಬದುಕಕ್ಕಾಗೋದೇ ಇಲ್ಲ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಯಾಕೆ? ಪರ್ಯಾವರಣದ ಬಗ್ಗೆ ಗೌರವ ಇಲ್ಲ. ಅಕ್ಕಪಕ್ಕ ಇರತಕ್ಕಂಥ ಕೆರೆಗಳನ್ನ, ಕೋಡಿಗಳನ್ನ, ಮರಗಳನ್ನ, ಗಿಡಗಳನ್ನ, ಪ್ರಾಣಿಗಳ ಎಲ್ಲ ನಾಶ ಮಾಡಿ ಮನುಷ್ಯ ಇಲ್ಲದಕ್ಕಿಂತ ಉತ್ತಮ ಅಂತ ಅನ್ಕೊಂಡಿದ್ದಾನೆ. ಅಂದ್ರೆ ನೋ ಒನ್ ಇಸ್ ಅಬೌವ್ ದ ನೇಚರ್. ಪ್ರಕೃತಿಗೆ ನಿಸರ್ಗಿದ್ದೆ ಮಿಗಿಲಾಗಿ ಯಾವ ವ್ಯಕ್ತಿ ಇಲ್ಲದಿರುವ ಕಾರಣ ಅದು ತನ್ನದಂಥ ಅಂಕುಶವನ್ನ, ಕಡಿವಾಣವನ್ನ ಈ ಹಿಂದೆನೂ ಹಾಕ್ತಾ ಬಂದಿದೆ, ಎಸ್ಟಾಬ್ಲಿಷ್ ಮಾಡ್ತಾ ಬಂದಿದೆ. ನೇಚರ್, ಹ್ಯೂಮನ್ ಬೀಯಿಂಗ್ ಇಸ್ ನಾಟ್ ಅಬೌವ್ ದ ನೇಚರ್ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಇವತ್ತು ಆಧುನಿಕ ಶೈಲಿಯ ಜೀವನ ಶೈಲಿ ನಡೆಸ್ತಕ್ಕಂತಹ ಮನೆಗಳಲ್ಲಿ ನೋಡಿದಾಗ, ನಾನು ಉತ್ಪ್ರೇಕ್ಷೆ ಅಲ್ಲ, ತಿಂಗಳಿಗೆ ಒಮ್ಮೆ 4-5 ಅಡಿಗೆ ಮಾಡಿ ಫ್ರಿಡ್ಜ್ ಇಟ್ಕೊಂಡು ಪ್ರತಿನಿತ್ಯ ಹಾಟ್ ಏರ್ ಓವನ್ ಅಲ್ಲಿ ಅದನ್ನ ಬಿಸಿ ಬಿಸಿ ಮಾಡಿ ತಿಂತಾ ಇದ್ದಾಗ ಕ್ಯಾನ್ಸರ್ ನಂತಹ ಮಾರಕ ರೋಗಗಳು ಗಮನೀಯವಾಗಿ ಗಣನೀಯವಾಗಿ ಜಾಸ್ತಿ ಆಗ್ತಕ್ಕಂಥ ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ. ನಿಮ್ಗೊಂದು ಸರಳ ಉದಾಹರಣೆ ಕೊಡ್ತೇನೆ. ಇಡೀ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇತ್ತು. ಇವತ್ತು ಒಂದು ಬೆಂಗಳೂರಲ್ಲಿ ಎಷ್ಟು ಕ್ಯಾನ್ಸರ್ ಡಾಕ್ಟರ್ಗಳಿದ್ದಾರೆ, ಎಷ್ಟು ಹಾಸ್ಪಿಟಲ್ಸ್. ನಾನು ಯಾರನ್ನೂ ಬೈತಾ ಇಲ್ಲ, ಯಾರನ್ನೂ ನಿಂದನೆ ಮಾಡ್ತಾ ಇಲ್ಲ. ಅವ್ರು ಯಾಕೆ ಬರ್ತಾ ಇದ್ದಾರೆ ಅವ್ರಿಗೆ ಗೊತ್ತು, ಪೊಟೆನ್ಷಿಯಲ್ ಪೇಷಂಟ್ಸ್ ಬರ್ತಾ ಇದ್ದಾರೆ. ನಾನು ಕ್ಯಾನ್ಸರ್ ತಜ್ಞನಾದ್ರೆ ನನಗೆ ನೂರಾರು ನನ್ನ ಅಕ್ಕಪಕ್ಕದಲ್ಲಿ ಇರತಕ್ಕಂಥವ್ರು ಪೇಷಂಟ್ಸ್ ನಾಳೆ ಬರೋರಿದ್ದಾರೆ, ಅವರ ಆಹಾರ ಅವರ ಜೀವನ ಶೈಲಿ ಸರಿಯಾಗಿಲ್ಲ ಅಂತ ದೃಷ್ಟಿಕೊಂಡ ಗೊತ್ತಿದ್ದು ಅವರು ಅದನ್ನು ಓದ್ತಾ ಇದ್ದಾರೆ. ನಾವು ಅದರ ದುರ್ಬಳಕೆ ಅಂದ್ರೆ ಆಹಾರದ ದುರ್ಬಳಕೆ ಮಾಡಿಕೊಂಡು ಡಾಕ್ಟರ್ ಹತ್ರ ಪೇಷಂಟ್ ಆಗಿ ಹೋಗಿ ನಿತ್ಯ ನಿರಂತರ ಸಂಪರ್ಕ ಇಟ್ಕೊಳ್ತೀವಿ. ತಾಯಿ ಹತ್ರ, ಮೇಷ್ಟ್ ಹತ್ರ, ಡಾಕ್ಟರ್ ಹತ್ರ ಸಂಪರ್ಕ ಸಂಬಂಧ ಇದ್ದಂಗಿರ್ಬೇಕು, ಆದ್ರೆ ಇರಬಾರದು ಅಂತ ಹೇಳ್ತೀವಿ. ಮೇಷ್ಟ್ ಹತ್ರ ನೀವು 10ನೇ ಕ್ಲಾಸ್ 10 ವರ್ಷ ಓದಿದೀನಿ ಅಂದ್ರೆ ಓದಿದ ವಿದ್ಯಾರ್ಥಿಗೂ ಬೆಲೆ ಇಲ್ಲ, ಓದಿಸಿದ ಮೇಷ್ಟ್ರಿಗೂ ಬೆಲೆ ಇಲ್ಲ. ಆದ್ರೆ ಒಂದೇ ಒಂದು ವರ್ಷ 10ನೇ ಕ್ಲಾಸ್ ಓದಿ ಒಂದು IAS ಡಾಕ್ಟರ್ IPS ದೊಡ್ಡ ಇಂಜಿನಿಯರ್ ಏನೋ ಆಗಿ ಜೀವನ ಪೂರ್ತಿ ನೀವೇ ನನ್ನ ಮೇಷ್ಟ್ರು ಅಂತ ಇವನು ಹೇಳ್ಕೊಂಡು, ಆ ಮೇಷ್ಟ್ರು ಜೀವನ ಪೂರ್ತಿ ಇವನೇ ನನ್ನ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಅವಿನಾಭಾವ ಔನ್ಯತ್ಯ ಸಂಬಂಧ ಇದೆಯಲ್ಲ, ಅದು ಬೇರೆ ಯಾವ ಹಂತದಲ್ಲೂ ಬರಲ್ಲ. ತಾಯಿ ಮಗಳ ಸಂಪರ್ಕವೂ ಹಾಗೆ, ವೈದ್ಯನ ಮತ್ತು ಆರೋಗ್ಯ ಸಾಧಕನ ಸಂಪರ್ಕ ಸಂಬಂಧ ಹೀಗಿರಬೇಕು. ಒಳ್ಳೆತನಕ್ಕೆ ಬರಬೇಕು, ಗೃಹಪ್ರವೇಶ ಕರೆಯಕ್ ಬರಬೇಕು, ಮದುವೆ ಆಯ್ತು ಅಂತ ಹೇಳಕ್ ಬರಬೇಕು, ಮಕ್ಕಳಾಯ್ತು ಅಂತ ಕರೆಯಕ್ ಬರಬೇಕು, ನಾಮಕರಣಕ್ಕೆ ಕರಿಬೇಕು. ಇವತ್ತು ಆ ಥರದ ಸಂಬಂಧ ವೈದ್ಯನಿಗೆ ಪೇಷಂಟ್ಗೆ ಇದೆ ಅಂತ ನೀವು ಆತ್ಮವಿಮರ್ಶೆ ಮಾಡಿ ನೋಡಿ, ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ನಂಗೆ ತಲೆನೋವಿದೆ, ಕಾಲು ನೋವಿದೆ, ಕಣ್ಣುಗೊಂದು ಡಾಕ್ಟ್ರು, ಬಲಗನ್ಗೊಂದು ಡಾಕ್ಟ್ರು, ಎಡಗನ್ಗೊಂದು ಡಾಕ್ಟ್ರು, ಮೂಳೆಗೊಂದು ಡಾಕ್ಟ್ರು, ಮತ್ತು
1: ಅಂಗೈಗೊಂದು
0: ಡಾಕ್ಟ್ರು. ಈ ತರ ನಾವು ಸ್ಪೆಷಾಲಿಟಿಗಳು ಬೆಳೆಸ್ತಾ ಹೋಗ್ತೀವಿ ಹೊರತು, ಸಮಗ್ರ ದೃಷ್ಟಿಕೋನದಿಂದ ನೀನು ಆರೋಗ್ಯದ ದೃಷ್ಟಿಕೋನದಲ್ಲಿ ಸಮೃದ್ಧಿಗೋಸ್ಕರ ನನ್ನ ಹತ್ರ ಬಾ, ಕಾಯಿಲೆ ಇದೆ ನನ್ನ ಹತ್ರ ಬರಬೇಡ. ಆರೋಗ್ಯದ ಅಭಿವೃದ್ಧಿಗಾಗಿ ನಾನು ಆರೋಗ್ಯದಿಂದ ಅಭಿವೃದ್ಧಿ ಆಗದೆ ಪ್ರಜ್ಞಾಪರಾಧ ಅಂದ್ರೆ ಬೇಡದಿರೋ ಟೈಮಲ್ಲಿ ಬೇಡದಿರೋದ್ ಬೇಕಾಗಿರೋ ಟೈಮಲ್ಲಿ ಬೇಡದಿರೋದ್ ತಿನ್ನೋದು, ಬೇಡದಿರೋ ಟೈಮಲ್ಲಿ ಬೇಕಾದನ್ನ ತಿನ್ನೋದು, ಹಗಲೊತ್ತು ಮಲ್ಕೊಳ್ಳೋದು, ರಾತ್ರಿ ಹೊತ್ತು ಎದ್ದಿರೋದು, ಈ ತರ ಪ್ರಜ್ಞೆಯುಳ್ಳ ಅಪರಾಧಗಳು ಇಸ್ ಕಾಲ್ಡ್ಸ್ ಪ್ರಜ್ಞಾಪರಾಧ. ಇದನ್ನ ನಾವು ಯಾವಾಗ ಮಾಡ್ಕೊಳ್ತಾ ಬರ್ತಿರ್ತೀವಿ, ವೈದ್ಯನ ಮತ್ತು ರೋಗಿಯ, ಇಲ್ಲಿ ರೋಗಿ ಅಂತಕ್ಕಂಥ ಪದ ಬಳಸ್ತೇನೆ, ವೈದ್ಯನ ಮತ್ತೆ ರೋಗಿಯ ನಿಕಟ ಅವಿನಾಭಾವ ಸಂಬಂಧ ಅಚಲವಾಗುತ್ತೆ.
1: ಈಗ ಈ ಆಯುರ್ವೇದದ ಔಷಧಿಗಳನ್ನ ನಾವು ಉಳಿಸ್ಕೊಂಡು ಬರಬೇಕಾಗಿದೆ, ಔಷಧಿ ಗಿಡಗಳ ಒಂದು ಬೆಳವಣಿಗೆ, ಅದರ ಕಾಳಜಿ, ಅದನ್ನು ಬೆಳೆಸುವಂತ ಕೆಲಸಗಳು ಕೂಡ ನಡೀತಾ ಇದಾವೆ. ಆಗಿನ ಪದ್ಧತಿ ಹೀಗಿತ್ತು, ಅದಕ್ಕೆ ಟ್ರೀಟ್ಮೆಂಟ್ ಹೀಗಿತ್ತು ಅಂತ ಅದನ್ನ ಹೇಳೋರೇ ಇಲ್ಲ. ಈಗ ಉದಾಹರಣೆ ನಾಟಿ ವೈದ್ಯರು ಎಲ್ಲರೂ ಕೂಡ ಮರೆಯಾಗ್ಬಿಟ್ರು, ಔಷಧಿ ಗಿಡಗಳನ್ನ ಗುರುತಿಸೋಕು ಕೂಡ ಕಷ್ಟ ಆಗಿದೆ. ಸೊ ಈಗ ಆಗು ಮತ್ತು ಈಗ ಹೋಲಿಕೆ ಮಾಡ್ಲಿಕ್ಕೆ ನೋಡಿದಾಗ ಆಗ ತುಂಬಾ ಕಡಿಮೆ ವೈದ್ಯರು ಇದ್ರು, ಇವಾಗ ಜಾಸ್ತಿ ಇದಾರೆ, ಮತ್ತು ವೈದ್ಯಕೀಯ ಕ್ಷೇತ್ರ ತುಂಬಾ ಬೆಳೆದಿದೆ, ಆಯುರ್ವೇದ ವೈದ್ಯಕೀಯ ಕ್ಷೇತ್ರ. ಸೊ ಇದರ ಒಂದು ಉಳಿಕೆಗೆ ಏನು ಮಾಡಬೇಕಾಗಿದೆ?
0: ಇವತ್ತು ನೋಡಿ, ಆಯುರ್ವೇದ ಬಗ್ಗೆ ಒಲವು ಅಭಿಮಾನ ಇಟ್ಕೊಂಡು ಅನೇಕ ಯುವ ಪೀಳಿಗೆ ಆಯುರ್ವೇದದ ವಿದ್ಯಾಭ್ಯಾಸಕ್ಕೆ ಬರ್ತಕ್ಕಂಥದ್ದು ಸ್ವಾಗತಾರ್ಹ ಮತ್ತು ಶ್ಲಾಘನೀಯ. ಎರಡನೇದು, ಅನೇಕ ವೈದ್ಯಕೀಯ ಅಭಿವೃದ್ಧಿ ಆಗಿರೋದನ್ನ ಆಯುರ್ವೇದದ ಒಳಭಾಗದಲ್ಲಿ ಕೂಡ, ಇಂಟರ್ನಲ್ ಡೆವಲಪ್ಮೆಂಟ್ ಆಫ್ ಆಯುರ್ವೇದ ಅಂತ ಹೇಳಿದಾಗ, ಅಲ್ಲೂ ಕೂಡ ನಿಮ್ಮ ಔಷಧೀಯ ಸಸ್ಯದ ಒಂದು ಐಡೆಂಟಿಫಿಕೇಶನ್ ಆಗಿರ್ಬೋದು, ಪ್ರೊಸೆಸಿಂಗ್ ಆಗಿರ್ಬೋದು, ಉಪಯುಕ್ತ ಭಾಗ ಯಾವ್ದಾಗಿರ್ಬೋದು, ಅದೆಲ್ಲ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ತಂಡದ ವಿದ್ಯಾರ್ಹತೆ, ವಿದ್ಯಾಭ್ಯಾಸ, ವಿದ್ಯಾರ್ಜನೆ ಯಥಾವತ್ ಅರ್ಥಗರ್ಭಿತವಾಗಿ ಸುಸಜ್ಜಿತವಾಗಿ ಕಾಲಪರ್ಯಂತ ಆಗ್ತಾ ಇದೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಇಲ್ಲ. ಇವತ್ತು ಮಾಡರ್ನೈಸ್ಡ್ ಟೆಕ್ನಾಲಜಿಯ ಸದ್ಬಳಕೆ ಮಾಡ್ಕೊಳ್ಳೋದ್ರಿಂದ ನೀವು ಅದರ ಎಕ್ಸ್ಟ್ರಾಕ್ಟ್ಸ್ ನ ಕೂಡ ತೆಗಿಬಹುದು. ಈಗ ಮೊದಲು ದಶಮೂಲ ಅಂದ್ರೆ 10 ಬೇರುಗಳನ್ನ ನೀವು ಕುಟ್ಟಿ ಅದನ್ನ ಒಣಗಿಸಿ ಪುಡಿ ಮಾಡಿ ಅದನ್ನ ಬೇಯಿಸಿಕೊಂಡು ಕುಡಿಬೇಕಾಗಿತ್ತು. ಅದನ್ನ ಇವತ್ತು ಪ್ರೋಸೆಸ್ ಫಾರ್ಮಲ್ಲಿ ಸಿಗ್ತಾ ಇರೋದ್ರಿಂದ ಮಾಡಿಕೊಡೋರು ನಮ್ಮದೇ ಕುಲ ಬಾಂಧವರು, ವೃತ್ತಿ ಬಾಂಧವರು ಆಗಿರೋದ್ರಿಂದ ಅದರ ಸದ್ಬಳಕೆ ನಮಗೆ ಸುಲಲಿತವಾಗಿ ಸಿಗೋದ್ರಿಂದ ಇವಾಗ ಏನಂತ, ಅತಿ ಹೆಚ್ಚು ಜನ ಅದನ್ನ ಬಳಸ್ತಾರೆ ಅಂದ್ರೆ ದ್ರವ್ಯಗಳನ್ನ ಅತಿ ಹೆಚ್ಚು ಜನ ಬೆಳೆಸ್ತಾರೆ, ಬಳಸೋರು ಕಮ್ಮಿ ಆದಾಗ ಬೆಳೆಸೋರು ಕಮ್ಮಿ ಆಗ್ತಾರೆ. ಸೊ 100 ಜನ ಅಶ್ವಗಂಧ ಸೇವನೆ ಮಾಡೋ ಬದಲು 10 ಲಕ್ಷ ಜನ ಅಶ್ವಗಂಧವನ್ನ ಒಂದು ದಿವಸದಲ್ಲಿ ಕರ್ನಾಟಕದಲ್ಲಿ ಸೇವನೆ ಮಾಡ್ತೇನೆ ಅಂತಂದ್ರೆ, 10 ಗಿಡ ಹಾಕಿರೋನು 10,000 ಗಿಡವನ್ನು ಹಾಕ್ತಾರೆ, ಅವನಿಗದಲ್ಲಿ ಆರ್ಥಿಕ ಮೂಲ ಸಿಗುತ್ತೆ, ಕೃಷಿ ಉತ್ಪನ್ನ ಆಗುತ್ತೆ, ಪರ್ಯಾವರಣಕ್ಕೆ ಬೆಂಬಲ ಸಿಗುತ್ತೆ, ಶ್ರೀಸಾಮಾನ್ಯನಿಗೆ ಹಣಕ ದುಬ್ಬರ ಕಮ್ಮಿ ಆಗುತ್ತೆ, ಕಾಸ್ಟ್ ಎಫೆಕ್ಟಿವ್ ಎಕನಾಮಿಕ್ ಆಗುತ್ತೆ, ಆರೋಗ್ಯದ ಅಭಿವೃದ್ಧಿ ಆಗುತ್ತೆ, ವಿನ್ ವಿನ್ ಸಿಚುಯೇಷನ್ ಟು ಎವ್ರಿವನ್ ಅಟ್ ಆಲ್ ಪಾಯಿಂಟ್ಸ್ ಆಫ್ ಟೈಮ್ ಅಂತ ಕರಿತೀವಿ.
1: ಆಗ ಮತ್ತು ಈಗ ಆಯುರ್ವೇದಕ್ಕಾಗಿ ಖರ್ಚು ಮಾಡೋದೇನಿದೆಯಲ್ಲ, ಆವಾಗ ಸ್ವಲ್ಪ ಕಡಿಮೆ ದುಡ್ಡಿತ್ತು ಮತ್ತು ತಾವು ಹೇಳದಂಗೆ ಯಾವುದೇ ಪ್ರೋಸೆಸ್ ಇರಲಿಲ್ಲ. ಈಗ ಒಂದು ತಪ್ಪಲ ಹಿಂಡಿ ಟ್ರೀಟ್ಮೆಂಟ್ ಕೊಡೋದು.
0: ಇವತ್ತು ಶುದ್ಧ ಆಯುರ್ವೇದ, ಸಿದ್ಧ ಆಯುರ್ವೇದ, ಪರಿಶುದ್ಧ ಆಯುರ್ವೇದ ಶ್ರೀಸಾಮಾನ್ಯಗೆ ಎಟುಕುವ ದರದಲ್ಲೇ ಇದೆ. ಇಫ್ ಈಸ್ ಬಿಹೈಂಡ್ ದ ಪ್ರೆಸೆಂಟೇಷನ್, ಲುಕ್ ಅಂಡ್ ಫೀಲ್ ಬಗ್ಗೆ ಹೆಚ್ಚಿನ ಗಮನ ಕೊಡ್ತಾನೆ. ಅಂದ್ರೆ ಇವತ್ತು ನಿಮ್ಮ ಸೋಪ್ 90 ರೂಪಾಯಿ ಆಗುತ್ತೆ ಅಂದ್ರೆ, ನೀವು 9 ರೂಪಾಯಿ ಕೊಟ್ಟರೆ ಕಡಲೆ ಹಿಟ್ಟಲ್ಲಿ ಒಂದು ವಾರ ಕೂಡ ಇವತ್ತು ಸ್ನಾನ ಮಾಡಬಹುದು. ಇಲ್ಲ, ನಾನು 90 ರೂಪಾಯಿ ಸೋಪ್ ಖರ್ಚು ಮಾಡಿ 3 ಸೆ ಖರ್ಚು ಮಾಡ್ತೇನೆ ಅಂದ್ರೆ, ನಿಮ್ಮದ ದುಡ್ಡು ಜಾಸ್ತಿ ಇದೆ, ಅನಾರೋಗ್ಯವನ್ನ ಖರೀದಿ ಮಾಡ್ತಕ್ಕಂತ ಯೋಗ್ಯತೆ ಇದೆ, ಮಾಡಿ ಅಂತ ಹೇಳ್ಬೇಕಾಗತ್ತೆ. ಚಣಕ ಅಂದ್ರೆ ಕಡಲೆ ಹಿಟ್ಟಲ್ಲಿ ನಾನು ಇವತ್ತು ರೋಸ್ ವಾಟರ್ ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ, ಹಾಲನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತೀನಿ ಅಂದ್ರೆ, ನೀವು ದುಬಾರಿಯಾಗೂ ಅದನ್ನ ಮಾಡಿಸ್ಕೋಬಹುದು, ಅತಿ ಮಿತಿವ್ಯಯಕಾರಿಯಾಗಂತ ರೀತಿಯಿಂದನೂ ಚರ್ಮದ ಸೌಂದರ್ಯವನ್ನ ಕಾಪಾಡಿಕೊಳ್ಬಹುದು. ಆಲೋವೆರಾ ಲೋಳೆ ಸರ್ವನ್ನ ಬಳಸಿ ಅಂತ ಹೇಳ್ತೀವಿ. ಗಿಡ 5 ರೂಪಾಯಿ 10 ರೂಪಾಯಿ, ಇಲ್ಲ ನಿಮ್ಗೆ ತುಂಬಾ ಪ್ರೀಮಿಯಂ ಶಾಪ್ಸ್ ಅಲ್ಲಿ 30 ರೂಪಾಯಿ ಗಿಡ ಸಿಕ್ಕಿದ್ರೆ 10 ಗಿಡ ನೀವು 300 ರೂಪಾಯಿ ಹಾಕೊಂಡ್ರೆ ವರ್ಷಕ್ಕಿಡೆ ನೀವು ಬೆಳ್ಕೋಬಹುದು. ಇಲ್ಲ, ನಾ ಅದೇ ಎಕ್ಸ್ಟ್ರಾಕ್ಟ್ ತಗೊಂಬರ್ತೀನಿ, 3,000 ರೂಪಾಯಿ ಕೊಟ್ಟು ನನ್ನ ಹತ್ರ ದುಡ್ಡಿದೆ ಅಂದ್ರೆ, ನೀವು ತಗೊಂಡ್ ಬನ್ನಿ, ಅದಕ್ಕೆ ಏನ್ ಬೇಕೋ ಅದು ಖರ್ಚು ಮಾಡಿ ಅಂತ ಹೇಳ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಚಿಂತನೆಗಳು, ನಮ್ಮ ವಿವೇಚನೆಗಳು ಅದಕ್ಕೆ ಅನುಗುಣವಾಗಿದ್ದಾಗ ಗೆಲುವು ಕಟ್ಟಿಟ್ಟ ಬುತ್ತಿ ಮತ್ತು ಸಹಜ ಸಿದ್ಧವೂ ಹೌದು.
1: ಈಗ ಸರ್, ಆಗ ಜನ ಸಂತೋಷವಾಗಿದ್ರು, ಅವರ ಮಾನಸಿಕ ಸ್ಥಿತಿಗತಿಗಳು ತುಂಬಾ ಚೆನ್ನಾಗಿದ್ವು. ಈಗೆಲ್ಲ ಬೆಂಗಳೂರು ಬಗ್ಗೆ ಮಾತಿನ ಮಧ್ಯೆ ಅದು ಪ್ರಸ್ತಾಪ ಬಂದಿರೋದ್ರಿಂದ, ಇಲ್ಲ ಬೆಂಗಳೂರಾಗ್ಲಿ ಈಗ ಬೇರೆ ಯಾವುದೇ ಊರಾಗ್ಲಿ, ಈಗಿನ ಜನರ ಮಾನಸಿಕ ಸ್ಥಿತಿಗತಿ ತುಂಬಾ ಒತ್ತಡದಲ್ಲಿ ಇದೆ. ಆಗೂ ಮತ್ತು ಈಗೂ ಮಾನಸಿಕ ಸ್ಥಿತಿಗತಿಗಳಲ್ಲಿ ಸಾಕಷ್ಟು ವ್ಯತ್ಯಾಸವಿದೆ. ಇದಕ್ಕೆ ಆಯುರ್ವೇದ, ಆವಾಗ ಜನ ಮಾತು ಕೇಳ್ತಿದ್ರು, ಈಗ ಮಾತು ಕೇಳ್ತಾರೋ ಇಲ್ಲ ಅಥವಾ ಕೇಳ್ತಾ ಇದ್ದಾರೆ ಅಂತ ನಮಗಾಗುತ್ತೆ.
0: ಕೇಳುವಂತ ಅನಿವಾರ್ಯತೆ ಮುಂಬರುವ ದಿನಗಳಲ್ಲಿ ಬಂದೇ ಬರುತ್ತದೆ. ಅದ್ರ ಬಗ್ಗೆ ಯಾವ ಜಿಜ್ಞಾಸೆಯೂ ಬೇಡ. ಯಾಕಂದ್ರೆ ಇವತ್ತು ಚೈನಾದಲ್ಲಿ, ಟಿಬೆಟ್ ಅಲ್ಲಿ ಟ್ರೆಡಿಷನಲ್ ಚೈನೀಸ್ ಮೆಡಿಸಮ್ ಉತ್ತುಂಗಕ್ಕೆ ಹೋಗಿದೆ. ನೀವು ಕಳೆದ 10-15 ವರ್ಷಗಳಲ್ಲಿ ನೋಡಿದಾಗ, ಅಂದ್ರೆ ನಾನು 26ನೇ ವರ್ಷದ ವೃತ್ತಿಪರ ಜೀವನ ಇದು, ನಾನು 25 ವರ್ಷಗಳ ಹಿಂದೆ ಆಯುರ್ವೇದವನ್ನು ನೋಡಿದಾಗ ಎಲ್ಲ ಒಂದು ಕೀಳರಿಮೆ ಇತ್ತು, ಇವನು ಆಯುರ್ವೇದ ಅಂತ. ಈಗ ಇವನು ಆಯುರ್ವೇದ ಅಂತ ಹಂತಕ್ಕೆ ಬಂದು ನಿಂತಿದೆ ಅಂದಾಗ ಶ್ರೀ ಸಾಮಾನ್ಯ ಕಣ್ಣು ತೆರೆದಿದ್ದಾನೆ, ಅದು ತನ್ನದಂತಹ ಮನ್ನಣೆ ಗೌರವ ಸಿಕ್ಕೇ ಸಿಗುತ್ತೆ, ಅದ್ರ ಬಗ್ಗೆ ಯಾವ ಅನುಮಾನವೂ ಬೇಡ, ಆತಂಕವೂ ಬೇಡ. ಒಂದು ಎರಡನೇ

0: ಅದು ಆಯುರ್ವೇದ ಪ್ರೆಸೆಂಟಬಿಲಿಟಿ ಬಗ್ಗೆ ಎಲ್ಲರೂ ಇವತ್ತು ಮಾತಾಡ್ತಾರೆ, ಇಟ್ ಈಸ್ ಮೋರ್ ಇಂಟರ್ನ್ಯಾಷನಲ್ ಅಂತ. ನೀವು ಅದನ್ನ ಬೇರೆ ಕಡೆ ರವಾನಿಸಬೇಕು ಅಂದಾಗ ಬಿ ಎ ರೋಮನ್ ಇನ್ ರೋಮ್. ನೀವು ಯಾವುದೋ ಒಂದು ಆಯುರ್ವೇದ ಅಶ್ವಗಂಧ ಪುಡಿಯನ್ನೋ ಸರ್ಪಗಂಧ ಪುಡಿಯನ್ನೋ ತ್ರಿಫಲಾ ಚೂರ್ಣವನ್ನು ಪುಡಿ ಕಟ್ಟಿಕೊಳ್ತೀನಿ ಅಂದ್ರೆ ಇವತ್ತು ಅದನ್ನ ಅಕ್ಸೆಪ್ಟೆನ್ಸ್ ಖಂಡಿತ ಇರಲ್ಲ. ನೀವು ಅದಕ್ಕೆ ಇಂಟರ್ನ್ಯಾಷನಲ್ ಲೇಬಲಿಂಗು, ಇಂಟರ್ನ್ಯಾಷನಲ್ ಪ್ಯಾಕಿಂಗು, ಅದಕ್ಕೆ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು, ಅದಕ್ಕೆ ಪ್ರೆಸೆಂಟೇಷನ್, ಅದಕ್ಕೆ ಡಿಸೈನಿಂಗು, ಅದ್ರ ಫೋಕಸ್ಸು ಲೈಮ್ ಲೈಟ್ಗೆ ತರಬೇಕು ಅಂದಾಗ ಅದು ಅನಿವಾರ್ಯತೆ ಮತ್ತು ಅವಶ್ಯ, ಅದು ಮಾಡಲೇಬೇಕಾಗ್ತದೆ.
1: ಅದೇ ಜನರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಮಾತಾಡ್ತಾ ಇದ್ದು ನಾವು, ಅವರು ಸಂತೋಷವಾಗಿದ್ರು. ಈಗ
0: ಮನುಷ್ಯ
1: ಒತ್ತಡಗಳು, ಈ ಡಿಪ್ರೆಷನ್,
0: ಎಲ್ಲರೂ ಇಲ್ಲ, ಎಲ್ಲರೂ ಇಲ್ಲ. ಯಾರಿಗೆ ಲಾಲಸೆ, ಆಸೆ, ವ್ಯಾಮೋಹ, ದುರಾಸೆ ಅರ್ಥಾತ್ ಜಾಸ್ತಿ ಇದೆ, ಅವರು ಮಾತ್ರ ನೀವು ಹೇಳ್ತಕ್ಕಂತ ಒಂದು ಸೆಗ್ಮೆಂಟ್ಗೆ ಬರಲಿಕ್ಕೆ ಶಕ್ಯರಿದ್ದಾರೆ. ಇವತ್ತಿಗೂ ಸಾಧು ಸಂತರಿಗೆ ಯಾಕೆ ಕಾಯಿಲೆ ಬರೋಲ್ಲ, ಅವ್ರು ಯಾಕೆ ನೆಮ್ಮದಿ ಆಗಿರ್ತಾರೆ? ಎಷ್ಟೋ ಜನಕ್ಕೆ ಉಪವಾಸ ಇದ್ರೂ ಕಾಯಿಲೆ ಬರೋಲ್ಲ, ಶುಗರ್ ಇದ್ರೂ ನಿಯಂತ್ರಣದಲ್ಲಿರುತ್ತೆ, ಎಷ್ಟು ಸಿಹಿ ತಿಂದರೂ ಕೂಡ ಶುಗರ್ದ ನಿಯಂತ್ರಣ ಇರುತ್ತೆ. ಯಾವತ್ತೋ ಒಂದ್ಸಲಿ ಶುಗರು ಅಂತ ಹೇಳಿದ್ರು, ನಾನು ಈಗಲೂ ಅಷ್ಟೇ ಬೆಲ್ಲವನ್ನು ಅಷ್ಟೇ ಸಿಹಿ ಪದಾರ್ಥಗಳನ್ನ ತಿಂತಾರೆ, ಶುಗರ್ ಕಂಟ್ರೋಲ್ ಎಷ್ಟು ನಿದರ್ಶನ ನಿಮಗೆ ಕೊಡಬಲ್ಲೆ. ಯಾಕೆಂದ್ರೆ ಮನಸ್ಸು ಚೆನ್ನಾಗಿದ್ರೆ ಶರೀರ ಸ್ಪಂದಿಸುತ್ತದೆ, ಮನಸ್ಸು ಸರಿ ಇಲ್ಲದಿರುವ ಪಕ್ಷದಲ್ಲಿ ಶರೀರ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡಿಕೊಂಡಾಗ ಬದುಕು ಸುಂದರ ಮತ್ತು ಸುಲಲಿತ.
1: ಆವಾಗಿನ ಓದಿನ ರೀತಿ ಅದು ಹೆಂಗಿತ್ತಂದ್ರೆ ಒಂಥರ ಗುರುಕುಲ ಪದ್ಧತಿ ಮೂಲಕ.
0: ಇದು ಒಳ್ಳೆ ಪ್ರಶ್ನೆ. ದುರಂತ ಗುರುಕುಲ ಪದ್ಧತಿ ಇದ್ದದ್ದು ತುಂಬಾ ಚೆನ್ನ, ಅದು ಸ್ವಾಗತಾರ. ಇವತ್ತು ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ, ಕುಲಪತಿಗಳು, ಉಪಕುಲಪತಿಗಳು, ಕುಲಗುರು ಪದ್ಧತಿ ಬಂದ್ಬಿಟ್ಟಿದೆ. ಸೊ ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ, ಆದ್ರೆ ಆ ಗುರುಮುಖೇಣ ಅಶರೀರ ವಾಣಿಯಿಂದ ಶಾರೀರಿಕ ವಾಣಿಯ ಮುಖಾಂತರ ನಾವು ಇವತ್ತು ಆಕಾಶವಾಣಿಯಲ್ಲಿ ಬಿತ್ತರಪಡಿಸ್ತಾ ಇದ್ದೀವಿ. ಆ ತರ ಬಂದಂತಹ ವಿದ್ಯೆ ಚಿರಕಾಲ ಮನಸ್ಸಿನಲ್ಲಿ ಬೇರೂರಿ ಅದನ್ನು ಯಾವಾಗ ಬೇಕೋ ಹೊರಿತಕ್ಕಂತಹ ಶಕ್ತಿಗಳಿತ್ತು. ಇವತ್ತು ಮಂತ್ರಕ್ಕೂ ಆ ಶಕ್ತಿ ಇದೆ. ಒಂದು ಸಲ ಪುಟ್ಟ ವಯಸ್ಸಿನಲ್ಲಿ ಯಾವ್ದಾದ್ರು ನೀವು ಮಂತ್ರವನ್ನ ಬೇರೂರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾಲ್ಕಾರು ಸಲ ಬಾಯಲ್ಲಿ ಅನ್ನಿಸಿ, ಬಾಯಲ್ಲಿ ಉಚ್ಚರಿಸಿ ಆ ಮಗುವಿಗೆ ಹೇಳ್ಕೊಟ್ರೆ ಆ ಮಗು 100 ವರ್ಷವರೆಗೂ ಆ ಮಂತ್ರವನ್ನು ಅಪ್ಪ ಇಟ್ಕೊಳ್ಳುತ್ತೆ. ಇಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ಇಂಟರ್ನೆಟ್ ಅಲ್ಲಿ ಬರುತ್ತೆ, ನಿಂಗೆ ಯಾವ ಬೇಕೋ ಪ್ರೇ ಮಾಡ್ಕೋ, ಗಣೇಶನ ಹಬ್ಬ ಗಣೇಶ, ಶಿವನಬ್ಬ ಶಿವನ ಹಾಡು ಕೇಳ್ಕೊಂಡು ನೀನ್ ಪೂಜೆ ಮಾಡಪ್ಪ ಅಂದಾಗ ಚೆನ್ನಾಗಿ ಕಲ್ತ್ಕೊಳ್ಳುತ್ತೆ ಹೊರತು
1: ಮೂಗರಾಗ್ಬಿಡ್ತಾರೆ.
0: ಇವ್ರು ಮೂಗರಾಗ್ಬಿಡ್ತಾರೆ, ಇವ್ರಿಗೆ ಬರೋದಿಲ್ಲ. ಹಾಗಾಗಿ ನಮ್ಮ ತನ್ಮಯತೆ, ನಮ್ಮ ಒಡಂಬಡಿಕೆ, ನಮ್ಮ ಒಳ ಇನ್ವಾಲ್ವ್ಮೆಂಟ್ ಬಹುಮುಖ್ಯ. ಅದನ್ನ ಸಾಧಿಸಿಕಾದ್ರೆ ಗೆಲುವು ನಮ್ದೇ.
1: ಅಂದ್ರೆ ಆವಾಗಿನ ಪದ್ಧತಿ ಆ ಮೂಲಕವಾಗಿ ಆಯುರ್ವೇದದ ಮಾಹಿತಿ ಆಗಲಿ, ಔಷಧಿಗಳ ರೀತಿ ರಿವಾಜ್ ಎಲ್ಲವನ್ನು ಅವರು ಕಲಿತಿದ್ರು. ಈಗ ಒಂದು ಸೀಟ್ ಸಿಗಬೇಕು, MBBS ಆಗಲಿ, BAMS ಆಗಲಿ, ಇತ್ಯಾದಿ ಯಾವ್ದೇ ಆಗಲಿ, ಅದಕ್ಕಾಗಿ ತುಂಬಾನೇ ಹೋರಾಟ ಇದೆ. ಓದೋದು ಜಾಸ್ತಿ, ಅವಕಾಶಗಳು ಕಮ್ಮಿ, ಓದು. ಆವಾಗ ಇದಕ್ಕೆ ಏನು ಆಯುರ್ವೇದದ ಮೂಲಕವಾಗಿ ಏನ್ ಚಿಕಿತ್ಸೆ ಕೊಡಬೇಕು ನಾವು?
0: ನಾನು ತುಂಬಾ ಸ್ಪಷ್ಟಪಡಿಸ್ತೇನೆ ಆಕಾಶವಾಣಿ ಮುಖಾಂತರ. ಒಬ್ಬ ಪೇಂಟ್ರು ಕಾರ್ಪೆಂಟರ್ ಆಗಕ್ಕಾಗಲ್ಲ, ಒಬ್ಬ ಕಾರ್ಪೆಂಟ್ರು ಮತ್ತೊಂದು ಆಗ್ಲಿಕ್ಕೆ ಆಗಲ್ಲ. ಸೊ ಸಮಾಜಕ್ಕೆ ಕಾರ್ಪೆಂಟ್ರು ಬೇಕು, ಪೇಂಟ್ರು ಬೇಕು, ಡಾಕ್ಟ್ರು ಬೇಕು, ಇಂಜಿನಿಯರು ಬೇಕು, ಡ್ರೈವರು ಬೇಕು, ಪೊಲೀಸು ಬೇಕು. ಎಲ್ಲ ಆಯಾಮಗಳಲ್ಲೂ ಸಮಾಜ ಗಟ್ಟಿಯಾಗಿ ನಿಂತ್ಕೋಬೇಕು, ಸುಭದ್ರವಾಗಿರಬೇಕು, ಸುಶಿಕ್ಷಿತರಾಗಿರ್ಬೇಕು ಅಂದಾಗ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಇಲ್ಲ. ಅಥವಾ ಡಾಕ್ಟರ್ಗಳೆಲ್ಲರೂ ಆಗ್ಬಿಟ್ರೆ ಪೇಷಂಟ್ ಆಗೋದ್ಯಾರು, ಇಂಜಿನಿಯರ್ ಆಗೋದ್ಯಾರು? ಹಾಗಾಗಿ ಯಾರಿಗೆ ಲಭ್ಯತೆ ಇದೆ ಅವರು ಆ ಆಯ್ಕೆಗಳನ್ನ ತಗೊಂಡು ಅವರಿಗೆ ಸಿಕ್ಕ ಯೋಗ್ಯತೆಗಳಲ್ಲಿ ಇತಿಮಿತಿಗಳಲ್ಲಿ ಹೋಗಿದ್ರೆ ಅನುಕೂಲ, ಇಲ್ಲಾಂದ್ರೆ ಯಾವುದೇ ಖೇದ ಇಲ್ಲ. ಸಿಕ್ಕಿದ್ದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಎಲ್ಲರೂ ವೈದ್ಯರಾಗಬೇಕು ಅನ್ನೋ ಹಠ ನಾವಿಟ್ಕೊಳ್ಬಾರ್ದು. ಯಾವ್ಯಾವ ಪರಿಣಿತಿ, ವಾಟ್ ಈಸ್ ಪ್ರೀ ರಿಟರ್ನ್ ಕೆನಾಟ್ ಬಿ ರೀ ರಿಟರ್ನ್, ಲಲಾಟ ರಿಕಿತಂ ರೇಖಂ ಪರಿಮಾರ್ಜಂನ ಶಕ್ಯತೆ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ. ಏನು ಹಣೆ ಬರದಲ್ಲಿ ಬರ್ದಿದ್ದು, ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಏನೆಲ್ಲ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದು, ಅದ್ರ ಬಗ್ಗೆ ನಾವು ಚಿಂತನೆಗಳು ಇಟ್ಕೊಂಡಾಗ ಯಶಸ್ಸು ಯಾವತ್ತಿದ್ರು ಬೆಳವಣಿಗೆ ಸರ್ವತೋಮುಖವಾಗಿ ಸರ್ವಾಂಗೀಣವಾಗಿ ಸರ್ವಕಾಲಿಕವಾಗಿ ಆಗಬೇಕು ಅಂದಾಗ ಇದನ್ನ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು.
1: ಸಾಂಪ್ರದಾಯಿಕ ಪದ್ಧತಿ ಮತ್ತು ಆಧುನಿಕ ಪದ್ಧತಿ ಚಿಕಿತ್ಸೆಗಳನ್ನು ನಾವು ಎರಡೂ ಹೋಲಿಕೆ ಮಾಡಲಿಕ್ಕೆ ಹೋದಾಗ ಬಹುಶಃ ಎಲ್ಲವೂ ಕೂಡ ಒಂದೇ ರೀತಿ ಇದೆ. ಅದನ್ನು ನಾವು ಸ್ವೀಕರಿಸುವ ನಮ್ಮ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಹಾಗೆ ಇದೆ, ಎಲ್ಲವೂ ಚೆನ್ನಾಗಿದೆ, ಅದೇ ಪ್ರಕೃತಿ, ಅದೇ ಭೂಮಿ, ಅದೇ ನೀರು, ಇಲ್ಲಿ ಸಿಗುವಂತಹ ಔಷಧಗಳು ಕೂಡ ಸಾಕಷ್ಟು ಇವೆ. ಅವೇ ಹೊಸದಾಗಿ ಯಾವುದೋ ಒಂದು ಗಿಡ ಚಿಗುರಲ್ಲ, ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದರದ ಸಂತತಿ. ಪಾರಂಪರಿಕವಾಗಿ ಮೊದಲಿಂದ ಏನು ನಮ್ದಿದೆ ಅದೇ ಏನು ನಮ್ಮ ಜೊತೆಗಿರುತ್ತೆ. ಆಯುರ್ವೇದ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಹಳೇದು ಏನು ಸಂಪ್ರದಾಯ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಜೊತೆ ಈಗಲೂ ಇರುತ್ತೆ ಅಂದ್ಕೊಂಡು ಆಯುರ್ವೇದ ಮತ್ತು ಈಗಿನ ಆಯುರ್ವೇದ ಇದ್ರ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ, ಸ್ವಲ್ಪ ಬೇರೆ ರೀತಿಯಲ್ಲಿ ಅಭಿವೃದ್ಧಿ ಆಗಿರುತ್ತದೆ. ಅವಾಗಲೂ ಕೂಡ ಆಯುರ್ವೇದಕ್ಕೆ ಬೆಲೆ ಇತ್ತು, ಈಗೂ ಕೂಡ ಅದಕ್ಕೆ ಸಾಕಷ್ಟು ಮಹತ್ವ ಇದೆ.
0: ಮುಂದಕ್ಕೂ ಕೂಡ ಹಾಗೆ ಇರುತ್ತೆ.
1: ಈ ಬಗ್ಗೆ ತಮ್ಮ ಮಾತಿನ ಮೂಲಕವಾಗಿ ಸಾಕಷ್ಟು ವಿಚಾರಗಳು ಜನರಿಗೆ ತಲುಪಿವೆ ಅಂತ ಹೇಳಿ ನಾವು ಭಾವಿಸೋಣ ಸರ್. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಆಯುರ್ವೇದ ಅಂದು ಇಂದು ಈ ಕುರಿತಾಗಿ ಡಾ ಸಿಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ

0: ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ಭವ್ಯ ಎನ್.
2: ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ NMNF ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವ ವಿಷಯ ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಯ ಕಡೆಗೆ ಮಹತ್ವದ ಹೆಜ್ಜೆಯಿಟ್ಟು ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಅನುಷ್ಠಾನಗೊಳಿಸಿರುವ ಯೋಜನೆಯಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ. ಇಂದು ನಾವು ನಮ್ಮ ಆಹಾರವನ್ನ ಬೆಳೆಯುವ ವಿಧಾನವನ್ನ ಬದಲಾಯಿಸಬಹುದಾದ ಕ್ರಾಂತಿಕಾರಿ ಉಪಕ್ರಮದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅಂದರೆ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅಥವಾ NMNF ರಾಸಾಯನಿಕ ಮುಕ್ತ ಕೃಷಿಯನ್ನ ಅಳವಡಿಸಿಕೊಳ್ಳಲು ರೈತರನ್ನ ಪ್ರೇರೇಪಿಸಲು ಮತ್ತು ನೈಸರ್ಗಿಕ ಕೃಷಿಯ ವ್ಯಾಪ್ತಿಯನ್ನ ಹೆಚ್ಚಿಸಲು ಪ್ರತ್ಯೇಕ ಮತ್ತು ಸ್ವತಂತ್ರ ಯೋಜನೆಯಾಗಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ NMNF ಅನ್ನ ರೂಪಿಸಿದೆ. ಇದು ಕೇಂದ್ರ ವಲಯದ ಯೋಜನೆಯಾಗಿದ್ದು 2023ರಿಂದ 2026ರವರೆಗೆ 3 ವರ್ಷಗಳ ಅವಧಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಭಾರತದ ಕೃಷಿ ಬಹಳ ಹಿಂದಿನಿಂದಲೂ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿದೆ. ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ಇದು ಆಹಾರ ಉತ್ಪಾದನೆಯನ್ನ ಸುಧಾರಿಸಿದರೂ ಕೂಡ ಅದು ಮಣ್ಣನ್ನ ಹಾನಿಗೊಳಿಸಿತು ಮತ್ತು ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತು. ಹವಾಮಾನ ಬದಲಾವಣೆ, ಮಣ್ಣಿನ ಅವನತಿ ಮತ್ತು ರಾಸಾಯನಿಕ ಭರಿತ ಉತ್ಪನ್ನಗಳಿಗೆ ಸಂಬಂಧಿಸಿದ ಆರೋಗ್ಯ ಕಾಳಜಿಗಳಿಂದ ಹೆಚ್ಚುತ್ತಿರುವ ಜಗತ್ತಿನಲ್ಲಿ ಭಾರತವು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ರೈತರು ನೈಸರ್ಗಿಕ ಕೃಷಿಯೊಂದಿಗೆ ತಮ್ಮ ಬೇರುಗಳಿಗೆ ಮರಳಲು ಪ್ರೋತ್ಸಾಹಿಸುತ್ತದೆ. ಹಾಗಾದರೆ ನೈಸರ್ಗಿಕ ಕೃಷಿ ಅಂದ್ರೆ ಏನು? ನೈಸರ್ಗಿಕ ಕೃಷಿಯು ದೇಸಿ ಹಸು ಮತ್ತು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳನ್ನು ಆಧರಿಸಿದ ರಾಸಾಯನಿಕ ಮುಕ್ತ ಕೃಷಿ ಪರಿಸರ ಆಧಾರಿತ ವ್ಯವಸ್ಥೆಯಾಗಿದ್ದು ಇದು ಮಣ್ಣಿನ ಆರೋಗ್ಯವನ್ನು ಪುನಃಸ್ಥಾಪಿಸುತ್ತದೆ ಮತ್ತು ಪರಿಸರ ಸಮತೋಲನವನ್ನು ಉತ್ತೇಜಿಸುತ್ತದೆ. ಇದು ಸಂಶ್ಲೇಷಿತ ರಸಗೊಬ್ಬರಗಳು, ಕೀಟನಾಶಕಗಳು, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು ಮತ್ತು ತೀವ್ರವಾದ ನೀರಾವರಿಯನ್ನು ತಪ್ಪಿಸುತ್ತದೆ. ಬೆಳೆಗಳನ್ನು ಪೋಷಿಸಲು ಬಾಹ್ಯ ಒಳ ಹರಿವುಗಳನ್ನು ಅವಲಂಬಿಸುವ ಬದಲು ಇದು ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳಾದ ಹಸುವಿನ ಸಗಣಿ, ಹಸುವಿನ ಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟು ಮತ್ತು ಹುದುಗಿಸಿದ ಸಾವಯವ ಮಿಶ್ರಣಗಳನ್ನು ಬಳಸುತ್ತದೆ. ನೈಸರ್ಗಿಕ ಕೃಷಿಯ ಪ್ರಯೋಜನಗಳೆಂದರೆ ಮಣ್ಣಿನ ರಚನೆ ಮತ್ತು ಫಲವತ್ತತೆಯಲ್ಲಿ ಸುಧಾರಣೆ ತರುತ್ತದೆ, ಕೃಷಿಯಲ್ಲಿ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ, ಜೀವ ವೈವಿಧ್ಯತೆ ಮತ್ತು ಪ್ರಯೋಜನಕಾರಿ ಕೀಟಗಳು ಪರಿಸರದಲ್ಲಿ ಹೆಚ್ಚುತ್ತವೆ, ಇಂಗಾಲದ ಹೊರಸೂಸುವಿಕೆಯಲ್ಲಿ ಕಡಿತ ಮತ್ತು ಸುಧಾರಿತ ಹವಾಮಾನ ಸ್ಥಿತಿಸ್ಥಾಪಕತ್ವವನ್ನು ಕಾಣಬಹುದು. ವಾಸ್ತವವಾಗಿ ನೈಸರ್ಗಿಕ ಕೃಷಿಯ ಮೂಲಕ ಬೆಳೆದ ಬೆಳೆಗಳು ಆರೋಗ್ಯಕರ, ರುಚಿಕರ ಮತ್ತು ವಿಷಕಾರಿ ಅವಶೇಷಗಳಿಂದ ಮುಕ್ತವಾಗಿವೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ. ನೈಸರ್ಗಿಕ ಕೃಷಿಯ ದೊಡ್ಡ ಬಲವೆಂದರೆ ಅದು ರೈತರ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಉತ್ಪನ್ನಗಳ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಅಂದರೆ ಇದು ಹೆಚ್ಚಾಗಿ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿಯೊಂದಿಗೆ ಸಂಬಂಧಿಸಿದೆ. ಇದು ಪದ್ಮಶ್ರೀ ಸುಭಾಷ್ ಪಾಳೇಕರ್ ಜನಪ್ರಿಯಗೊಳಿಸಿದ ಪರಿಕಲ್ಪನೆಯಾಗಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಅನ್ನು ಭಾರತ ಸರ್ಕಾರವು 2022-23ರಲ್ಲಿ ಪ್ರಾರಂಭಿಸಿತು. ಈ ಹಿಂದಿನ ಭಾರತೀಯ ಪ್ರಕೃತಿಕ್ ಕೃಷಿ ಪದ್ಧತಿ BPKPಯನ್ನ ಹೆಚ್ಚು ರಚನಾತ್ಮಕ ಮತ್ತು ಮಿಷನ್ ಮೋಡ್ ಕಾರ್ಯಕ್ರಮವಾಗಿ ಪರಿವರ್ತಿಸಿತು. ದೇಶಾದ್ಯಂತ ರಾಸಾಯನಿಕ ಮುಕ್ತ ಕೃಷಿಯನ್ನ ವಿಸ್ತರಿಸುವ ದೃಷ್ಟಿಕೋನದೊಂದಿಗೆ ಇದನ್ನ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಕಾರ್ಯಗತಗೊಳಿಸುತ್ತದೆ. ಈ ಮಿಷನ್ ಕ್ಲಸ್ಟರ್ ಆಧಾರಿತ ಕೃಷಿಯನ್ನ ಉತ್ತೇಜಿಸುತ್ತದೆ. ಇದರಲ್ಲಿ ಅನೇಕ ಸಣ್ಣ ಮತ್ತು ಅತಿಸಣ್ಣ ರೈತರ ಗುಂಪುಗಳು ನೈಸರ್ಗಿಕ ಕೃಷಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತವೆ, ರಾಸಾಯನಿಕ ಮುಕ್ತ ಕೃಷಿಯ ವಲಯಗಳನ್ನು ರಚಿಸುತ್ತವೆ. ಪ್ರತಿಯೊಂದು ಕ್ಲಸ್ಟರ್ ಸಾಮಾನ್ಯವಾಗಿ 500 ಹೆಕ್ಟೇರ್ ಭೂಮಿಯನ್ನು ಒಳಗೊಂಡಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ನ ಉದ್ದೇಶವೆಂದರೆ ಸಾಂಪ್ರದಾಯಿಕ ಭಾರತೀಯ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ರಾಸಾಯನಿಕ ಮುಕ್ತ ಕೃಷಿಯನ್ನ ಉತ್ತೇಜಿಸುವುದು, ಕಡಿಮೆ ಉತ್ಪಾದನಾ ತಂತ್ರಗಳ ಮೂಲಕ ಮಣ್ಣಿನ ಫಲವತ್ತತೆ ಮತ್ತು ಸೂಕ್ಷ್ಮ ಜೀವಿಯ ಚಟುವಟಿಕೆಯನ್ನ ಹೆಚ್ಚಿಸುವುದು,

0: ಮತ್ತು ನೀರಿನ ಬಳಕೆಯನ್ನ ಕಡಿಮೆ ಮಾಡುವುದು, ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡುವ ಮೂಲಕ ರೈತರ ಆದಾಯವನ್ನ ಸುಧಾರಿಸುವುದು, ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಂಪರ್ಕ ಮತ್ತು ಪ್ರಮಾಣೀಕರಣವನ್ನ ಪ್ರೋತ್ಸಾಹಿಸುವುದು, ನೈಸರ್ಗಿಕ ಕೃಷಿ ಸಂಸ್ಥೆಗಳು ಮತ್ತು ತರಬೇತಿ ಕೇಂದ್ರಗಳ ರಾಷ್ಟೀಯ ಜಾಲವನ್ನು ಅಭಿವೃದ್ಧಿಪಡಿಸುವಂತಹ ನಿರ್ದಿಷ್ಟ ಉದ್ದೇಶಗಳನ್ನು ಈ ಯೋಜನೆ ಹೊಂದಿದೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ನ ಪ್ರಮುಖ ಅಂಶವೆಂದರೆ ರೈತರ ಸಾಮರ್ಥ್ಯ ವೃದ್ಧಿ. ರಾಷ್ಟೀಯ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಂತಹ ಮಾದರಿ ತರಬೇತಿ ಕೇಂದ್ರಗಳ ಮೂಲಕ ಕಾರ್ಯಕ್ರಮದ ಅಡಿಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಈಗಾಗಲೇ ಕ್ಲಸ್ಟರ್ ಮಟ್ಟದಲ್ಲಿ ತರಬೇತಿ ನೀಡಲಾಗಿದೆ. ಮಾಹಿತಿಯನ್ನ ಪ್ರಸಾರ ಮಾಡಲು ಮತ್ತು ಪ್ರಗತಿಯನ್ನ ಟ್ರ್ಯಾಕ್ ಮಾಡಲು ಮೊಬೈಲ್ ಅಪ್ಲಿಕೇಶನ್ಗಳು, ಪೋರ್ಟಲ್ಗಳು ಮತ್ತು ಡಿಜಿಟಲ್ ಪ್ಲಾಟ್ಫಾರಂಗಳನ್ನು ಬಳಸಲಾಗುತ್ತದೆ. ಸರ್ಕಾರವು 3 ವರ್ಷಗಳವರೆಗೆ ಹೆಕ್ಟೇರ್ಗೆ 15,000 ರೂಗಳ ಆರ್ಥಿಕ ಸಹಾಯವನ್ನು ಒದಗಿಸುತ್ತದೆ. ಮುಖ್ಯವಾಗಿ ಸಾಮರ್ಥ್ಯ ವೃದ್ಧಿ, ತರಬೇತಿ ಮತ್ತು ಜೈವಿಕ ಒಳಹರಿವಿನ ಖರೀದಿಗಾಗಿ ಇದನ್ನು ರಾಜ್ಯ ಸರ್ಕಾರಗಳು, ಕೃಷಿ ವಿಜ್ಞಾನ ಕೇಂದ್ರಗಳು, ಐಸಿಎಆರ್ ಸಂಸ್ಥೆಗಳು ಮತ್ತು ಎನ್ಜಿಒಗಳ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶ, ಹಿಮಾಚಲ ಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶದಂತಹ ರಾಜ್ಯಗಳು ನೈಸರ್ಗಿಕ ಕೃಷಿಯನ್ನು ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿವೆ. ಆಂಧ್ರಪ್ರದೇಶದಲ್ಲಿ ಮಾತ್ರ 6 ಲಕ್ಷಕ್ಕೂ ಹೆಚ್ಚು ರೈತರು ಸಮುದಾಯ ನಿರ್ವಹಣಾ ನೈಸರ್ಗಿಕ ಕೃಷಿ ಉಪಕ್ರಮದ ಭಾಗವಾಗಿದ್ದಾರೆ. ಈಗ ಸರ್ಕಾರದ ಬೆಂಬಲಕ್ಕೆ ಬರುವುದಾದರೆ ಎನ್ಎಂಎನ್ಎಫ್, ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಪಿಕೆವಿವೈ ಮತ್ತು ಆತ್ಮ ನಿರ್ಭರ ಭಾರತದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಸುಸ್ಥಿರ ಕೃಷಿ ಪದ್ದತಿಯನ್ನು ಉತ್ತೇಜಿಸಲು ವಿಶಾಲವಾದ ಗುರಿಗಳೊಂದಿಗೆ ಹೊಂದಿಕೊಂಡಿದೆ. ಆರ್ಥಿಕವಾಗಿ ಈ ಮಿಷನ್ ಯೋಜನೆಗಳ ಒಗ್ಗೂಡುವಿಕೆಯನ್ನು ಪ್ರೋತ್ಸಾಹಿಸುತ್ತದೆ. ಮನ್ನರೇಗಾ, ಜಲಾನಯನ ಅಭಿವೃದ್ಧಿ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಕಾರ್ಯಕ್ರಮಗಳೊಂದಿಗೆ ಎಂಎನ್ಎನ್ಎಫ್ ಅನ್ನು ಸಂಪರ್ಕಿಸುತ್ತದೆ. ಕೊನೆಯಲ್ಲಿ ಸ್ನೇಹಿತರೆ, ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಕೇವಲ ಒಂದು ಯೋಜನೆಗಿಂತ ಹೆಚ್ಚಿನದು. ಇದು ನಮ್ಮ ಮಣ್ಣು, ನಮ್ಮ ಆರೋಗ್ಯ ಮತ್ತು ನಮ್ಮ ಭವಿಷ್ಯವನ್ನು ರಕ್ಷಿಸುವ ಒಂದು ಆಂದೋಲನವಾಗಿದೆ. ಇದು ನಿಜವಾಗಿಯೂ ಭಾರತೀಯ ಹೃದಯ ಮತ್ತು ಜಾಗತಿಕ ದೃಷ್ಟಿಕೋನ ಹೊಂದಿರುವ ಕೃಷಿ ಕ್ರಾಂತಿಯನ್ನ ಸೃಷ್ಟಿಸಲು ಪ್ರಾಚೀನ ಬುದ್ಧಿವಂತಿಕೆ ಮತ್ತು ಆಧುನಿಕ ಅರಿವನ್ನ ಒಟ್ಟುಗೂಡಿಸುತ್ತದೆ. ನೈಸರ್ಗಿಕ ಮತ್ತು ಸ್ಥಳೀಯವಾಗಿ ಬೆಳೆದ ಮತ್ತು ರಾಸಾಯನಿಕ ಮುಕ್ತ ಉತ್ಪನ್ನಗಳನ್ನು ಆಯ್ಕೆ ಮಾಡುವ ಮೂಲಕ ಗ್ರಾಹಕರಾಗಿ ನಾವೂ ಸಹ ಈ ಬದಲಾವಣೆಯನ್ನ ಬೆಂಬಲಿಸಬಹುದು. ನಾವೂ ಜಾಗೃತಿ ಮೂಡಿಸೋಣ, ರೈತರನ್ನ ಪ್ರೋತ್ಸಾಹಿಸೋಣ ಮತ್ತು ನಮ್ಮ ದೈನಂದಿನ ಜೀವನದಲ್ಲಿ ಪರಿಸರ ಸ್ನೇಹಿ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳೋಣ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಆಹಾರವನ್ನ ಬೆಳೆಯುತ್ತದೆ ಮತ್ತು ಆರೋಗ್ಯಕರ ಆಹಾರವು ಆರೋಗ್ಯಕರ ರಾಷ್ಟ್ರವನ್ನ ಪೋಷಿಸುತ್ತದೆ.
1: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ಭವ್ಯ ಎನ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚುಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡಮರಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸೋಣ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ ಸರ್ಕಾರ ಬದ್ದ, ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಉಭಯ ದೇಶಗಳ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಲಿದ್ದಾರೆ. ನಿನ್ನೆ ರಾತ್ರಿ ರೋಮ್ಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಮೆಲೋನಿ ಅವರೊಂದಿಗೆ ಔತಣಕೂಟದಲ್ಲಿ ಭಾಗವಹಿಸಿದ ಬಳಿಕ ಖ್ಯಾತ ಕೆಲೋಸಿಮ್ ಸ್ಮಾರಕಕ್ಕೆ ಭೇಟಿ ನೀಡಿದರು. ಈ ವೇಳೆ ಉಭಯ ನಾಯಕರು ವಿವಿಧ ಜಾಗತಿಕ ವಿದ್ಯಮಾನಗಳ ಕುರಿತು ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಂಡಿದ್ದು, ಇಂದಿನ ಮಾತುಕತೆಗಳು ಭಾರತ ಇಟಲಿ ಸ್ನೇಹ ಸಂಬಂಧವನ್ನು ಮತ್ತೊಂದು ಎತ್ತರಕ್ಕೆ ಕೊಂಡೊಯ್ಯಲಿವೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಇಟಲಿ ಪ್ರಧಾನಿ ಮೆಲೋನಿ ಹಾಗೂ ಅಧ್ಯಕ್ಷ ಸೆರ್ಗಿಯೋ ಮಟ್ಟರಲಾ ಅವರೊಂದಿಗೆ ನಡೆಸಲಿರುವ ಈ ಮಾತುಕತೆಯಲ್ಲಿ ಪ್ರಮುಖವಾಗಿ ಭಾರತ, ಮಧ್ಯಪ್ರಾಚ್ಯ, ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಇದರೊಂದಿಗೆ ಉಭಯ ದೇಶಗಳ ನಡುವಿನ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ಅನುಷ್ಠಾನದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಪ್ರಧಾನಿಯವರು ರೋಮ್ನಲ್ಲಿರುವ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿಗೂ ಭೇಟಿ ನೀಡಲಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಟಲಿ ನಡುವಿನ ಸಂಬಂಧವು ಅಭೂತಪೂರ್ವ ವೇಗವನ್ನು ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರು ಜಂಟಿಯಾಗಿ ಬರೆದಿರುವ ಲೇಖನವೊಂದರಲ್ಲಿ ಉಭಯ ದೇಶಗಳ ಸಾಂಪ್ರದಾಯಿಕ ಸ್ನೇಹವು ಪ್ರಸ್ತುತ ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ ಮೌಲ್ಯಗಳು ಹಾಗೂ ಭವಿಷ್ಯದ ಜಂಟಿ ದೂರದೃಷ್ಟಿಯ ಆಧಾರದ ಮೇಲೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿದೆ ಎಂದು ತಿಳಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಕುರಿತಂತೆ ಇಟಲಿಯ ಹೆಸರಾಂತ ವರ್ಣಚಿತ್ರಕಾರ ಜಿಯಾಂಪಾಲೋ ಟೊಮಾಸೆಟ್ಟಿ ಅವರ ಕಲಾಪ್ರೇಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಇಟಲಿ ಪ್ರವಾಸದ ಅವಧಿಯಲ್ಲಿ ಪ್ರಧಾನಿಯವರಿಗೆ ಟೊಮಾಸೆಟ್ಟಿ ಅವರು ವಾರಣಾಸಿಯ ಕುರಿತಾದ ತಮ್ಮ ಕಲಾಕೃತಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಟೊಮಾಸೆಟ್ಟಿ ಅವರು ಕಳೆದ 4 ದಶಕಗಳಿಂದ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಾರ ಒಲವು ಹೊಂದಿದ್ದು, 1980ರ ದಶಕದಲ್ಲಿ ವೈದಿಕ ಸಂಸ್ಕೃತಿಯ ಪುಸ್ತಕಗಳಿಗೆ ಚಿತ್ರಕಾರರಾಗಿ ತಮ್ಮ ಪಯಣವನ್ನು ಆರಂಭಿಸಿದ್ದರು. ಇದರ ಜೊತೆಗೆ 2008ರಿಂದ 2013ರ ಅವಧಿಯಲ್ಲಿ ಅವರು ಮಹಾಭಾರತ ಮಹಾಕಾವ್ಯವನ್ನು ಆಧರಿಸಿ 23ರ ಬೃಹತ್ ವರ್ಣಚಿತ್ರಗಳನ್ನು ಚಿತ್ರಿಸಿದ್ದಾರೆ ಎಂದು ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಭಾರತೀಯ ನೃತ್ಯ ಪ್ರಕಾರಗಳ ಬಗ್ಗೆ ಇಟಲಿಯ 5 ಮಂದಿ ನೃತ್ಯ ಕಲಾವಿದರು ಹೊಂದಿರುವ ಆಸಕ್ತಿಯನ್ನು ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಿಯೋಲ್ನಲ್ಲಿ ಇಂದು ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವ ಆನ್ ಗ್ಯೂ ಬ್ಯಾಕ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ರಕ್ಷಣಾ ಉದ್ಯಮ ಕಾರ್ಯತಂತ್ರದ ಸಹಕಾರ ಹಾಗೂ ಪ್ರಾದೇಶಿಕ ಶಾಂತಿಗೆ ಒತ್ತು ನೀಡಲಾಯಿತು. ಈ ಸಂದರ್ಭದಲ್ಲಿ ರಕ್ಷಣಾ ಸೈಬರ್ ಸಹಕಾರವನ್ನು ಉತ್ತೇಜಿಸುವ ಪ್ರಮುಖ ಒಪ್ಪಂದಗಳು ಹಾಗೂ ಭಾರತದ ರಾಷ್ಟೀಯ ರಕ್ಷಣಾ ಕಾಲೇಜು ಮತ್ತು ಕೊರಿಯಾ ರಾಷ್ಟೀಯ ರಕ್ಷಣಾ ವಿಶ್ವವಿದ್ಯಾಲಯಗಳ ನಡುವೆ ತಿಳುವಳಿಕಾ ಪತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಇದಕ್ಕೂ ಮುನ್ನ ಕೊರಿಯಾದ ರಾಷ್ಟೀಯ ಸ್ಮಾರಕಕ್ಕೆ ಭೇಟಿ ನೀಡಿದ ಸಚಿವರು ರಾಜನಾಥ್ ಸಿಂಗ್ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಪುಷ್ಪನಮನ ಸಲ್ಲಿಸಿದರು. ವೀರ ಯೋಧರ ತ್ಯಾಗ ಮತ್ತು ದೇಶಪ್ರೇಮ ಸದಾ ಪ್ರೇರಣಾದಾಯಕವಾಗಿದ್ದು, ಭಾರತವು ದಕ್ಷಿಣ ಕೊರಿಯಾದೊಂದಿಗೆ ಸದಾ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ.

0: ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪಶ್ಚಿಮ ಏಷ್ಯಾ ಸಂಘರ್ಷದ ಜಾಗತಿಕ ಬಿಕ್ಕಟ್ಟನ ನಡುವೆಯೂ ಭಾರತ ಪ್ರಸಕ್ತ ವರ್ಷ ಶೇಕಡಾ 6.4% ಆರ್ಥಿಕ ಪ್ರಗತಿ ಸಾಧಿಸುವ ಮೂಲಕ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಸಂಸ್ಥೆ ತಿಳಿಸಿದೆ. ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಕುರಿತ ಮಧ್ಯಮಾವಧಿ ವರದಿ ಕುರಿತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ವಿಶ್ವಸಂಸ್ಥೆಯ ಜಾಗತಿಕ ಆರ್ಥಿಕ ಮೇಲ್ವಿಚಾರಣಾ ಪೀಠದ ಹಿರಿಯ ಆರ್ಥಿಕ ತಜ್ಞ ಎಂಗೋ ಪಿಟರ್ಲೆ, ಗ್ರಾಹಕರ ಬೇಡಿಕೆ, ಸಾರ್ವಜನಿಕರ ಹೂಡಿಕೆ ಮತ್ತು ಸೇವಾ ವಲಯದ ರಫ್ತು ದೇಶದ ಈ ಸದೃಢ ಬೆಳವಣಿಗೆಗೆ ಪ್ರಮುಖ ಕಾರಣವಾಗಿದೆ ಎಂದಿದ್ದಾರೆ. ವಿಶ್ವಸಂಸ್ಥೆಯ ಆರ್ಥಿಕ ವಿಶ್ಲೇಷಣೆ ಮತ್ತು ನೀತಿ ನಿರ್ಧಾರದ ವಿಭಾಗದ ನಿರ್ದೇಶಕ ಶಾಂತಾನು ಮುಖರ್ಜಿ ಮಾತನಾಡಿ, ಪಶ್ಚಿಮ ಏಷ್ಯಾ ಸಂಘರ್ಷದಿಂದ ಉಂಟಾಗಿರುವ ಜಾಗತಿಕ ಬಿಕ್ಕಟ್ಟನ್ನು ನಿಭಾಯಿಸುವ ಸಾಮರ್ಥ್ಯ ಭಾರತಕ್ಕಿದೆ. ಭಾರತವು ವೈವಿಧ್ಯಮಯ ಇಂಧನ ಮೂಲಗಳು, ಬಲಿಷ್ಠ ಸಂಸ್ಕರಣಾ ಮೂಲಸೌಕರ್ಯ, ಗಣನೀಯ ವಿದೇಶಿ ವಿನಿಮಯ ಮೀಸಲು ಮತ್ತು ಇಂಧನ ಬೆಲೆಗಳನ್ನು ನಿಯಂತ್ರಿಸುವ ಆರ್ಥಿಕ ಶಕ್ತಿಯನ್ನು ಹೊಂದಿರುವುದರಿಂದ ಕಚ್ಚಾ ತೈಲ ಬೆಲೆ ಏರಿಕೆಯ ನೇರ ಪರಿಣಾಮವನ್ನು ತಡೆಯಬಹುದು ಎಂದು ಅವರು ವಿವರಿಸಿದ್ದಾರೆ. ಗ್ರಾಹಕರ ಹಿತರಕ್ಷಣೆ ಮತ್ತು ಕೈಗಾರಿಕಾ ನಿಖರತೆಯನ್ನು ಬಲಪಡಿಸಲು ಕಾನೂನು ಮಾಪನಶಾಸ್ತ್ರ ಅತ್ಯಗತ್ಯವಾಗಿದ್ದು, ನಿಯಂತ್ರಣಗಳ ಹೊರೆಯನ್ನು ಕಡಿಮೆ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ವಿಶ್ವ ಮಾಪನಶಾಸ್ತ್ರ ದಿನ 2026 ಅಂಗವಾಗಿ ವರ್ಚುಯಲ್ ಮೂಲಕ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ಜಾಗತಿಕ ಮಟ್ಟಕ್ಕೆ ಅನುಗುಣವಾಗಿರಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಾಗಿದೆ ಎಂದರು. ಈ ವರ್ಷದ ಘೋಷವಾಕ್ಯವಾದ ಮಾಪನಶಾಸ್ತ್ರ ನೀತಿ ನಿರೂಪಣೆಯಲ್ಲಿ ವಿಶ್ವಾಸದ ನಿರ್ಮಾಣ ಎಂಬುದು ಸಾರ್ವಜನಿಕ ನೀತಿ ನಿರೂಪಣೆಯಲ್ಲಿ ನಿಖರತೆಯ ಮಹತ್ವವನ್ನು ಸಾರುತ್ತದೆ ಎಂದು ಅವರು ಹೇಳಿದರು. ಭಾರತವು ಸಿಂಧೂ ನಾಗರಿಕತೆಯ ಕಾಲದಿಂದಲೂ ಏಕರೂಪದ ಮಾಪನ ಪದ್ದತಿಯನ್ನು ಹೊಂದಿದ್ದು, ಸದ್ಯ ರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಅಂತಾರಾಷ್ಟೀಯ ಕಾನೂನು ಮಾಪನಶಾಸ್ತ್ರ ಸಂಸ್ಥೆಯ ಅನುಮೋದಿತ ಪ್ರಮಾಣಪತ್ರಗಳನ್ನು ನೀಡುವ ವಿಶ್ವದ 13ನೇ ದೇಶವಾಗಿ ಭಾರತ ಹೊರಹೊಮ್ಮಿರುವುದು ಜಾಗತಿಕ ಮನ್ನಣೆಯನ್ನು ಹೆಚ್ಚಿಸಿದೆ ಎಂದು ಸಚಿವರು ತಿಳಿಸಿದರು. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಇಂದು ಬೀಜಿಂಗ್ನಲ್ಲಿ ನಡೆದ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಂಧವ್ಯ, ಇರಾನ್ ಬಿಕ್ಕಟ್ಟು, ಉಕ್ರೇನ್ ಸಂಘರ್ಷ ಹಾಗೂ ಅಂತಾರಾಷ್ಟೀಯ ವ್ಯಾಪಾರ ಸೇರಿದಂತೆ ಪ್ರಮುಖ ಜಾಗತಿಕ ವಿದ್ಯಮಾನಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು. ಚೀನಾದ ಹಲವು ಭಾಗಗಳಲ್ಲಿ ಸಂಭವಿಸಿದ ಭೀಕರ ಮಳೆ ಮತ್ತು ಪ್ರವಾಹದಿಂದಾಗಿ ಕನಿಷ್ಠ 12 ಮಂದಿ ಜನರು ಮೃತಪಟ್ಟಿದ್ದಾರೆ ಮತ್ತು ಹಲವರು ನಾಪತ್ತೆಯಾಗಿದ್ದಾರೆ. ದೇಶದ ಹುನಾನ್, ಹುಬೈ ಮತ್ತು ಗುಯಿಝೌ ಪ್ರಾಂತ್ಯಗಳು ಪ್ರವಾಹದಿಂದ ಅತ್ಯಂತ ತೀವ್ರವಾಗಿ ಹಾನಿಗೆ ಒಳಗಾಗಿವೆ ಎಂದು ಅಲ್ಲಿನ ಸರ್ಕಾರಿ ಮಾಧ್ಯಮಗಳು ವರದಿ ಮಾಡಿವೆ. ಮಧ್ಯ ಚೀನಾದ ಹುನಾನ್ ಪ್ರಾಂತ್ಯದ ಶಿಮೆನ್ ಕೌಂಟಿಯಲ್ಲಿ ಮೊಸಲಧಾರೆ ಮಳೆಯಿಂದಾಗಿ ಉಂಟಾದ ಪ್ರವಾಹಕ್ಕೆ ಸಿಲುಕಿ 5 ಜನರು ಸಾವನ್ನಪ್ಪಿದ್ದು 11 ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿ ನಡೆಯುತ್ತಿದ್ದು, ಈಗಾಗಲೇ 19,000 ಹೆಚ್ಚು ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ದಾಖಲೆ ಪ್ರಮಾಣದ ಮಳೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನಿನ್ನೆ ನಿಧನರಾದ ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ನಿವೃತ್ತ ಮೇಜರ್ ಜನರಲ್ ಭುವನ್ ಚಂದ್ರ ಖಂಡೂರಿ ಅವರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಸೇರಿದಂತೆ ಹಲವು ಗಣ್ಯರು ಡೆಹ್ರಾಡೂನ್ನಲ್ಲಿ ಅಂತಿಮ ನಮನ ಸಲ್ಲಿಸಿದರು. ಅವರ ಅಂತ್ಯಕ್ರಿಯೆಯು ಇಂದು ಹರಿದ್ವಾರದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಲಿದೆ. ಕೋಲ್ಕತ್ತಾದ ಎಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ಸಂಜೆ 7:30 ಪ್ರಾರಂಭವಾಗಲಿದೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೋಮ್ನಲ್ಲಿ ಇಂದು ಇಟಲಿ ಪ್ರಧಾನಿಯೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ದಕ್ಷಿಣ ಕೊರಿಯಾ ರಕ್ಷಣಾ ಸಚಿವರೊಂದಿಗೆ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ, ಸಹಕಾರ ಬಲವರ್ಧನೆಗೆ ಒತ್ತು. ಜಾಗತಿಕ ಬಿಕ್ಕಟ್ಟಿನ ನಡುವೆ ಭಾರತ ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಮುಂದುವರಿಯಲಿದೆ ವಿಶ್ವಸಂಸ್ಥೆ. ಇಂದು ವಿಶ್ವ ಮಾಪನಶಾಸ್ತ್ರ ದಿನ. ಗ್ರಾಹಕರ ಹಿತರಕ್ಷಣೆ ಮತ್ತು ಪಾರದರ್ಶಕ ಮಾರುಕಟ್ಟೆಗೆ

0: ಸರ್ಕಾರ ಬದ್ಧ ಸಚಿವ ಪ್ರಹ್ಲಾದ್ ಜೋಶಿ. ಐಪಿಎಲ್ ಟಿ20 ಕ್ರಿಕೆಟ್ ಇಂದು ಕೋಲ್ಕತಾ ನೈಟ್ ರೈಡರ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಶಶಿಕಲಾ ಸುನೀಲ್ ಅವರ ಸ್ವರದಲ್ಲಿ ಸವರ್ಣ ದೀರ್ಘ ಸಂಧಿ ಚಿತ್ರದಿಂದ ಆದ ಗೀತೆಯನ್ನ ಕೇಳಿದ್ರಿ.
1: Let's go crazy.

0: ಲೈಗರ್ ಚಿತ್ರದ ಈ ಒಂದು ಗೀತೆಗೆ ಧ್ವನಿ ಹಾಕಿದವರು ಅನಿರುದ್ಧ ಶಾಸ್ತ್ರಿ ಮತ್ತು ಸಂಗೀತ ರಾಜೀವ್.
1: ಇವತ್ತು ಪಾರ್ಟಿ ಬೇಕೇ ಬೇಕು, ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ. ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ.

0: ಕೊಡ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್,
2: ಎಲ್ಲಿ ಹೋಗ್ತಿದ್ಯಾ? ಕೇಳಿಸಲ್ವಾ?
1: ನೋ ಶೇರಿಂಗ್.
0: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ವಿವಿಧ ಕಲಾವಿದರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪಟಾಕಿ ಚಿತ್ರದ ಹಾಡು.

0: ಪುರುಷಪ್ಪ.
1: ಏನಪ್ಪ ಏನಾಯ್ತು?
0: ನೋಡ್ರಪ್ಪ ನಮ್ಮವನು ಆಗ್ಬಿಟ್ಟ ರವಿಚಂದ್ರನ್.
2: ಚಿತ್ರಗೀತೆಗಳನ್ನ ಕೇಳ್ತಾ ಇದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮ ಮೂರ್ತಿ.
5: ಹಿಂದೆ ತ್ರೇತಾಯುಗದಲ್ಲಿ ಸೀತಾಪಹರಣ ಆಗಿದ್ದಾಗ ರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಸಮುದ್ರದ ತಡಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಾಯೋಪವೇಶ ಮಾಡಿದ್ದ. ಸಮುದ್ರ ರಾಜ ಮೂರು ದಿನವಾದರೂ ಕಾಣಿಸಿಕೊಳ್ಳದೇ ಇರೋಣ, ರಾಮಚಂದ್ರನ ಕ್ರೋಧವು ಮಿತಿ ಮೀರಿದೆ, ಕೂಡಲೇ ರಾಮಚಂದ್ರ ತನ್ನ ಕೋದಂಡಕ್ಕೆ ಬ್ರಹ್ಮಾಸ್ತ್ರವನ್ನು ಹೂಡಿ ಸಮುದ್ರದ ಮೇಲೆ ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಇಡೀ ಸಮುದ್ರ ಖೊತಖೊತನೆ ಕುದಿಯತೊಡಗಿದೆ. ಸಮುದ್ರದಲ್ಲಿದ್ದ ಜೀವರಾಶಿಗಳೆಲ್ಲವೂ ಬೆಂದು ಭಸ್ಮವಾಗಿವೆ. ಹಾಗೆಯೇ ಇಂದು ಈ ಅಗ್ನಿ ಪ್ರಕೋಪದಿಂದ ಪಾರ್ಥನ ಸೈನಿಕರೆಲ್ಲರೂ ಸುಟ್ಟು ಕರಕಲಾಗುತ್ತಿದ್ದಾರೆ. ಧೂಮಜ್ವಾಲೆ ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ. ಇದನ್ನು ಕಂಡು ಅರ್ಜುನ ಬೆರಗಾಗಿದ್ದಾನೆ.

ಮೈಕೈಗಳೆಲ್ಲ ಸುಟ್ಟ ಸೈನಿಕರು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಹಲವರ ಕವಚಾದಿಗಳು ಸುಟ್ಟು ಭಸ್ಮವಾಗಿ ನಗ್ನರಾಗಿದ್ದಾರೆ. ಹೆಚ್ಚಿದ ಉರಿಯ ಪ್ರಕೋಪದಿಂದ ಎಲ್ಲರೂ ಕಂಗಾರಾಗಿದ್ದಾರೆ. ಅರ್ಜುನ ಚಿಂತಿಸುತ್ತಿದ್ದಾನೆ, ಇದೇನಿದು? ಧರ್ಮರಾಜನ ಅಶ್ವಮೇಧಯಾಗಕ್ಕೆ ಇಂಥದೊಂದು ಸಂಕಟ ಪ್ರಾಪ್ತವಾಯಿತೆ, ಇಂಥದೊಂದು ವಿಘ್ನ ಪ್ರಾಪ್ತವಾಯಿತೆ ಶಿವಶಿವ ಎಂದು ಆಲೋಚಿಸುತ್ತ ಅರ್ಜುನ ಕೂಡಲೇ ವಿವೇಕಿಯಾಗಿ ಇದಕ್ಕೆ ಪರಿಹಾರವನ್ನು ಅಗ್ನಿಯನ್ನು ಪ್ರಾರ್ಥಿಸಿಯೇ ತಿಳಿಯುತ್ತೇನೆ ಎಂದು ಆ ಕೂಡಲೇ ಕೈಯಲ್ಲಿದ್ದ ಬಿಲ್ಲು ಬಾಣಗಳನ್ನು ಕೆಳಗಿಟ್ಟು ಶುದ್ಧಾಚಮನವನ್ನು ಮಾಡಿ ಶುಚಿರ್ಭೂತನಾಗಿ ಅಗ್ನಿಯನ್ನು ಪ್ರಾರ್ಥಿಸಲು ತೊಡಗಿದ್ದಾನೆ ಅರ್ಜುನ.

ಎಂದು ಅರ್ಜುನ ಅನಲ ಸೂಕ್ತದಿಂದ ಪರಮಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾನೆ. ತೇರಿನಿಂದ ಕೆಳಕ್ಕಿಳಿದು ನೆಲದ ಮೇಲೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಿದ್ದಾನೆ. ನಂತರ ಅಗ್ನಿಯನ್ನು ಕುರಿತು ಪ್ರಶ್ನಿಸುತ್ತಿದ್ದಾನೆ, ಸ್ವಾಮಿ ಏಕೆ ಈ ಕ್ರೋಧ? ನಿನಗಾಗಿಯೇ ಈ ಯಜ್ಞವಲ್ಲವೇ? ಸಕಲ ದೇವರ ಆವಿರ್ಭಾಗವನ್ನು ನಿನ್ನ ಮೂಲಕವಾಗಿಯೇ ಅಲ್ಲವೇ ನಾವು ಕಳುಹಿಸುವುದು? ಚರಾಚರರೆಲ್ಲರನ್ನು ಪೊರೆಯುವುದು ನಿನ್ನ ಕರ್ತವ್ಯವಲ್ಲವೇ? ಪ್ರಪಂಚದ ಒಳಗೆ ಹೊರಗೆ ಎಲ್ಲೆಡೆಯಲ್ಲೂ ನೀನೇ ಅಲ್ಲವೇ ಇರುವುದು ಸ್ವಾಮಿ? ನಿನ್ನಿಂದಲೇ ಮೂಲೋಕವು ಉಳಿಯುವುದು ಹಾಗೂ ಅಳಿಯುವುದು. ಹಾಗಿರುವಾಗ ನಮ್ಮ ಮೇಲೇಕೆ ಕ್ರೋಧ ಸ್ವಾಮಿ? ದಯಮಾಡಿ ನನಗೆ ಮಾರ್ಗವನ್ನು ತೋರಿಸುವು ಎಂದು ಪ್ರಾರ್ಥನೆ ಮಾಡುತ್ತಿದ್ದಾನೆ ಪಾರ್ಥ.

ಅರ್ಜುನನಿಗೆ ಅಗ್ನಿ ಈ ಮನೆಯ ಅಳಿಯ ಎಂಬ ವಿಚಾರ ತಿಳಿಯಿತು. ಆತ ಈಗ ಮತ್ತೆ ಕೇಳುತ್ತಿದ್ದಾನೆ, ಸ್ವಾಮಿ ನಾವು ನಿಮಗೆ ಬಂಧುಗಳಲ್ಲವೇ? ಆ ದಿನ ಕಾಂಡವ ವನವನ್ನು ನಿನಗೆ ಸಮರ್ಪಿಸಿದಾಗ ಪರಮ ಸಂತೋಷದಿಂದ ಗಾಂಡಿವವನ್ನು ಅಕ್ಷಯ ಬತ್ತಳಿಕೆಯನ್ನು ಕೊಟ್ಟಿಲ್ಲವೇ ಸ್ವಾಮಿ? ಜೊತೆಗೆ ನಮ್ಮ ಮಳದಿ ಪಾಂಚಾಲಿ ನಿನ್ನಿಂದಲೇ ಉದ್ಭವವಾದವಳು, ನಿನ್ನ ಮಗಳು. ಅಂದರೆ ನಾವು ಐವರು ನಿನ್ನ ಅಳಿಯಂದಿರಾದೆವು. ಅಳಿಯಂದಿರ ಮೇಲೆ ಕ್ರೋಧ

ಅಗ್ನಿಯ ತರ್ಕಶುದ್ಧವಾದ ಮಾತಿಗೆ ಅರ್ಜುನ ಒಳ್ಳೆಯ ಉತ್ತರವನ್ನು ಕೊಡುತ್ತಿದ್ದಾನೆ. ಹೌದು ಸ್ವಾಮಿ, ನೀವು ಹೇಳುವುದು ನಿಜ. ಯಜ್ಞದ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಆದರೆ ಶ್ರೀಹರಿಯ ಸಹವಾಸವೇ ನಮಗೆ ಸಾಕಾಗಿತ್ತು. ಆದರೆ ಋಷಿಗಳೆಲ್ಲರೂ ಯಜ್ಞವನ್ನು ಮಾಡಬೇಕೆಂದು ಅನುಜ್ಞೆಯನ್ನು ನೀಡಿದ್ದಾರೆ. ಸ್ವಧರ್ಮವನ್ನು ಆಚರಿಸುವುದು ಮನುಷ್ಯರ ಧರ್ಮ ತಾನೇ. ಮುನಿವರರ ಆಜ್ಞೆಯನ್ನೂ ಮೀರುವಂತಿಲ್ಲ. ಜೊತೆಗೆ ಶ್ರೀಕೃಷ್ಣ ಪರಮಾತ್ಮನೇ ಬಂದು ನಮ್ಮ ಅಣ್ಣ ಧರ್ಮರಾಜನಿಗೆ ಯಜ್ಞವನ್ನು ಮಾಡು ಎಂದು ಅಪ್ಪಣೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ನಾವು ಈ ಯಜ್ಞಕ್ಕೆ ಉದ್ಯುಕ್ತರಾಗಿದ್ದೇವೆ ಎಂದು ಹೇಳಲು ಅವನ ಮಾತಿಗೆ ಮೆಚ್ಚಿ ಅಗ್ನಿ ಕೂಡಲೇ ತನ್ನ ಶಕ್ತಿಯನ್ನು ಉಪಸಂಹಾರ ಮಾಡಿಕೊಂಡಿದ್ದಾನೆ. ಉರಿಯುವ ಬೆಂಕಿ ನಂದುವಂತೆ ಮಾಡಿದ್ದಾನೆ. ನಂತರ ಮಾವನಾದ ನೀಲಧ್ವಜನನ್ನು ಕುರಿತು ಹೇಳುತ್ತಿದ್ದಾನೆ ಅಗ್ನಿದೇವ.

ನೀಲಧ್ವಜನನ್ನು ಕುರಿತು ಅಗ್ನಿ ಹೇಳುತ್ತಿದ್ದಾನೆ, ಮಾವ ಯುದ್ಧ ಬೇಡ, ಅರ್ಜುನನೊಂದಿಗೆ ರಾಜಿಯನ್ನು ಮಾಡಿಕೊಳ್ಳಿ, ಕುದುರೆಯನ್ನು ಬಿಟ್ಟು ಬಿಡಿ, ನಗರಕ್ಕೆ ನಡೆಯಿರಿ ಎಂದು ಮಾವನನ್ನು ಒಪ್ಪಿಸಿದ್ದಾನೆ. ಅನಂತರದಲ್ಲಿ ಅವರ ಸೇನೆ ಪಟ್ಟಣಕ್ಕೆ ತಿರುಗಿದೆ. ಇತ್ತ ಅರ್ಜುನ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿ ಅಗ್ನಿಯಿಂದ ಆದ ಹಾನಿಯನ್ನು ತಡೆದಿದ್ದಾನೆ. ಅದೇ ವೇಳೆಗೆ ಸೂರ್ಯ ಅಸ್ತನಾಗುತ್ತಿದ್ದಾನೆ. ಅಸ್ತಮಯವಾಗುತ್ತಿರುವ ಆ ಸೂರ್ಯ ಪಶ್ಚಿಮ ದಿಕ್ಕಿನ ಬೆಟ್ಟದ ಮೇಲೆ ಹೇಗೆ ಕಾಣುತ್ತಿದ್ದಾನೆ ನೋಡಿ, ಪಶ್ಚಿಮಾಂಗನೆಯ ಬೈತಲೆಯ ರಂಗು ಮಾಣಿಕದಂತೆ ಕಾಣುತ್ತಿದ್ದಾನಂತೆ ಆ ಸೂರ್ಯ ಭಗವಂತ.

ಲಕ್ಷ್ಮೀಶ ಮಹಾಕವಿಯನ್ನು ವಿಮರ್ಶಕರು ಉಪಮಾ ಲೋಲಾ ಎಂದು ಕರೆದಿದ್ದಾರೆ. ನೋಡಿ, ಸಾಲು ಸಾಲು ಉಪಮೆಗಳು ಈ ಪದ್ಯದಲ್ಲಿ ಹೇಗೆ ಬರುತ್ತಿವೆ ಎಂದು. ಪಶ್ಚಿಮ ದಿಗ್ಭಾಗ ಕೆಂಪಗಾಗಿದೆ, ಅದನ್ನು ಕವಿ ನಾನಾ ಉಪಮೆಗಳಲ್ಲಿ ವರ್ಣಿಸುತ್ತಿದ್ದಾನೆ. ಪಶ್ಚಿಮಾಚಲವೆಂಬ ಕಿರಾತನು ತೊಟ್ಟ ಆಭರಣವೋ, ಸಮುದ್ರದ ತಳಿಯಲ್ಲಿ ಎದ್ದ ವಿದ್ರುಮಲತೆಯೋ, ದಿಗ್ವಧುವಿನ ಅಂಗದ ಕುಂಕುಮ ಲೇಪವೋ, ಅಂಜನೇಭದ ಅಂಜನ ಎಂಬ ಆನೆಯ ಸಿಂಧುರವೋ, ಶಿವನ ಮಸ್ತಕದ ಕೆಂಜಡೆಯೋ, ವಿಷ್ಣುವಿನ ಪಾದ ಪಂಕಜದ ಅರುಣತೆಯೋ, ಕೆಂಪೋ ಅಥವಾ ಸಂಜೆವೆಣ್ಣು ಉಟ್ಟ ರಕ್ತಾಂಬರವೋ ಹೇಳಿ ಎಂದು ಅನೇಕ ಉಪಮೆಗಳಿಂದ ಆ ದೃಶ್ಯವನ್ನು ಚಿತ್ರಿಸುತ್ತಿದ್ದಾನೆ ಕವಿ ಲಕ್ಷ್ಮೀಶ.

ಇಲ್ಲಿ ಕವಿ ಲಕ್ಷ್ಮೀಶ ರಾತ್ರಿ ಹುಟ್ಟುತ್ತಿರುವ ನಕ್ಷತ್ರಗಳನ್ನು ವರ್ಣಿಸಿದ್ದಾನೆ. ಉಪಮಾಲೋಲನ ಈ ವರ್ಣನೆಯನ್ನು ನೋಡಿ, ಹಗಲೆಲ್ಲ ಚಕ್ರವಾಕ ಪಕ್ಷಿಗಳು ಒಂದೊಂದೊಂದು ಅಂಟಿಕೊಂಡೇ ಇರುತ್ತವೆ. ಕತ್ತಲಾಯಿತೆಂದರೆ ಅವಕ್ಕೆ ವಿರಹ ತಪ್ಪಲಿಲ್ಲ. ಆ ರೀತಿಯಾಗಿ ಚಕ್ರವಾಕದ ಹೃದಯಗಳನ್ನು ದೂರ ಮಾಡಿ ಬೇಯಿಸುವ ಕೆಂಡವೋ ಅಥವಾ ಲೋಕವನ್ನು ನುಂಗಲು ಇಚ್ಛಿಸಿ ಬರುತ್ತಿರುವ ಕತ್ತಲೆ ಎಂಬ ಕಾಳರಕ್ಕಸಿ ಕೋಪದಿಂದ ಉಗುಳಿದ ಕಿಚ್ಚಿನ ಕಿಡಿಗಳೋ ಅಥವಾ ಚಂದ್ರ ತನಗೆ ಈ ರಾತ್ರಿ ನೆಚ್ಚಿನ ವಧು ಎಂದು ಸಂತೋಷದಿಂದ ಮಾಣಿಕ್ಯವನ್ನು ಅವಳಿಗೆ ಅರ್ಪಿಸಿದ್ದಾನೋ ಎಂಬಂತೆ ಸಂಜೆಯ ತಾರಕೆಗಳು ಮೆರೆಯುತ್ತಿವೆ.

0: ಮನೆ ಮನೆಗೆ ಸೋಡರ್ ಕಣ್ಗೆಸದುವು.
1: ಕತ್ತಲಾಗುತ್ತಿರುವ ದೃಶ್ಯವನ್ನು ಕವಿ ಲಕ್ಷ್ಮೀಶ ಬಹಳ ಸುಂದರವಾಗಿ ವರ್ಣಿಸುತ್ತಿದ್ದಾನೆ. ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಮರಿಗಳನ್ನು ನೆನೆದು ಗೂಡಿಗೆ ಓಡಿ ಧಾವಿಸುತ್ತಿವೆ, ಹಾರಿ ಹೋಗುತ್ತಿವೆ. ಜೊತೆಗೆ ಕಾಗೆ ಗೂಗೆಗಳು ತಮ್ಮ ತಮ್ಮ ಗೂಡುಗಳನ್ನು ನಡೆಸಿ ಓಡುತ್ತಿವೆ. ದುಂಬಿಗಳನ್ನು ತನ್ನ ಗರ್ಭದಲ್ಲಿ ಸೆರೆಯಿಟ್ಟುಕೊಂಡೇ ಕಮಲ ಪುಷ್ಪ ಬಾಗಿಲನ್ನು ಮುಚ್ಚಿಕೊಳ್ಳುತ್ತಿದೆ. ಕನ್ನೈದಿರೆಗಳು ಅರಳುತ್ತಿವೆ. ಆಕಾಶದಲ್ಲಿ ನಕ್ಷತ್ರಗಳು

ಕಾಣತೊಡಗಿದಿವೆ. ಚಕ್ರವಾಕ ಪಕ್ಷಿಗಳು ಒಂದೊಂದನ್ನು ಅಗಲಿ ಕಿರುಚುತ್ತಿವೆ, ವಿರಹತಾಪದಿಂದ ಕಂಗೆಡುತ್ತಿವೆ. ಹೀಗೆ ಕತ್ತಲೆ ಮನೆ ಮನೆಗೂ ಆಕ್ರಮಿಸಿಕೊಂಡು ಎಲ್ಲೆಡೆ ಸೊಡರು ಬೆಳಗುವಂತೆ ಮಾಡಿದೆ.

0: ಪಶ್ಚಿಮಾದ್ರಿಯಲ್ಲಿ ಮರೆಯಾಗಿದ್ದಾನೆ. ಕತ್ತಲು ಎಲ್ಲೆಡೆಯೂ ಆಕ್ರಮಿಸಿಕೊಂಡಿದೆ. ಪ್ರಪಂಚವೆಲ್ಲ ಕತ್ತಲಾಗಿದೆ. ಇತ್ತ ಯುದ್ಧ ಭೂಮಿಗೆ ಬನ್ನಿ. ನಾಲ್ಕಾರು ಪದ್ಯಗಳನ್ನು ವರ್ಣನೆಯ ಮಾಲೆ ಮಾಲೆಗಳನ್ನು ಕೋದ ಲಕ್ಷ್ಮೀಶ ಕಥೆ ಮರೆತು ಹೋಗಿದೆಯೇನೋ ಎಂದು ಮತ್ತೆ ನೆನಪಿಸುತ್ತಿದ್ದಾನೆ. ನೀಲಧ್ವಜ ಸೋಲಿನಿಂದ ಕಂಗೆಟ್ಟು ಪಟ್ಟಣಕ್ಕೆ ಮರಳಿದ್ದಾನೆ. ಅಗ್ನಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅರ್ಜುನ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿ ಹೆಚ್ಚಿದ ಉರಿಯನ್ನು ಕಡಿಮೆ ಮಾಡಿ ತನ್ನ ಸೈನಿಕರ ತಾಪವನ್ನು ಬಿಡಿಸಿದ್ದಾನೆ. ಎಲ್ಲವೂ ಆ ಲೇವಪುರದ ಲಕ್ಷ್ಮೀಪತಿಯ ಕೃಪೆ. ಆತನ ಮೈದುನ ವಿಜಯವನ್ನು ಅನುಭವಿಸುತ್ತಿದ್ದಾನೆ.
1: ಪ್ರಿಯ ಕೇಳುಗರೇ, ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ MS ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಹೊಸಹಳ್ಳಿ ಶ್ರೀ ರಾಜಾರಾಮಮೂರ್ತಿ. ಇನ್ನು ಮುಂದೆ 9ನೇ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನ.

ನೀಲಧ್ವಜನ ರಾಣಿಯಾದ ಜ್ವಾಲೆ ಅರ್ಜುನನ ಮೇಲೆ ಯುದ್ಧ ಮಾಡುವಂತೆ ಪತಿಯನ್ನು ಮತ್ತೆ ಮತ್ತೆ ಪ್ರೇರೇಪಿಸಿ ಆತ ನಿರಾಕರಿಸೋಣ, ಕ್ರೋಧದಿಂದ ಮನೆಯನ್ನು ಬಿಟ್ಟು ಹೊರಬಂದು ತಂತ್ರವೊಂದನ್ನು ಮಾಡಿ ದೇವಗಂಗಾ ನದಿಯಿಂದ ಅರ್ಜುನನಿಗೆ ಶಾಪ ಬರುವಂತೆ ಮಾಡಿದ್ದಾಳೆ ಎನ್ನುವುದು ಈ ಸಂಧಿಯ ಕಥಾಭಾಗ.

0: ಪರಶಿಪತಿಯೇ ನೀನಿಂದು ಶಿತವಾಹನಂಗಿಯದಿರ್ಕುದುರಯಂ ಬೆದರದಿರು ಎನ್ನುತ್ತೆ ತಡೆದಳು.
1: ಜನಮೇಜಯ ಮಹಾರಾಜ, ಮುಂದಿನ ಕಥೆಯನ್ನು ಕೇಳು. ನೀಲಧ್ವಜ ಪಟ್ಟಣಕ್ಕೆ ಮರಳಿದ, ಅರಮನೆಗೆ ಬಂದ, ಮಂತ್ರಿಗಳೊಂದಿಗೆ ಚಿಂತಿಸಿದ. ಅಗ್ನಿಯ ಅಪ್ಪಣೆಯಂತೆ ಕುದುರೆಯನ್ನು ಅರ್ಜುನನಿಗೆ ಒಪ್ಪಿಸಲು ಸಿದ್ಧನಾದ. ಆ ಸಮಯದಲ್ಲಿ ಆತನ ಮಡದಿ ಜ್ವಾಲೆ ಎಂಬುವಳು ಪತಿಯ ಸಮೀಪಕ್ಕೆ ಬಂದಳು. ಇದೇನಿದು, ವೀರಕ್ಷತ್ರಿಯರಾಗಿ ನಾವು ಹೆದರುವುದೇ, ಖಂಡಿತವಾಗಿ ಕುದುರೆಯನ್ನು ಕೊಡಬೇಡಿ, ಯುದ್ಧವನ್ನು ಮುಂದುವರಿಸಿ ಎಂದು ಆಗ್ರಹಿಸುತ್ತಿದ್ದಾಳೆ ಪತಿಯನ್ನು.

ಭಾರತದ ಕಥೆಯಲ್ಲಿ ಒಮ್ಮೊಮ್ಮೆ ಹೀಗಾಗುವುದುಂಟು. ಎಲ್ಲ ಸಮಯದಲ್ಲೂ ಕೇಳು ಜನಮೇಜಯ, ಕೇಳು ಜನಮೇಜಯ ಎನ್ನುತ್ತಿದ್ದರೆ ಆ ಜನಮೇಜಯ ಕೇಳುತ್ತಿದ್ದಾನೋ ಇಲ್ಲವೋ ಎನ್ನುವುದೇ ಗೊತ್ತಾಗುವುದಿಲ್ಲ. ಆದರೆ ಒಮ್ಮೊಮ್ಮೆ ಅಪರೂಪಕ್ಕೆ ಜನಮೇಜಯನು ಮಾತನಾಡಲು ತೊಡಗುತ್ತಾನೆ. ಈಗ ಹಾಗಾಯಿತು. ಇಲ್ಲಿಯವರೆಗೂ ಕಥೆಯನ್ನು ಕೇಳುತ್ತಿದ್ದ ಜನಮೇಜಯ ಮಹಾರಾಜ ಜೈಮಿನಿ ಮಹಾಮುನಿಗಳನ್ನು ಕುರಿತು ಪ್ರಶ್ನಿಸುತ್ತಿದ್ದಾನೆ. ಸ್ವಾಮಿ, ನನಗೊಂದು ಸಂದೇಹವಾಗುತ್ತಿದೆ. ನೀವೇನೋ ಅಗ್ನಿ ಆ ಮನೆಯ ಅಳಿಯನಾಗಿದ್ದ ಎಂದು ಹೇಳಿದಿರಿ. ಆದರೆ ಹೇಗೆ ಅಗ್ನಿ ಆ ಮನೆಯ ಅಳಿಯನಾದ? ಆ ಮನೆಯ ಮಗಳು ಯಾವ ತಪಸ್ಸನ್ನು ಮಾಡಿ ಅಗ್ನಿಯನ್ನು ತನ್ನ ವಶಕ್ಕೆ ಪಡೆದಳು? ಈ ವೃತ್ತಾಂತವನ್ನು ನಾನು ಕೇಳಲೇ ಇಲ್ಲವಲ್ಲ. ದಯಮಾಡಿ ತಾವು ಅಗ್ನಿ ಆ ಮನೆಯ ಅಳಿಯನಾದ ಕಥೆಯನ್ನು ನನಗೆ ವಿಸ್ತಾರವಾಗಿ ತಿಳಿಸಬೇಕು ಎಂದು ಕೇಳಲು ಜೈಮಿನಿ ಮಹಾಮುನಿಗಳು ಹೇಳುತ್ತಿದ್ದಾರೆ.

0: ಜೈಮಿನಿ ಮಹಾಮುನಿಗಳು ಜನಮೇಜಿ ಮಹಾರಾಜನಿಗೆ ಹೇಳುತ್ತಿದ್ದಾರೆ, ಮಹಾರಾಜ ಈ ಮಾಹಿಷ್ಮತಿಯ ಅರಸನಾದ ನೀಲಧ್ವಜನಿಗೆ ಜ್ವಾಲಾ ಎಂಬುವಳು ಪತ್ನಿ. ಆ ಪತ್ನಿಯಲ್ಲಿ ಆತನಿಗೆ ಒಬ್ಬಳು ಮಗಳು ಹುಟ್ಟಿದಳು. ಅವಳಿಗೆ ಸ್ವಾಹ ಎಂದು ನಾಮಕರಣವನ್ನು ಮಾಡಿದರು. ಆಕೆ ಅತಿಶಯವಾದ ರೂಪದಿಂದ ಗುಣದಿಂದ ಶೀಲಂಗಳಿಂದ ಕಂಗೊಳಿಸಿದಳು. ಅಂತಹ ಸ್ವಾಹ ದೇವಿಗೆ ಮದುವೆಯನ್ನು ಮಾಡಲು ಆಲೋಚಿಸಿ ಮಹಾರಾಜನಾದ ನೀಲಧ್ವಜನು ಚಿತ್ರಪಟದಲ್ಲಿ ದೇಶ ದೇಶಗಳ ರಾಜರ ಭಾವಚಿತ್ರಗಳನ್ನು ಬರೆಸಿ, ಇದರಲ್ಲಿ ಯಾರನ್ನು ಬರೆಸುತ್ತೀಯೇ ಮಗಳೇ, ಅವರಿಗೆ ನಿನ್ನನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ಹೇಳಲು, ಅಷ್ಟದಿಕ್ಪಾಲಕರಲ್ಲಿ ಅಗ್ನಿ ಸರ್ವಶ್ರೇಷ್ಠನಾಗಿದ್ದಾನೆ, ನಾನು ಆ ಅಗ್ನಿಯನ್ನೇ ಮದುವೆಯಾಗುತ್ತೇನೆ ಎಂದು ಹೇಳಿದ್ದಾಳೆ ಸ್ವಾಹಾದೇವಿ.
1: ಇದುವರೆಗೆ ಲಕ್ಷ್ಮೀಶನ ಜೈ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಚಾಲನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು. ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ಹಿನ್ನೆಲೆ, ರೈತರೊಂದಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಮಾಲೋಚನೆ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಔಷಧಾಲಯಗಳ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ. ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಜೂನ್ 1ರಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಯೋಜನೆಗೆ ಶಿವಮೊಗ್ಗದಲ್ಲಿ ಚಾಲನೆ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಈ ವರ್ಷ 800 ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆರಂಭಿಸಲು ಟೆಂಡರ್ ಪ್ರಕ್ರಿಯೆ ಪ್ರಾರಂಭಿಸುವಂತೆ ಸೂಚನೆ ನೀಡಿದ್ದಾರೆ. 15,000 ಶಿಕ್ಷಕರನ್ನು ಭರ್ತಿ ಮಾಡುವ ಕುರಿತು ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ತಕ್ಷಣ ಸಲ್ಲಿಸಲು ನಿರ್ದೇಶನ ನೀಡಿದ್ದಾರೆ. ಕೆಪಿಎಸ್ ಶಾಲೆಯಲ್ಲಿ 1,200 ಮಕ್ಕಳಿಗೆ ಪ್ರವೇಶ ಅವಕಾಶ ಸಿಗಲಿದ್ದು, ಎಲ್ಕೆಜಿಯಿಂದ ಪಿಯುಸಿವರೆಗೆ ಒಂದೇ ಕಡೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ದೊರೆಯಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ 2 ವರ್ಷಗಳಲ್ಲಿ ಎಲ್ಲಾ 800 ಶಾಲೆಗಳು ಸಂಪೂರ್ಣವಾಗಿ ಸಿದ್ದವಾಗಬೇಕು ಎಂದು ಸಭೆಯಲ್ಲಿ ತಿಳಿಸಿದ್ದಾರೆ. ಈ ಬಾರಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಲಿತಾಂಶ ಉತ್ತಮಗೊಳ್ಳಲು ವಿಶೇಷ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 31ರೊಳಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ಪಾಲಿಕೆಗಳಿಗೆ ಚುನಾವಣೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಗಡುವು ವಿಧಿಸಿದೆ. ಸೆಪ್ಟೆಂಬರ್ ಅಂತ್ಯದವರೆಗೆ ಕಾಲಾವಕಾಶ ಕೋರಿ ರಾಜ್ಯ ಸರ್ಕಾರ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಮನವಿ ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಅವರನ್ನು ಒಳಗೊಂಡ ನ್ಯಾಯಪೀಠ ಈ ಆದೇಶ ನೀಡಿದೆ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಚುನಾವಣಾ ಆಯೋಗ ಸಲ್ಲಿಸಿದ 2 ಪ್ರತ್ಯೇಕ ಅರ್ಜಿಗಳಲ್ಲಿ ಸಿಬ್ಬಂದಿ ಜನಗಣತಿ, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮಂಡಳಿಯ ಪರೀಕ್ಷೆಗಳಲ್ಲಿ ನಿರತರಾಗಿದ್ದಾರೆ. ಹೀಗಾಗಿ ಜೂನ್ 30ರಿಂದ ಅನ್ವಯವಾಗುವಂತೆ ಹೆಚ್ಚುವರಿ 3 ತಿಂಗಳ ಕಾಲಾವಕಾಶ ನೀಡುವಂತೆ ಮನವಿ ಮಾಡಲಾಗಿತ್ತು. ಇದೇ ಅಂತಿಮ ಕಾಲಾವಕಾಶವಾಗಿದ್ದು ಮತ್ತಷ್ಟು ವಿಸ್ತರಣೆ ನೀಡಲಾಗುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಯಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವೆಫಲ್ ಪಾಂಚೋಲಿ ಅವರನ್ನೊಳಗೊಂಡ ಪೀಠ ಸ್ಪಷ್ಟಪಡಿಸಿದೆ. ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧದ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ರೈತ ಪ್ರತಿನಿಧಿಗಳ ಜೊತೆ ಸಮಾಲೋಚನೆ ನಡೆಸಿ ಯೋಜನೆ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆಯ ಸಾಧಕ ಬಾಧಕಗಳ ಕುರಿತಂತೆ ರೈತರಿಗೆ ಉಪಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದಾರೆ. ಶಾಸಕ ಬಾಲಕೃಷ್ಣ, ರೈತ ಮುಖಂಡರಾದ ರಾಜಣ್ಣ ಹೊಸೂರು ಸೇರಿದಂತೆ ಸುಮಾರು 100 ರೈತರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದೇಶದಲ್ಲಿ ಇ ಫಾರ್ಮಸಿ ಹಾಗೂ ಆನ್ಲೈನ್ ಮೂಲಕ ಔಷಧ ಮಾರಾಟ ವಿರೋಧಿಸಿ ಇಂದು ದೇಶವ್ಯಾಪಿ ಕರೆ ನೀಡಿರುವ ಬಂದ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಔಷಧಿ ವ್ಯಾಪಾರಿಗಳು ಔಷಧಿ ಅಂಗಡಿಗಳನ್ನು ಕೆಲಕಾಲ ಸ್ಥಗಿತಗೊಳಿಸುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಎ ಮೆಡಿಸನ್ ನೀತಿ ವಿರೋಧಿಸಿ ವಿವಿಧ ಸಂಘಟನೆಗಳು ಇಂದು ಕರೆ ನೀಡಿರುವ ಮೆಡಿಕೋ ಶಾಪ್ ಬಂದ್ಗೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಆನ್ಲೈನ್ ಔಷಧ ಮಾರಾಟ ವಿರೋಧಿಸಿ ಕರೆ ನೀಡಿದ ಬಂದ್ಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಔಷಧಾಲಯಗಳನ್ನು ತೆರೆಯಲಾಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಲಾಗಿದೆ. ವಿವಿಧ ಸಂಘಟನೆಗಳು ಕರೆ ನೀಡಿರುವ ಮೆಡಿಕಲ್ ಶಾಪ್ ಬಂದ್ಗೆ ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಔಷಧಾಲಯಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ. ರಾಜ್ಯ ಪೊಲೀಸ್ ದತ್ತಾಂಶ ಕೇಂದ್ರಕ್ಕೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟ ಐಎಸ್ಒ ಐಇಸಿ 27,001 ಪ್ರಮಾಣೀಕರಣದ ದೊರೆತಿದೆ. ಇಲಾಖೆ ಒಳಗೊಂಡ ಬಳಸಲಾಗುವ ವಿವಿಧ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ಕಾರ್ಯಗತಗೊಳಿಸಲು ಮತ್ತು ಇಲಾಖಾ ದತ್ತಾಂಶದ ಸುರಕ್ಷಿತ ಸಂಗ್ರಹಣ, ಸಂಸ್ಕರಣೆ ಮತ್ತು ನಿರ್ವಹಣೆಗಾಗಿ ಮೀಸಲಾದ ದತ್ತಾಂಶ ಕೇಂದ್ರವನ್ನು ಕಾರ್ಯಗತಗೊಳಿಸಿದ ಮೊದಲ ಪೊಲೀಸ್ ಪಡೆಗಳಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ಒಂದಾಗಿದೆ. ಅಪರಾಧ ದಾಖಲೆಗಳು, ಪೊಲೀಸ್ ಐಟಿ ವ್ಯವಸ್ಥೆಗಳ ಅಪರಾಧ ಮತ್ತು ಅಪರಾಧ ಟ್ರ್ಯಾಕಿಂಗ್ ನೆಟ್ವರ್ಕ್ ಮತ್ತು ವ್ಯವಸ್ಥೆಗಳು, ಸ್ವಯಂಚಾಲಿತ ಬೆರಳಚ್ಚು ಗುರುತು ಪತ್ತೆ ಹಚ್ಚುವಿಕೆ ವಿಧಾನ, ಸೈಬರ್ ಅಪರಾಧ ಮಾಹಿತಿ ವ್ಯವಸ್ಥೆಗಳು, ಸ್ಮಾರ್ಟ್ ಇಬೀಟ್ ಸೇರಿದಂತೆ ಹಲವಾರು ಸೇವೆಗಳನ್ನು ರಾಜ್ಯ ಪೊಲೀಸ್ ಇಲಾಖೆಯ ಡೇಟಾ ಕೇಂದ್ರ ಸುರಕ್ಷಿತವಾಗಿ ನಿರ್ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಮಾಣೀಕರಣ ನೀಡಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಂತಾರಾಷ್ಟೀಯ ಜೀವ ವೈವಿಧ್ಯ ದಿನಾಚರಣೆ ಸಂದರ್ಭದಲ್ಲಿ ಜೀವ ವೈವಿಧ್ಯ ಕಾಯ್ದೆಗೆ ಜೀವ ನೀಡುವಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಪರಿಸರವಾದಿ ವೃಕ್ಷ ಲಕ್ಷ ಆಂದೋಲನದ ಅಧ್ಯಕ್ಷ ಅನಂತ ಹೆಗಡೆ ಆಶೀಸರ 13 ಅಂಶಗಳ ಬಹಿರಂಗ ಪತ್ರ ಬರೆದಿದ್ದಾರೆ. 20 ವರ್ಷಗಳಿಂದ ಜೀವ ವೈವಿಧ್ಯ ಸಂರಕ್ಷಣಾ ಕಾಯ್ದೆ ರಾಜ್ಯದಲ್ಲಿ ಜಾರಿಯಲ್ಲಿದ್ದರೂ ಅದನ್ನು ಅನುಷ್ಠಾನ ಮಾಡಬೇಕಿರುವ ಅರಣ್ಯಾಧಿಕಾರಿಗಳು ಎಲ್ಲೂ ಈ ಕಾಯ್ದೆ ಉಲ್ಲಂಘನೆ ಪ್ರಕರಣ ದಾಖಲಿಸಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಾಧೀಶರು ವಕೀಲರಿಗೆ ಜೀವ ವೈವಿಧ್ಯ ಕಾನೂನಿನ ಬಗ್ಗೆ ಜೀವ ವೈವಿಧ್ಯ ಮಂಡಳಿಯೇ ಮುಂದಾಗಿ ಸಂವಹನ ನಡೆಸಬೇಕೆಂದು ಸಲಹೆ ನೀಡಿದ್ದಾರೆ. ಪಶ್ಚಿಮಘಟ್ಟದ ಅಪಾರ ಜೀವ ಸಂಕುಲ ನಾಶವಾಗುತ್ತಿದ್ದರೂ ಜೀವ ವೈವಿಧ್ಯ ಕಾಯ್ದೆಯಡಿ ರಕ್ಷಣೆ ನೀಡಲಾಗುತ್ತಿಲ್ಲ. ಗೋಮಾಳ, ಜಲಚರ, ದೇವರ ಕಾಡು, ಔಷಧಿ ಮೂಲಿಕೆಗಳು ಜೆಪಿಸಿ ಕಾರ್ಯಾಚರಣೆಗೆ ನಶಿಸಿ ಹೋಗುತ್ತಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಗ್ಯಾರಂಟಿ ಹೆಸರಿನಲ್ಲಿ ರಾಜ್ಯವನ್ನು ಲೂಟಿ ಮಾಡುತ್ತಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು ಹಾಲು, ವಿದ್ಯುತ್, ನೀರು, ಬಸ್, ಆಸ್ತಿ ತೆರಿಗೆ, ಸ್ಟಾಂಪ್ ಡ್ಯೂಟಿ, ಕಸದ ಸುಂಕ ಏರಿಕೆ ಮಾಡುವುದರ ಮೂಲಕ ಸರ್ಕಾರ ಜನರ ಜೇಬಿಗೆ ಕತ್ತರಿ ಹಾಕುತ್ತಿದೆ ಎಂದು ದೂರಿದ್ದಾರೆ. ದೇಶದಲ್ಲಿ ರೈತರ ಆತ್ಮಹತ್ಯೆ ಪ್ರಮಾಣ ಕಡಿಮೆಯಾಗುತ್ತಿದ್ದರೆ ರಾಜ್ಯದಲ್ಲಿ 22%ಕ್ಕೂ ಹೆಚ್ಚು ಆತ್ಮಹತ್ಯೆ ಪ್ರಕರಣಗಳು ಏರಿಕೆಯಾಗಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಚಿರತೆಗೆ ವಿಷಪ್ರಾಶನ ಮಾಡಿಸಿ ಕೊಂದಿದ್ದ ಆರೋಪಿಯನ್ನು ಬಿಳಿಗಿರಿ ರಂಗನಾಥ ದೇವಾಲಯದ ಹುಲಿ ಸಂರಕ್ಷಿತ ಪ್ರದೇಶದ ಅಧಿಕಾರಿಗಳು ಬಂಧಿಸಿದ್ದಾರೆ. ಚಾಮರಾಜನಗರ ತಾಲೂಕಿನ ಕೊತ್ತಲವಾಡಿ ಗ್ರಾಮದ ದೊರೆಸ್ವಾಮಿ ಬಂಧಿತ ಆರೋಪಿ. ಹಸುವನ್ನು ಚಿರತೆ ಬಲಿ ಪಡೆದ ಪ್ರತೀಕಾರಕ್ಕಾಗಿ ಹಸುವಿನ ಕಳೇಬರಕ್ಕೆ ಕ್ರಿಮಿನಾಶಕ ಸಿಂಪಡಿಸಿ ಇಡಲಾಗಿತ್ತು. ಕಳೆದ 10 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನು ಚಾಮರಾಜನಗರ ಪ್ರಾದೇಶಿಕ ವಲಯ ಸಿಬ್ಬಂದಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿಯ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
4: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಕೃಷಿ ಇಲಾಖೆಯ ವಿವಿಧ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ರಾಜ್ಯಮಟ್ಟದಲ್ಲಿ

0: ಜೀವ ವೈವಿಧ್ಯ ಕಾಯ್ದೆಗೆ ಮರುಜೀವ ನೀಡುವಂತೆ ಅರಣ್ಯ ಸಚಿವರಿಗೆ ಪರಿಸರವಾದಿ ಅನಂತ ಹೆಗಡೆ ಆಶೀಸರ ಬಹಿರಂಗ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಮತ್ತೆ ಫ್ಲಾಟ್ ಕೂಡ ಆಗಿದೆ.
1: ಬಚ್ಚು ತುಮೆ ಪತಾ ಹೈ ಕಿ ಹಮಾರೆ ದೇಶ್ ಕಿ ಜ್ಯಾದಾತರ್ ಜನಸಂಖ್ಯಾ ಕಹಾ ರಹತಿ ಹೈ?
0: ಹಳ್ಳಿಯಲ್ಲಿ.
1: ಹಿಂದಿ ಮೇ ಕಹೋ ಕಿ ಗಾಂವ್ ಮೇ ರಹತಿ ಹೈ.
0: ಗಾಂವ್ ಮೇ ರಹತಿ ಹೈ.
1: ಔರ್ ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಕ್ಯಾ ಹೈ?
2: ಗಾಂವ್ ಕೆ ಲೋಗೋ ಕಾ ಮುಖ್ಯ ಕಾರ್ಯ ಖೇತಿ ಕರ್ನಾ ಹೈ.
0: ಹಾಗೂ ಪ್ರಾಣಿಗಳನ್ನು ಸಾಕುತ್ತಾರೆ.
1: ಹಾ, ಭಾರತೀಯ ಗಾಂವ್ ಕೆ ನಿವಾಸಿಯೋ ಕಿ ಆಯ ಕಾ ಮುಖ್ಯ ಸಾಧನ ಕೃಷಿ ಹೈ. ಕುಛ್ ಲೋಗ್ ಪಶುಪಾಲನ್ ಔರ್ ಕುಟೀರ್ ಉದ್ಯೋಗ ಸೇ ಅಪ್ನಿ ಜೀವಿಕಾ ಕಮಾತೇ ಹೈ.
0: ಕುಟೀರ್ ಉದ್ಯೋಗ ಅಂದ್ರೆ ಏನು?
2: ಛೋಟೆ ವ್ಯವಸಾಯ.
1: ಹಾ, ಜೋ ಲೋಗ್ ಛೋಟೆ ಛೋಟೆ ಉದ್ಯೋಗ ಕರ್ತೇ ಹೈ, ಜೈಸೆ ಬಢೈ ಕಾ ಕಾಮ್ ಕರ್ನಾ, ಲೋಹಾರ್ ಕಾ ಕಾಮ್ ಕರ್ನಾ, ಕಾಂಚ್ ಕಾ ಕಾಮ್ ಕರ್ನಾ, ಕಢಾಯಿ ಬುನಾಯಿ ಕಾ ಕಾಮ್ ಕರ್ನಾ ಆದಿ. ಅಚ್ಚಾ ಬಚ್ಚೋ, ಯೇ ಬತಾವೋ ಕಿ ಗ್ರಾಮೀಣ ಜೀವನ ಕಿ ಕ್ಯಾ ವಿಶೇಷತಾಯೆ ಹೈ?
0: ಹಳ್ಳಿಯ ಜನರು ತುಂಬಾ ಕಷ್ಟ ಪಡುತ್ತಾರೆ.
2: ಸೀದೆ ಸಾದೆ ಹೋತೆ ಹೈ.
1: ಹಾ, ಗಾಂವ್ ಕೆ ಲೋಗ್ ಕಠೋರ್ ಪರಿಶ್ರಮ ಕರ್ತೆ ಹೈ, ಸರಳ ಸ್ವಭಾವ ಕೆ ಔರ್ ಉದಾರ ಹೃದಯ ಕೆ ಹೋತೆ ಹೈ, ಔರ್ ಯಹಿ ಗ್ರಾಮೀಣ ಜೀವನ ಕಿ ವಿಶೇಷತಾಯೆ ಹೈ. ಭಾರತೀಯ ಕಿಸಾನ್ ಸುಬೇ ಸೇ ಶಾಮ್ ತಕ್ ಖೇತೋ ಮೇ ಕಡಿ ಮೆಹನತ್ ಕರ್ತೆ ಹೈ. ಅಚ್ಚಾ, ತುಮ್ ಕಭಿ ಗಾಂವ್ ಗಯೆ ಹೋ?
2: ಏಕ್ ಬಾರ್ ಅಪ್ನಿ ನಾನಿ ಕೆ ಸಾಥ್ ಗಯಾ ಥಾ.
0: ಮೇಡಮ್, ನಾನಿ ಕೋ ಕನ್ನಡ ಮೇ ಕ್ಯಾ ಕಹತೆ ಹೈ?
1: ನಾನಿ ಕಾ ಮತ್ಲಬ್ ಹೈ ಅಜ್ಜಿ, ನಾನಿ ಯಾನಿ ಮಾ ಕಿ ಮಾ. ಅಚ್ಚಾ ಬತಾವ್, ತುಮ್ನೆ ಗಾಂವ್ ಮೇ ಕ್ಯಾ ದೇಖಾ ಲಕ್ಷ್ಯ?
2: ಗಾಂವ್ ಪಹುಂಚನೆ ಪರ್ ಪಹಲೆ ತೋ ಮೈನೆ ಕೇವಲ ಖೇತ್ ದೇಖೆ, ಬಸ್ ಚಾರೋ ತರಫ್ ಗೋಬರ್ ಕಿ ಬದ್ಬೂ ಆ ರಹಿ ಥೀ.
1: ಇಸ್ಕಾ ಮತ್ಲಬ್ ಹೈ ತುಮೆ ಗಾಂವ್ ಪಸಂದ್ ನಹೀ ಆಯೆ?
0: ಬದ್ಬೂ ಕೆ ಕಾರಣ ಪಸಂದ್ ನಹೀ ಆಯಾ ಹೋಗಾ.
2: ನಹೀ, ಐಸಿ ಬಾತ್ ನಹೀ ಹೈ ಮೇಡಮ್, ಉಸ್ ದಿನ ತೋ ಮೈ ಗಾಂವ್ ಪಹುಂಚ ಕರ್ ಸೋ ಹೀ ಗಯಾ ಥಾ, ಲೇಕಿನ್ ಅಗಲೇ ದಿನ ಜಬ್ ಸೋ ಕರ್ ಉಠಾ ತೋ ಮುಝೆ ಗಾಂವ್ ಬಹುತ್ ಅಚ್ಛಾ ಲಗಾ.
0: ಕ್ಯೋ ಅಚ್ಛಾ ಲಗಾ ಬತಾವೋ ನಾ.
2: ಐಸಾ ಲಗಾ ಜೈಸೆ ಮೈ ಸ್ವರ್ಗ ಮೇ ಹೂ.
1: ಐಸಾ ಕ್ಯಾ ದೇಖ ಲಿಯಾ ಥಾ?
2: ಘರ್ ಕೆ ಚಾರೋ ತರಫ್ ಫೂಲ್ ಹೀ ಫೂಲ್ ಖಿಲೆ ಥೇ ಔರ್ ಜೋ ತಾಜಿ ಹವಾ ಚಲ್ ರಹೀ ಥೀ ವಹ ತೋ ಬಹುತ್ ಹೀ ಅಚ್ಛೀ ಲಗ ರಹೀ ಥೀ.
1: ಹಾಂ, ಗಾಂವ್ ಕಿ ಪ್ರಾಕೃತಿಕ ಛಟಾ ಬಡಿ ಹೀ ಮನೋಹರ್ ಹೋತಿ ಹೈ ಔರ್ ಮನ್ ಕೋ ಮೋಹ ಲೇತಿ ಹೈ. ದೂರ್ ದೂರ್ ತಕ್ ಲಹಲಾಹಾತೆ ಹುವೆ ಹರೆ ಭರೆ ಖೇತ್ ಔರ್ ಚಾರೋ ತರಫ್ ರಂಗ ಬಿರಂಗೇ ಫೂಲ್ ಔರ್ ಉನ್ಕಿ ಫೈಲಿ ಹುಯಿ ಭೀನೀ ಭೀನೀ ಖುಷ್ಬೂ ಮದ್ಹೋಶ್ ಹೀ ಕರ್ ದೇತಿ ಹೈ.
0: ಔರ್ ರಂಗ ಬಿರಂಗಿ ತಿತ್ಲಿಯೋ ಜೋ ಫೂಲೋ ಪರ್ ಮಡರಾತಿ ರಹತಿ ಹೈ ಬಹುತ್ ಸುಂದರ್ ಲಗ್ತಿ ಹೈ.
2: ಔರ್ ಮೇಡಮ್, ಪಕ್ಷಿಯೋ ಕಿ ಆವಾಜ್ ತೋ ಬಸ್.
1: ಹಾಂ, ಚಾರೋ ತರಫ ಚಹಚಹಾತೆ ಹುವೆ ಪಕ್ಷಿ ಮನ್ ಕೋ ಮೋಹ ಲೇತೆ ಹೈ. ಸಾದಗಿ ಔರ್ ಪ್ರಾಕೃತಿಕ ಶೋಭಾ ಕೆ ಭಂಡಾರ ಇನ್ ಭಾರತೀಯ ಗಾಂವ್ ಕಿ ಅಪ್ನಿ ಹೀ ವಿಶೇಷತಾ ಹೈ. ತುಮ್ನೆ ಗಾಂವ್ ಕೆ ಮಕಾನ್ ದೇಖೆ?
0: ಹಳ್ಳಿಯ ಅಂಗಡಿಗಳು ತುಂಬಾ ಸೂಕ್ಷ್ಮತೆಯಾಗಿರುತ್ತವೆ.
2: ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಜಾತೆ ಹೈ.
1: ಪಹಲೆ ಗಾಂವ್ ಮೇ ಕಚ್ಚೆ ಮಕಾನ್ ಹೋತೆ ಥೆ ಔರ್ ಬಾರಿಶ್ ಆಂಧಿ ಆನೆ ಪರ್ ಟೂಟ್ ಭೀ ಜಾತೆ ಥೆ. ಕುಛ್ ಗರೀಬ್ ಲೋಗೋ ಕೆ ಮಕಾನ್ ಅಭಿ ಭಿ ಕಚ್ಚೆ ಹೈ, ಲೇಕಿನ್ ಆಜಾದಿ ಕೆ ಬಾದ್ ಖೇತಿ ಕೆ ವಿಕಾಸ್ ಕೆ ಸಾಥ್ ಸಾಥ್ ಗ್ರಾಮ್ಯ ಜೀವನ್ ಕಿ ಗತಿ ಭಿ ಬಡಿ ಹೈ ಔರ್ ಭಾರತ್ ಕೆ ಅಧಿಕಾಂಶ ಗಾಂವ್ ಮೇ ಪಕ್ಕೆ ಮಕಾನ್ ಪಾಯೆ ಜಾತೆ ಹೈ.
0: ಲೇಕಿನ್ ಅಧ್ಯಾಪಿಕಾ ಜೀ, ಮೇನೆ ಬಹುತ್ ಜಗಹ ದೇಖಾ ಹೈ ಕಿ ಕಿಸಾನ್ ಆಜ್ ಭಿ ಹಲ್ ಔರ್ ಬೇಲ್ ಸೇ ಹೀ ಖೇತಿ ಕರ್ತೆ ಹೈ.
2: ಮೇರಿ ನಾನಿ ಕೆ ಘರ್ ಮೇ ತೋ ಟ್ರ್ಯಾಕ್ಟರ್ ಥಾ.
1: ಯೇ ಬಾತ್ ಸಹಿ ಕಹ ರಹೇ ಹೋ ಕಿ ಆಜ್ ಭಿ ಹಲ್ ಮೇ ಬೈಲ್ ಕೋ ಜೋತ್ ಕರ್ ಖೇತಿ ಕಿ ಜಾತಿ ಹೈ. ಪಹಲೆ ತೋ ಕಿಸಾನೋ ಕೆ ಪಾಸ್ ಹರ್ ಔರ್ ಬೈಲ್ ಭಿ ನಹೀ ಹೋತೆ ಥೆ. ಹಲ್ ಔರ್ ಬೈಲೋ ಕೋ ಭಿ ಉನ್ಹೇ ಕಿರಾಯೆ ಪರ್ ಹೀ ಲಾನಾ ಪಡ್ತಾ ಥಾ. ಲೇಕಿನ್ ಆಜ್ ಕಲ್ ಸಭಿ ಕಿಸಾನೋ ಕೆ ಪಾಸ್ ಅಪ್ನೇ ಹಲ್ ಔರ್ ಬೈಲ್ ಹೈ. ಬಹುತೋ ಕೆ ಪಾಸ್ ಟ್ರ್ಯಾಕ್ಟರ್ ಭಿ ಹೈ. ಕಿಸಾನೋ ಕಿ ಆಯ ಭಿ ಪಹಲೆ ಸೇ ಜ್ಯಾದಾ ಹೋ ಗಯೀ ಹೈ.
2: ಔರ್ ಗಾಂವ್ ಕಿ ಶಿಕ್ಷಾ ಕೆ ಬಾರೇ ಮೇ ಭಿ ಕುಛ್ ಬತಾಯಿಯೆ ನಾ ಅಧ್ಯಾಪಿಕಾ ಜೀ.
0: ವಹಾ ಸ್ಕೂಲ್ ಹೈ ಯಾ ನಹೀ?
2: ಸ್ಕೂಲ್ ತೋ ಹೈ ಲೇಕಿನ್ ದೂರ್ ದೂರ್ ಹೈ.
1: ಸಹೀ ಸವಾಲ್ ಪೂಛಾ. ಆಜ್ ಕೆ ಜಮಾನೆ ಮೇ ಶಿಕ್ಷಾ ಸಬ್ಸೆ ಜರೂರಿ ಹೈ. ಗಾಂವ್ ಸುಧಾರ್ ಕಿ ದೃಷ್ಟಿ ಸೇ ಶಿಕ್ಷಾ ಪರ್ ಪರ್ಯಾಪ್ತ ಧ್ಯಾನ್ ದಿಯಾ ಜಾ ರಹಾ ಹೈ. ಆಜ್ ಅಧಿಕಾಂಶ ಗಾಂವ್ ಮೇ ಪ್ರಾಥಮಿಕ ಪಾಠಶಾಲಾಯೆ ಹೈ. ಜಹಾ ನಹೀ ಹೈ ವಹಾ ಭಿ ಪಾಠಶಾಲಾ ಖೋಲ್ನೆ ಕೆ ಪ್ರಯತ್ನ ಚಲ್ ರಹೇ ಹೈ, ತಾಕಿ ಬಚ್ಚೋ ಕೋ ಖಾಸ್ಕರ್ ಲಡ್ಕಿಯೋ ಕೋ ಶಿಕ್ಷಾ ಕೆ ಲಿಯೆ ದೂರ್ ಗಾಂವ್ ನಾ ಜಾನಾ ಪಡೆ.
0: ಹಳ್ಳಿಯ ರೈತರು ತುಂಬಾ ಬಡವರಾಗಿರುತ್ತಾರೆ.
2: ಹಾ, ಬಹುತ್ ಹೀ ಗರೀಬ್ ಹೋತೆ ಹೈ.
1: ಇಸ್ ಬಾತ್ ಕೋ ಹಿಂದಿ ಮೇ ಕಹೋ?
0: ಗಾಂವ್ ಕೆ ಕಿಸಾನ್ ಬಹುತ್ ಗರೀಬ್ ಹೋತೆ ಹೈ.
2: ಲೇಕಿನ್ ಕ್ಯೋ ಗರೀಬ್ ಹೋತೆ ಹೈ?
1: ಭಾರತೀಯ ಕಿಸಾನೋ ಕೆ ಗರೀಬ್ ಹೋನೆ ಕಾ ಏಕ್ ಪ್ರಮುಖ ಕಾರಣ ಹೈ ಋಣ ಲೇನಾ.
0: ಋಣ ಲೇನಾ ಕಾ ಮತ್ಲಬ್ ಕ್ಯಾ ಹೈ?
2: ಕರ್ಜ್ ಲೇನಾ.
1: ಬಿಲ್ಕುಲ್ ಠೀಕ್ ಕಹಾ. ಋಣ ಲೇನೆ ಕಾ ಮತ್ಲಬ್ ಹೋತಾ ಹೈ ಕರ್ಜ್ ಲೇನಾ ಯಾ ಉಧಾರ್ ಲೇನಾ. ಭಾರತೀಯ ಕಿಸಾನ್ ಕಿಸಿ ಸೇಠ ಯಾ ಸಾಹುಕಾರ್ ಸೇ ಪಹಲೆ ಥೋಡಾ ಸಾ ಉಧಾರ್ ಲೇ ಲೇತೆ ಹೈ ಔರ್ ಜಬ್ ತಕ್ ಕಿಸಾನ್ ಉಸ್ ಋಣ ಕೋ ನಹೀ ಚುಕಾ ದೇತಾ

ಆಕಾಶವಾಣಿ ಸಮಯ ಇದೀಗ 3 ಗಂಟೆ. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗಿರ್ಮಿಟ್, 6:15 ಕನ್ನಡ ರತ್ನಭಂಡಾರ ರಸವಾರ್ತೆ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51. ದಾಲ್ಚಿನಿ ಬೆಳೆಯ ಬೇಸಾಯದ ಕ್ರಮಗಳ ಕುರಿತಾಗಿ ಡಾ ಶರಣ್ಯ ಬಿಆರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ಜನಪದ ಸಂಗೀತದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು. ಸಿರಿಗಂಧ 7:45. 9:15 ಪ್ರಚಲಿತ ವಿದ್ಯಮಾನ ಕಾರ್ಯಕ್ರಮ ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. ಇನ್ನು ಕ್ರೀಡಾಲೋಕ ಆಟೋಟಗಳ ಸಾಪ್ತಾಹಿಕ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ 9:30. ಇಂದಿನ ಕ್ರೀಡಾಲೋಕದಲ್ಲಿ 2026 ರಾಜ್ಯ ಹಿರಿಯ ಈಜು ಚಾಂಪಿಯನ್ಶಿಪ್ ಕುರಿತು ವರದಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ ಗಮನಿಸಿ ಕ್ರೀಡಾಲೋಕ 9:30 2026 ರಾಜ್ಯ ಹಿರಿಯ ಈಜು ಚಾಂಪಿಯನ್ಶಿಪ್ ಕುರಿತ ಬಾನುಲಿ ವರದಿ ಇದೆ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ವಿನಾಯಕ ತುರವಿಯವರ ಗಾಯನವಿದೆ.

ತಬಲ ಸಾಥ್ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂ ಸಹಕಾರ ಸತೀಶ್ ರೆಡ್ಡಿ ಕೊಳ್ಳಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳಿದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:02:30 ಸಂಜೆಯ ಪ್ರಸಾರದಲ್ಲಿ ಮತ ಭೇಟಿಯಾಗೋಣ. ನಮಸ್ಕಾರ.

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಹೊಂ ಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾಗಶ್ರೀ. ಮೊದಲ ಪ್ರಶ್ನೆ ಹೀಗಿದೆ, ಇವುಗಳಲ್ಲಿ ಯಾವ ಕಾಯಿಲೆಯನ್ನ ನಿರ್ಮೂಲನಗೊಳಿಸಲಾಗಿದೆ, ಇವುಗಳಲ್ಲಿ ಯಾವ ಕಾಯಿಲೆಯನ್ನ ಇರಾಡಿಕೇಟ್ ಮಾಡಲಾಗಿದೆ? ಆಪ್ಷನ್ ಎ ಮಂಪ್ಸ್, ಆಪ್ಷನ್ ಬಿ ಸ್ಮಾಲ್ ಪಾಕ್ಸ್, ಆಪ್ಷನ್ ಸಿ ಮಿಸೇಲ್ಸ್, ಆಪ್ಷನ್ ಡಿ ಚಿಕನ್ ಪಾಕ್ಸ್. ಆಪ್ಷನ್ ಎ ಮಂಪ್ಸ್, ಆಪ್ಷನ್ ಬಿ ಸ್ಮಾಲ್ ಪಾಕ್ಸ್, ಆಪ್ಷನ್ ಸಿ ಮೀಸೇಲ್ಸ್, ಆಪ್ಷನ್ ಡಿ ಚಿಕನ್ ಬಾಕ್ಸ್. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಅದು ಯಾವುದು ಸರಿಯಾದಂತಹ ಉತ್ತರ ಬೇಗ ಬೇಗ ತಿಳ್ಕೊಂಡು ನಮಗೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಪುರ ಕೇಳ್ತಾ ಇದ್ದೀರಿ. ಇವುಗಳಲ್ಲಿ ಯಾವ ಕಾಯಿಲೆಯನ್ನ ಸಂಪೂರ್ಣವಾಗಿ ನಿರ್ಮೂಲನಗೊಳಿಸಲಾಗಿದೆ ಅಂತ ಕೇಳಿದ್ದೆ. ನಾಲ್ಕು ಆಪ್ಷನ್ ಇತ್ತು. ಸರಿಯಾದಂತಹ ಉತ್ತರ ಯಾರೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಸುಧಾ ನಾರಾಯಣ್, ಬಾಬಾ ಕಲ್ಯಾಣ್, ನೇತ್ರ, ಪ್ರಸನ್ನ ಕುಮಾರ್, ಎಚ್ ಆರ್ ರುದ್ರಸ್ವಾಮಿ, ಉಷಾ ಬಿ ಪ್ರಕಾಶ್, ಪದ್ಮಶ್ರೀ, ಜಾನವಿ, ಎ ಹರಿಹರನ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಸ್ಮಾಲ್ ಪಾಕ್ಸ್. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಚಿಕನ್ ಪಾಕ್ಸ್ ಅಂತ ಹೇಳಿದ್ರಿ. ಚಿಕನ್ ಪಾಕ್ಸ್ ಇವತ್ತಿಗೂ ಕೂಡ ಬರುತ್ತೆ, ಹೆಚ್ಚಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಇದೇ ಬೇಸಿಗೆಯಲ್ಲಿ ಬರುತ್ತೆ. ಚಿಕನ್ ಪಾಕ್ಸ್ ತುಂಬಾನೇ ಭೀಕರವಾದಂತಹ ಇನ್ಫೆಕ್ಷನ್ ಅಥವಾ ಕಾಯಿಲೆ ಏನಲ್ಲ. ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಅಂತ ಆಡು ಭಾಷೆಯಲ್ಲಿ ಕರಿತೀವಲ್ಲ, ಅದು ಚಿಕನ್ ಪಾಕ್ಸ್. ಆದ್ರೆ ಸ್ಮಾಲ್ ಪಾಕ್ಸ್ ಅನ್ನೋದು ನಿಮ್ಗೆಲ್ಲ ನೆನಪಿರಬಹುದು. ಹಿಂದಿನ ಕಾಲದವರು, ವಯಸ್ಸಾದವರು ಹೇಳ್ತಾ ಇದ್ರು, ಆಗೆಲ್ಲ ಸಿಡುಬು ಕಾಯಿಲೆ ಇತ್ತು. ಸಿಡುಬು ಕಾಯಿಲೆ ಬಂದು ಬದುಕಿದ್ರೆ, ಬಚಾವ್ ಆದ್ರೆ ನೆಕ್ಸ್ಟ್ ಇನ್ಯಾವ ರೋಗನ ಅವ್ರಿಗೆ ಬರಲ್ಲ ಅಂತ ಹೇಳಲಾಗ್ತಿತ್ತು ಅಂತ ಹೇಳೋದನ್ನ ನೀವು ಕೇಳಿರಬಹುದು. ಮತ್ತೆ ಮೈಯೆಲ್ಲ ಕೂಡ ಸಿಡುಬಿನ ಕಲೆ ಇದ್ದಂತಹ, ಇಡೀ ದೇಹವೇ ವಿಕಾರವಾಗಿ ಕಾಣಿಸುವಂತೆ ಆಗುವಂತಹ ಒಂದು ಭೀಕರ ಕಾಯಿಲೆ ಆಗಿತ್ತು ಸ್ಮಾಲ್ ಪಾಕ್ಸ್. ಆದ್ರೆ ಸ್ಮಾಲ್ ಪಾಕ್ಸ್ ಅದೃಷ್ಟವಶಾತ್ ಮತ್ತೆ ವಿಜ್ಞಾನದ ಒಂದು ಕಾರಣದಿಂದಾಗಿ, ವಿಜ್ಞಾನ ಔಷಧೀಯ ಕ್ಷೇತ್ರ ಬೆಳೆದಂತಹ ಕಾರಣದಿಂದಾಗಿ ಇವಾಗ ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿದೆ, ಸಂಪೂರ್ಣವಾಗಿ ಎರಾಡಿಕೇಟ್ ಆಗಿದೆ. ಹಾಗಾಗಿ ನಿಮ್ಮ ಉತ್ತರ ಸ್ಮಾಲ್ ಪಾಕ್ಸ್ ಅಂತ ಬಂದಿದ್ರೆ ಸರಿಯಾಗ್ತಿತ್ತು. ತುಂಬಾ ಜನ ಕನ್ಫ್ಯೂಸ್ ಮಾಡಿಕೊಂಡು ಚಿಕನ್ ಪಾಕ್ಸ್ ಅಂತ ಹೇಳಿದ್ದೀರಿ. ಚಿಕನ್ ಪಾಕ್ಸ್ ಅನ್ನೋದು ಅಮ್ಮಗೆ ಹೇಳುವಂತಹ ಒಂದು ಪದ. ಅಮ್ಮ ಅಂತ ಹೇಳ್ತೀವಿ. ಹಿಂದಿನ ಮುಂಚೆ ಎಲ್ಲಾನು ಕೂಡ ಅಮ್ಮ ಬಂದವರಿಗೆ ಏನ್ ಡಾಕ್ಟರ್ ಹತ್ರನು ಕರ್ಕೊಂಡು ಹೋಗ್ತಿರಲಿಲ್ಲ, ಟ್ರೀಟ್ಮೆಂಟ್ ಏನಿರ್ತಿರಲಿಲ್ಲ, ಆದಷ್ಟು ತಂಪಿನ ಪದಾರ್ಥಗಳನ್ನ ಕೊಡ್ತಾ ಇದ್ರು. 10 ದಿನ ಆದ ನಂತರ ಮನೆಯ ಹತ್ರ ಇರುವಂತಹ ಮಾರಿಗುಡಿಗೆ ಕರ್ಕೊಂಡು ಹೋಗಿ ಏನೋ ಒಂದು ಸಣ್ಣದಾಗಿ ಪೂಜೆ ಮಾಡಿ ಕರ್ಕೊಂಡು ಬರ್ತಾ ಇದ್ರು. ಅದು ಪದ್ಧತಿಯಾಗಿತ್ತು. ಬಟ್ ಇತ್ತೀಚೆಗೆ ಅದಕ್ಕೂ ಕೂಡ ಡಾಕ್ಟರ್ಸ್ ಹತ್ರ ಹೋಗಿ ಡರ್ಮೆಟಾಲಜಿಸ್ಟ್ ಹತ್ರ ಸಲಹೆ ತಗೊಳ್ಳೋದೆಲ್ಲ ಶುರುವಾಗಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
0: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು. ಹೌದು, ನಾವು ಹೇಳ್ತಾ ಇದ್ವಿ ಸ್ಮಾಲ್ ಪಾಕ್ಸ್ ಕುರಿತಾದಂತಹ ಮಾಹಿತಿ. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ 1971 ಘೋಷಣೆ ಮಾಡಿತು, ನಾವೀಗ ಸಿಡುಬು ಮುಕ್ತ ಪ್ರಪಂಚವಾಗಿದ್ದೀವಿ ಅಂತ. ಅಂದ್ರೆ ಸುಮಾರು 19th and 20th centuries ಕೈಗೊಂಡಂತಹ ಕೆಲಸಗಳು, ಮೂಡಿಸಿದಂತಹ ಜಾಗೃತಿ, ಇವೆಲ್ಲದರ ಪರಿಣಾಮವಾಗಿ ಸಿಡುಬನ್ನು ನಿರ್ಮೂಲನೆಗೊಳಿಸಲಾಯಿತು. ಇದೀಗ ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ. ಮೆದುಳಿನ ಯಾವ ಭಾಗ ಚಿಂತನೆ, ಬುದ್ಧಿವಂತಿಕೆ, ನೆನಪು ಹಾಗೆ ಕಲಿಕೆಗೆ ರೆಸ್ಪಾನ್ಸಿಬಲ್ ಆಗಿದೆ? ಮೆದುಳಿನ ಯಾವ ಭಾಗ ಥಿಂಕಿಂಗ್, ಇಂಟೆಲಿಜೆನ್ಸ್, ಮೆಮೊರಿ ಹಾಗೆ ಲರ್ನಿಂಗ್ಗೆ ರೆಸ್ಪಾನ್ಸಿಬಲ್ ಆಗಿದೆ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ಮೆಡ್ಯುಲಾ ಆಬ್ಲಗೇಟಾ, ಆಪ್ಷನ್ ಬಿ ಸೆರೆಬ್ರಮ್, ಆಪ್ಷನ್ ಸಿ ಹೈಪೋಥಾಲಮಸ್, ಆಪ್ಷನ್ ಡಿ ಡೆನ್ಸಿಫಿಲಾನ್. ಆಪ್ಷನ್ ಎ ಮೆಡ್ಯುಲಾ, ಆಪ್ಷನ್ ಬಿ ಸೆರೆಬ್ರಮ್, ಆಪ್ಷನ್ ಸಿ ಹೈಪೋಥಾಲಮಸ್, ಆಪ್ಷನ್ ಡಿ ಡೆನ್ಸಿಫಿಲಾನ್.

ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಹೋಮ್ ಬಿಸಿಲಿನ ಹೊತ್ತಿನಲ್ಲಿ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಿ. ಎರಡನೇ ಪ್ರಶ್ನೆಗಂತೂ ತುಂಬಾ ಜನ ಸರಿಯಾದಂತಹ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ರಿ. ಒಂದಷ್ಟು ಜನ ಸರಿ ಉತ್ತರ ಕೊಟ್ಟಿದ್ದೀರಾ, ಇನ್ನೊಂದು ಸ್ವಲ್ಪ ಜನ ತಪ್ಪು ಉತ್ತರ ಕೂಡ ಕೊಟ್ಟಿದ್ದೀರಿ. ಬೇಗ ಬೇಗ ಸರಿ ಉತ್ತರವನ್ನು ಕಳಿಸ್ತವರ ಹೆಸರು ಹೀಗಿದೆ ನೋಡಿ: ಎನ್ಆರ್ ಪ್ರಸಾದ್, ದಿಲೀಪ್ ಕಲ್ಯಾಣ್ಕರ್, ಬಸವೇಶ್ ಪಟೇಲ್, ಹಾಗೆ ಸ್ನೇಹ ಚಲ್ಲಹಳ್ಳಿ, ಸುಧಾ, ರಾಕೇಶ್, ಆಶಾ ಶ್ರೀನಿವಾಸ್, ಸುಪ್ರೀತಾ ದಯಾನಂದ್, ಹಾಗೆ

ಮೋಹನ್ ಕೋರಿ ಮತ್ತು ಸುಮಿತ್ರಾ. ಇಷ್ಟು ಜನರ ಉತ್ತರ ಬೇಗ ನಮ್ಮನ್ನ ತಲುಪಿತು, ಹಾಗೆ ಸರಿಯಾಗಿತ್ತು. ಸರಿಯಾದಂತಹ ಉತ್ತರ ಆಗಿತ್ತು ಸೆರೆಬ್ರಮ್. ಮೆದುಳಿನ ಯಾವ ಭಾಗ ಥಿಂಕಿಂಗ್, ಇಂಟೆಲಿಜೆನ್ಸ್, ಹಾಗೆನೆ ನೆನಪು ಮತ್ತು ಕಲಿಕೆಗೆ ರೆಸ್ಪಾನ್ಸಿಬಲ್ ಅಂತ ಕೇಳಿದ್ದೆ? ಸೆರೆಬ್ರಮ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಸೆರೆಬ್ರಮ್ ಅಂತ ಗೆಸ್ ಮಾಡಿದ್ರಿ ಅಥವಾ ತಿಳ್ಕೊಂಡೇ ಹೇಳಿದ್ರಿ, ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ. ನೋಡಿ, ನಾವು ಏನು ಯೋಚನೆ ಮಾಡ್ತೀವಿ, ಹಾಗೇನೆ ಏನು ಕೆಲಸ ಮಾಡ್ತೀವಿ, ಮತ್ತೆ ನಮ್ಮ ಮೂಮೆಂಟ್ಸ್ ಇರಬಹುದು, ಚಲನವಲನ ಇರಬಹುದು, ಹಾಗೆ ಚಲನವಲನಕ್ಕೆ ಇರುವಂತಹ ಒಂದು ಕೋಆರ್ಡಿನೇಷನ್ ಅದನ್ನು ಕೂಡ ಇದೆ ನೋಡ್ಕೊಳ್ಳುತ್ತೆ. ಮತ್ತೆ ನಮ್ಮ ದೇಹದ ತಾಪಮಾನ, ನಾವು ಏನ ಮುಟ್ತೀವಿ, ಏನ ನೋಡ್ತೀವಿ, ಕೇಳ್ತೀವಿ, ಹಾಗೆ ಒಂದು ನ್ಯಾಯ ತೀರ್ಮಾನ ಮಾಡ್ತೀವಿ, ಮತ್ತೆ ಇದಕ್ಕೆ ಇದೇ ಕಾರಣ ಅಂತ ಹೇಳ್ತೀವಿ, ಹಾಗೆ ಏನಾದರೂ ಒಂದು ಸಮಸ್ಯೆ ಬಂದಾಗ ಪರಿಹಾರ ಕಂಡುಕೊಳ್ತೀವಿ, ನಾವು ಏನೆಲ್ಲ ಭಾವನೆಗಳನ್ನ ಅನುಭವಿಸ್ತೀವಿ, ಏನೆಲ್ಲ ಕಲಿತೀವಿ, ಪ್ರತಿಯೊಂದನ್ನು ಕೂಡ ಪಾಪ ನೋಡ್ಕೊಳ್ಳೋದು ಸೆರೆಬ್ರಮ್. ಇದು ಮೆದುಳಿನ ಮೇಜರ್ ಪೋರ್ಷನ್ ಅಂತ ಹೇಳಬಹುದು. ಪ್ರತಿಯೊಂದನ್ನು ಕೂಡ ಇದು ನೋಡ್ಕೊಳ್ತಾ ಇರತ್ತೆ. ಹಾಗಾಗಿ ನಮ್ಮ ಮೆದುಳಿನ ಆರೋಗ್ಯ ಚೆನ್ನಾಗಿರಲಿ ಅಂತಾನೆ ಇಷ್ಟು ಗಟ್ಟಿಯಾದಂತಹ ತಲೆಬುರುಡೆಯನ್ನು ದೇವರು ಕೊಟ್ಟು ಕಳಿಸಿದ್ದಾನೆ. ಸುಮ್ಮನೆ ಅಲ್ಲ ನಮ್ಮ ಪವರ್ ಹೌಸ್ ಅಂತ ಹೇಳೋದು ಮೆದುಳಿಗೆ. ಇವಿಷ್ಟು ಕೂಡ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಆಗಿತ್ತು. ಪ್ರಶ್ನೆಗಳು ಸುಲಭವಾಗೇ ಇದೆ, ಖಂಡಿತವಾಗ್ಲೂ ಪ್ರಶ್ನೆ ಕೇಳಬೇಕಾದ್ರೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಗೇನೆ ಆಪ್ಷನ್ಸ್ ಕೊಟ್ಟಾಗ್ಲೂ ಕೂಡ ಒಂದಕ್ಕೆ ಮತ್ತೊಂದಕ್ಕೆ ಕನ್ಫ್ಯೂಸ್ ಮಾಡಿಕೊಂಡು ಉತ್ತರ ಕಳ್ಸಕ್ಕೆ ಹೋಗಬೇಡಿ. ಯಾಕೆಂದ್ರೆ ಕೆಲವರೆಲ್ಲ ಸೆರೆಬೆಲ್ಲಂ ಅಂತ ಆನ್ಸರ್ ಮಾಡಿದ್ರಿ. ಸೆರೆಬ್ರಮೆ ಬೇರೆ, ಸೆರೆಬೆಲ್ಲಮ್ಮೆ ಬೇರೆ, ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಆಕಾಶವಾಣಿ FM ರಾಯಂಬೋ ಕೇಳ್ತಾ ಇದ್ದೀರಿ. ಮತ್ತಷ್ಟು ಪ್ರಶ್ನೆಗಳು ನಿಮ್ಮದಾಗತ್ತೆ, ಆದರೆ ಒಂದು ಹಾಡಿನ ನಂತರ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಿಂಗಕ್ಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಮ್ಯೂಸಿಕಲಿ ಆರ್ಟ್ಸ್, ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರೈಂಬೋದಲ್ಲಿ. ಮುಂದಿನ ಪ್ರಶ್ನೆ ಹೀಗಿದೆ ನೋಡಿ, ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ? ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ? ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ನ್ಯೂಕ್ಲಿಯಸ್, ಆಪ್ಷನ್ ಸಿ ನ್ಯೂಕ್ಲಿಯೋಲಸ್, ಆಪ್ಷನ್ ಡಿ ಲೈಸೋಸೋಮ್ಸ್. ಆಪ್ಷನ್ ಎ ಮೈಟೊಕಾಂಡ್ರಿಯಾ, ಆಪ್ಷನ್ ಬಿ ನ್ಯೂಕ್ಲಿಯಸ್, ಆಪ್ಷನ್ ಸಿ ನ್ಯೂಕ್ಲಿಯೋಲಸ್, ಆಪ್ಷನ್ ಡಿ ಲೈಸೋಸೋಮ್ಸ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಹೋಮ್ ವಿಸಿಲಿನ ಹೊತ್ತಿನಲ್ಲಿ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಜಯಶ್ರೀ, ಸುನಿಲ್, ಅನುಷಾ, ಜಗದಾಂಬಿಕಾ, ಗುಣವತಿ, ಮಂಜುನಾಥ್, ಇಂದರ್ಗಿ, ಹೊನ್ನೂರು ಅಲಿ, ವಾಣಿಶ್ರೀ, ನೋಬೆಲ್, ಹಾಗೆಯೇ ಬಿಎಂ ವಿಶ್ವನಾಥ್, ಗಾಯತ್ರಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಯಾವ್ದನ್ನ ಕರೀತಾರೆ ಅಂತ ಕೇಳಿದೆ. ಲೈಸೋಸೋಮ್ಸ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಲೈಸೋಸೋಮ್ಸ್ನ ಯಾಕೆ ಸೂಸೈಡಲ್ ಬ್ಯಾಗ್ ಆಫ್ ಸೆಲ್ ಅಂತ ಕರೀತಾರೆ ಗೊತ್ತಾ? ಇದು ಸಾಮಾನ್ಯವಾಗಿ ಜೀರ್ಣ ಮಾಡ್ಕೊಳ್ತಾ ಇರುತ್ತೆ. ಅದರಲ್ಲಿರುವಂತಹ ಸೆಲ್ನಲ್ಲಿರುವಂತಹ ಕಸ ಇರಬಹುದು, ಬ್ಯಾಕ್ಟೀರಿಯಾ ಇರಬಹುದು, ಮತ್ತಿನ್ನೇನಾದರೂ ತೊಂದರೆ ಇರಲಿ, ಪಾಪ ಲೈಸೋಸೋಮ್ ಬಂದು ಅದನ್ನ ರಿಪೇರಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇರತ್ತೆ. ಆದರೆ ಯಾವಾಗ ಸೆಲ್ನ ಆರೋಗ್ಯ ರಿಪೇರಿನೇ ಮಾಡೋಕ್ಕಾಗದೇ ಇರೋಷ್ಟು ಹಾಳಾಗಿ ಹೋಗುತ್ತೆ, ಆವಾಗ ಏನ್ ಮಾಡುತ್ತೆ, ಇಡೀ ಸೆಲ್ನೇ ಡೈಜೆಸ್ಟ್ ಮಾಡ್ಕೊಂಡ್ಬಿಡತ್ತೆ. ಇಡೀ ಸೆಲ್ನೇ ವಾತಾಪಿ ಜೀರ್ಣೋಭವ ಅನ್ನೋ ತರ ಜೀರ್ಣ ಮಾಡ್ಕೊಂಡ್ಬಿಡತ್ತೆ. ಅದಕ್ಕೆ ಇದನ್ನ ಲೈಸೋಸೋಮ್ಸ್ನ ಸೂಸೈಡಲ್ ಬ್ಯಾಗ್ ಆಫ್ ದಿ ಸೆಲ್ ಅಂತ ಕರೀತಾರೆ. ಆಮೇಲೆ ಆ ಜೀವಕಣ ಇರೋದೇ ಇಲ್ಲ. ಈ ಒಂದು ಕೆಲಸವನ್ನು ಮಾಡೋದು ಲೈಸೋಸೋಮ್ಸ್. ಹಾಗಾಗಿ ಸೆಲ್ನ ಆರೋಗ್ಯವನ್ನು ಕಾಪಾಡೋದಕ್ಕೂ ಪಾಪ ಈ ಲೈಸೋಸೋಮ್ಸೇ ಬೇಕು, ಮತ್ತೆ ಅದೇ ವಿನಾಶಕ್ಕೂ ಕೂಡ ಕಾರಣ ಆಗಿಬಿಡತ್ತೆ. ಅಂದರೆ ಸೆಲ್ ರಿಪೇರಿನೇ ಆಗಲ್ಲ ಅಂತಾದಾಗ ಲೈಸೋಸೋಮ್ಸ್ ಈ ಒಂದು ಹೆಜ್ಜೆಗೆ ಮುಂದಾಗತ್ತೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಹೇಗನ್ನಿಸ್ತಿದೆ? ಪ್ರಶ್ನೆಗಳು ಇಂಟ್ರೆಸ್ಟಿಂಗ್ ಆಗಿದೆಯಾ ಪ್ರಶ್ನೆ, ಇಲ್ಲಾಂತಂದರೆ ತುಂಬ ಬೋರಿಂಗ್ ಅಂತ ಅನಿಸ್ತಾ ಇದೆಯಾ, ಇಲ್ಲ ತುಂಬ ಪಾಠತನ ಅನಿಸ್ತಾ ಇದೆಯಾ? ಖಂಡಿತವಾಗ್ಲೂ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:40 ಇದೆ. ಮುಂದಕ್ಕೆ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆದರೆ ದೇಹದಲ್ಲಿ ಬಿಪಿ ಹೆಚ್ಚಳಕ್ಕೆ ಕಾರಣ ಆಗುತ್ತೆ? ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆಗ್ತಾ ಇದ್ರೆ ಬಿಪಿ ಹೆಚ್ಚಳಕ್ಕೆ ಕಾರಣವಾಗುತ್ತೆ ಅನ್ನೋದು ನಮ್ಮ ಪ್ರಶ್ನೆ. ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಎಸ್ಟ್ರಾಲ್, ಆಪ್ಷನ್ ಸಿ ಎಸ್ಟ್ರೋಡಿಯೋಲ್, ಆಪ್ಷನ್ ಡಿ ಟೆಸ್ಟೋಸ್ಟೆರೋನ್. ಆಪ್ಷನ್ ಎ ಥೈರಾಕ್ಸಿನ್, ಆಪ್ಷನ್ ಬಿ ಎಸ್ಟ್ರಾಲ್, ಆಪ್ಷನ್ ಸಿ ಎಸ್ಟ್ರಾಡಿಯೋಲ್, ಆಪ್ಷನ್ ಡಿ ಟೆಸ್ಟೋಸ್ಟೆರೋನ್. ಇದರ ಜೊತೆಗೆ ಒಂದು ಮಾಹಿತಿ ಕೊಡಬೇಕು ಅಂತಂದ್ರೆ, ನೀವೇನಾದರೂ ಈ ಒಂದು ಕಂಡೀಷನ್ ಇರೋದನ್ನ ಗುರುತಿಸ್ಕೊಳ್ಳಿಲ್ಲ ಅಂತಂದ್ರೆ, ಸರಿಯಾದ ಸಮಯಕ್ಕೆ ಡಾಕ್ಟರ್ ಹತ್ರ ಹೋಗಲಿಲ್ಲ ಅಂದ್ರೆ ಖಂಡಿತ ಜೀವಕ್ಕೂ ಕೂಡ ಮಾರಕ ಆಗಬಹುದು. ಯಾವುದು ಅದು, ಯಾವುದು ಆ ಬಗೆಯ ಒಂದು ತೊಂದರೆಯನ್ನು ಉಂಟು ಮಾಡಬಹುದು? ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಇವುಗಳಲ್ಲಿ ಯಾವುದು ಹೆಚ್ಚು ಉತ್ಪತ್ತಿ ಆದರೆ ಬಿಪಿ ಕೂಡ ಹೆಚ್ಚಾಗೋಕೆ ಕಾರಣ ಆಗತ್ತೆ ಅಂತ ಕೇಳಿದ್ದೆ. ಸರಿಯಾದಂತಹ ಉತ್ತರ ಕೊಟ್ಟಿದ್ದು ರಘುನಾರಾಯಣ್, ನಾಗೇಂದ್ರ ಮತ್ತು ಸರಸ್ವತಿ ಅವರು, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಾಲ್ಕು ಆಪ್ಷನ್ ಹೀಗಿತ್ತು: ಥೈರಾಕ್ಸಿನ್, ಎಸ್ಟ್ರಾಲ್, ಎಸ್ಟ್ರೋಡಿಯೋಲ್, ಟೆಸ್ಟೋಸ್ಟೆರೋನ್ ಅಂತ ಕೊಟ್ಟಿದೆ. ತುಂಬಾ ಜನ ಟೆಸ್ಟೋಸ್ಟೆರೋನ್ ಅನ್ಕೊಡ್ರಿ, ಆದರೆ ಅಲ್ಲ, ಸರಿಯಾದಂತಹ ಉತ್ತರ ಆಗಿತ್ತು ಥೈರಾಕ್ಸಿನ್. T4 ಅಂತ ಹೇಳ್ತೀವಲ್ಲ, ಈ ಒಂದು ಹಾರ್ಮೋನ್ ಜಾಸ್ತಿ ಆದರೆ, ಥೈರಾಕ್ಸಿನ್ ತುಂಬಾ ಜಾಸ್ತಿ ಆದರೆ ಏನಾಗತ್ತೆ ಅಂತಂದರೆ ಹಾರ್ಟ್ ಫೇಲ್ಯೂರ್ಗೂ ಕೂಡ ಕಾರಣ ಆಗ್ಬಿಡಬಹುದು. ಅಂದರೆ ನೀವು ಒಂದಷ್ಟು ಲಕ್ಷಣಗಳು, ಚಿಹ್ನೆಗಳು ಕಾಣಿಸ್ಕೊಂಡಾಗಲೇ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಮತ್ತು ಇದು ತುಂಬ ಈಸಿಯಾಗಿ ಬರೀ ಒಂದು ಟ್ಯಾಬ್ಲೆಟ್ನಲ್ಲಿ ಕರೆಕ್ಟ್ ಮಾಡಬಹುದಾದಂತಹ ವಿಷಯ ಆಗಿರೋದ್ರಿಂದ ನೀವು ಡಾಕ್ಟರ್ ಹತ್ರ ಹೋಗೋದನ್ನೇ ಡಿಲೇ ಮಾಡಿಕೊಂಡ್ರೆ ನೀವೇ ಹೆಲ್ತ್ ರಿಸ್ಕ್ನ ಮೈ ಮೇಲೆ ಎಳೆದುಕೊಂಡ ಹಾಗೆ. ಅಂದರೆ ಎದೆ ಬಡಿತ ತುಂಬ ಜೋರಾಗಿರೋದಿರಬಹುದು, ಮತ್ತು ಒಂದು ರೀತಿ ಪಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ ಅದನ್ನು ಅನುಭವಿಸೋದಿರಬಹುದು, ಇವೆಲ್ಲವೂ ಕೂಡ ನಿಮಗೆ ಆಗಾಗ ಗೊತ್ತಾಗ್ತಾ ಇರುತ್ತೆ. ಮತ್ತು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಥೈರಾಕ್ಸಿನ್ ಜಾಸ್ತಿ ರಿಲೀಸ್ ಆಗ್ತಾ ಇದ್ರೆ ಅವಾಗೇನಾಗುತ್ತೆ, ನಿಮ್ಮ ತೂಕ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ತುಂಬ ಸಣ್ಕಲ್ ಕಡ್ಡಿ ಆಗ್ತಾ ಇರ್ತೀರ ನೀವು. ನಿಮ್ಮ ಡಯಟಲ್ಲಿ ಏನೂ ಚೇಂಜಸ್ ಇರಲ್ಲ, ಎಕ್ಸಸೈಸ್ ರೊಟೀನಲ್ಲಿ ಏನೂ ಚೇಂಜಸ್ ಇರಲ್ಲ, ಆದರೂ ಕೂಡ ತುಂಬ ಸಣ್ಣ ಆಗ್ತಾ ಇದ್ದೀರಿ ಅಂತಾದರೆ, ಮತ್ತು ಟೆಂಪರೇಚರ್ಗೆ ತುಂಬ ಬೇಗ ನೀವು ರಿಯಾಕ್ಟ್ ಆಗ್ತಾ ಇದ್ದೀರಿ ಅಂದರೆ ಬಿಸಿಲು ತಡೆಯೋಕ್ಕಾಗಲ್ಲ, ಚಳಿನೂ ತಡೆಯೋಕ್ಕಾಗಲ್ಲ ಅಂತೆಲ್ಲ ಆಗ್ತಿದೆ ಅಂತಾದರೆ, ಮತ್ತು ನಿಮ್ಮ ಹಸಿವು ನಿದ್ದೆಯ ಒಂದು ಸೈಕಲ್ನಲ್ಲಿ ಏರುಪೇರು ಇದೆ ಅಂತಂದರೆ ಖಂಡಿತ ಒಂದ್ಸಲ ಆದರೂ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು, ಮತ್ತು ಪ್ರತಿ ವರ್ಷವೂ ಕೂಡ ಬ್ಲಡ್ ರಿಪೋರ್ಟ್ ಒಂದನ್ನು ಬೇಸಿಕ್ ಆಗಿ ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ತುಂಬ ಸಿಂಪಲ್ ಆದಂಥ ಟೆಸ್ಟ್ನ ಮೂಲಕವೇ ಏನಾಗಿದೆ ಅಂತ ಗೊತ್ತಾಗತ್ತೆ, ಮತ್ತು ಅದಕ್ಕೆ ತುಂಬ ಈಸಿ ಆದಂತಹ ಪರಿಹಾರ ಕೂಡ ಇದೆ. ಒಂದು ವೇಳೆ ನೀವು ಇದ್ರ ಬಗ್ಗೆ ಗಮನ ಕೊಡದೇ ಇದ್ರೆ ಮಾತ್ರ ಹಾರ್ಟ್ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆದರೆ ನಾವು ಕಾಯಿಲೆಯ ಬಗ್ಗೆ ಭಯ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಕಾಳಜಿಯನ್ನು ಇಟ್ಕೊಂಡ್ರೆ ಸಾಕು ಅಂತ ಅನ್ಸುತ್ತೆ. ಇದಾಗ್ಬಿಟ್ರೆ ಅದಾಗ್ಬಿಟ್ರೆ ಅಂತ ಹೆದರ್ಕೊಂಡು ಹೆದರಿಕೆಯಲ್ಲಿ ದಿನವನ್ನು ಮುಂದೂಡೋದಕ್ಕಿಂತನೂ ಏನಾಗಿದೆ ಅದನ್ನು ತಿಳ್ಕೊಂಡು ತುಂಬ ಸಮಾಧಾನವಾಗಿ ಸಾವಧಾನ ಚಿತ್ತದಿಂದ ಏನು ಬೇಕೋ ಅದನ್ನು ಮಾಡೋದ್ರಿಂದ ಆರೋಗ್ಯಪೂರ್ಣವಾಗಿ ಹೆಚ್ಚು ವರ್ಷಗಳ ಕಾಲ ಸಂತೋಷವಾಗಿ ಬದುಕಬಹುದು ಅಂತ ಅನಿಸುತ್ತೆ. ಇರಲಿ, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರೆಲ್ಲ ಕೂಡ ಪ್ರೀತಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದೀರಿ, ನಮ್ಮ ಒಂದು ಕ್ವಿಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಬಿಗ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀವಿ. ಕೊನೆಯ ಪ್ರಶ್ನೆ ಹೀಗಿದೆ ನೋಡಿ: ಲಾರ್ಜೆಸ್ಟ್ ಗ್ಲ್ಯಾಂಡ್ ಮನುಷ್ಯನ ದೇಹದಲ್ಲಿ ಯಾವುದು? ಮನುಷ್ಯನ ದೇಹದಲ್ಲಿರುವಂತಹ ಅತಿ ದೊಡ್ಡ ಗ್ರಂಥಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಯಾವುದು? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಸಲೈವರಿ ಗ್ಲ್ಯಾಂಡ್. ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಥೈರಾಯ್ಡ್, ಆಪ್ಷನ್ ಸಿ ಪಿಟ್ಯುಟರಿ, ಆಪ್ಷನ್ ಡಿ ಸಲೈವರಿ ಗ್ಲ್ಯಾಂಡ್. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. 3:55 ನಮ್ಮ ಕೊನೆಯ ಪ್ರಶ್ನೆಗೆ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಪ್ರಸಾದ್, ಶಿರವಂತೆ, ಸುದರ್ಶನ್, ವರಲಕ್ಷ್ಮಿ, ಶ್ರಾವ್ಯ, ಎನ್ ಕಲ್ಲಪ್ಪ, ಸದಾನಂದ, ಗೋಪಾಲಕೃಷ್ಣ, ಅನಿಲ್ ಭೇಷ್ಟಣ್ಣನವರ್, ನುಂಕಪ್ಪ ಕಾಂಬ್ಳೆ, ಹಾಗೆ ರಾಘವೇಂದ್ರ ಮಂಡ್ಯದಿಂದ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಾವು ಕೇಳಿದ್ವಿ ಲಾರ್ಜೆಸ್ಟ್ ಗ್ಲ್ಯಾಂಡ್ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ. 4 ಆಪ್ಷನ್ ಅಲ್ಲಿ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿತ್ತು. ಲಿವರ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ. ಕೆಲವರೆಲ್ಲ ಕೂಡ ಬೇರೆ ಬೇರೆ ಉತ್ತರವನ್ನು ಕೂಡ ಕಳಿಸಿದ್ರಿ. ಮತ್ತೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ತುಂಬಾ ಕನ್ಫ್ಯೂಷನ್ ಇತ್ತು ಜನರಿಗೆ, ಸರಿಯಾದಂತಹ ಉತ್ತರ ಏನು ಅಂತ. ಇರ್ಲಿ, ಲಿವರ್ ಅಂತ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಟ್ರೆ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳ್ತಾ, ನಮ್ಮ ಮನುಷ್ಯನ ದೇಹದಲ್ಲಿ ಲಿವರ್ ಆಲ್ಮೋಸ್ಟ್ 1.5 kg ಅಷ್ಟು ತೂಗತ್ತಂತೆ. ಹಾಗೆಯೇ ಇದು ತುಂಬಾನೇ ಕೆಲಸಗಳನ್ನ ಮಾಡತ್ತೆ. ಪ್ರತಿ ಸಲ ಕೂಡ ನಾನು ಹೇಳ್ತಾ ಇನಿ ಎಷ್ಟೆಲ್ಲ ಕೆಲಸಗಳನ್ನ ಪಾಪ ಲಿವರ್ ಮಾಡತ್ತೆ ಅಂತ. ಗ್ಲೈಕೋಜನ್ ಸ್ಟೋರ್ ಮಾಡ್ಕೊಳತ್ತೆ, ಹಾಗೇನೆ ಪ್ಲಾಸ್ಮಾ ಪ್ರೋಟೀನ್ ಸಿಂಥಸಿಸ್ ಮಾಡತ್ತೆ, ಮತ್ತೆ ಹಾರ್ಮೋನ್ ಪ್ರೊಡಕ್ಷನ್ಗೂ ಕೂಡ ತುಂಬಾನೇ ಮುಖ್ಯ. ಇನ್ನು ದೇಹವನ್ನ ಶೋಧಿಸೋದು, ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೂ ಕೂಡ ಲಿವರೇ ಕಾರಣ ಆಗಿರುತ್ತೆ. ಹಾಗಾಗಿ ಲಿವರ್ ದೊಡ್ಡ ಗ್ರಂಥಿ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ಯಾರೆಲ್ಲ ಕೂಡ ಕರೆಕ್ಟ್ ಆಗಿ ಆನ್ಸರ್ ಕೊಟ್ರಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು. 5 ಪ್ರಶ್ನೆಗಳಿಗೆ ಯಾರೆಲ್ಲ ಸರಿಯಾದಂತಹ ಉತ್ತರ ಕೊಡುವಂತಹ ಪ್ರಯತ್ನದಲ್ಲಿ ಎಡವಿದ್ದೀರಿ, ಖಂಡಿತ ಬೇಜಾರು ಮಾಡ್ಕೋಬೇಡಿ. ಪ್ರತಿ ದಿನವೂ ಕೂಡ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ. ನಿಮ್ಮ ಹೆಸರನ್ನು ಕೂಡ ಖಂಡಿತ ನಮ್ಮ ಅರ್ಜಿಗಳು ಹೇಳೇ ಹೇಳ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ.

0: ಯಶಸ್ವಿಗೊಳಿಸಿ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲಿ ಆರ್ಟ್ಸ್ ಮ್ಯಾಜಿಕಲಿ ಆರ್ಟ್ಸ್ ಕೇಳ್ತಾ ಇದ್ದೀರಿ ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಇದೀಗ ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ. ಇವತ್ತಿನ ಸಮಾಚಾರ ಏನು ಅಂತ ಅಂದ್ರೆ, ನಾವು ಎಷ್ಟೋ ಸಲ ಹುಟ್ಟಿನಿಂದ ಬಂದಂತಹ ಕೆಲವೊಂದಷ್ಟು ಅಟ್ರಿಬ್ಯೂಟ್ಸ್ ನ ಕಾರಣ ಆಗಿ ಇಟ್ಕೊಂಡು ಏನೋ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಕೊರಕ್ತಾ ಇರ್ತೀವಿ. ಆದರೆ ಇನ್ನೂ ಎಷ್ಟೋ ಜನ ನಿಜವಾದ ಚಾಲೆಂಜ್ ಇದ್ರೂ ಕೂಡ ಅವರು ಅಂದುಕೊಂಡಂತಹ ಸಾಧನೆಯನ್ನು ಮಾಡಿ ನಮಗೆ ಪ್ರತಿ ಸಲ ಪ್ರೂವ್ ಮಾಡ್ತಾ ಇರ್ತಾರೆ. ಏನು ಅಂದರೆ, ಸಾಧಿಸುವಂತಹ ಛಲ ಇದ್ರೆ ಯಾವುದೇ ಒಂದು ವೈಕಲ್ಯವೂ ಕೂಡ ನಮ್ಮನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಉದಾಹರಣೆಯಾಗಿ ನಿಂತವರು ಅಂತಂದ್ರೆ ನಮ್ಮ ಭಾರತೀಯರೇ ಆದಂತಹ ರುಬಿನಾ ಫ್ರಾನ್ಸಿಸ್ ಅವರು. ಹೌದು, 2024ರಲ್ಲಿ ಇವರು ಪ್ಯಾರಾಲಿಂಪಿಕ್ಸ್ ಗೇಮ್ಸ್ನಲ್ಲಿ ಏರ್ ಪಿಸ್ಟೋಲ್ ಶೂಟಿಂಗ್ನಲ್ಲಿ ಭಾರತಕ್ಕೆ ಬ್ರಾಂಜ್ ಮೆಡಲ್ ಕಂಚಿನ ಪದಕವನ್ನು ತಂದುಕೊಟ್ರು. ಈ ಕಂಚಿನ ಪದಕವನ್ನ ತಂದುಕೊಟ್ಟಂತಹ ಸಾಧನೆಯ ಹಿಂದೆ ಎಂಥ ಕಥೆ ಇದೆ ಗೊತ್ತಾ? ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಪ್ಯಾರಾಲಿಂಪಿಕ್ಸ್ ಅಂತಂದ್ರೆ ದೈಹಿಕವಾಗಿ ಯಾರಿಗೆಲ್ಲ ಕೂಡ ಏನಾದರೂ ಸಮಸ್ಯೆ ಇರುತ್ತೆ ಅಂಥವರಿಗಾಗಿ ನಡೆಸುವಂತಹ ಒಲಿಂಪಿಕ್ಸ್ ಸ್ಪರ್ಧೆ. ಈ ಒಂದು ಒಲಿಂಪಿಕ್ಸ್ನಲ್ಲಿ, ಈ ಒಂದು ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾರತವನ್ನ ಪ್ರತಿನಿಧಿಸಿ ಪಿಸ್ತೋಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಕ್ಕೆ ಇವರು ರುಬಿನಾ ಫ್ರಾನ್ಸಿಸ್ ಅವರು. ಇವರಿಗೆ ಹುಟ್ಟತಾನೆ ಕ್ಲಬ್ ಫೂಟ್ ಸಮಸ್ಯೆ ಇತ್ತು, ಅಂದರೆ ಕಾಲಿನ ಪಾದಗಳು ಒಳಕ್ಕೆ ತಿರುಕೊಂಡಿರೋ ಥರ. ಅದೇ ಕಾರಣಕ್ಕಾಗಿ ಇವರಿಗೆ ಸರಿಯಾಗಿ ನಿಲ್ಲೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮತ್ತು ಎಷ್ಟೋ ಸಲ ಇವರು ಕೂತು ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕೂತು ಕೂಡ ಶೂಟಿಂಗ್ನ ಪ್ರಾಕ್ಟೀಸ್ ಮಾಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅದು ಕೂಡ ಅವರಿಗೆ ಕಂಫರ್ಟಬಲ್ ಆಗಿ ಇರಲಿಲ್ಲ. ಆದರೆ ಅವರ ಆಸೆ ಇದ್ದಿದ್ದೇನು ಅಂದರೆ, ನಾನು ಏರ್ ಪಿಸ್ತೋಲ್ ಶೂಟರ್ ಆಗಬೇಕು ಅಂತ. ಆ ಒಂದು ಪಯಣದಲ್ಲಿ ಅವರು ಸಕ್ಸಸ್ ನ ಕಂಡುಕೊಂಡ್ರು. ಮತ್ತೆ 2018ರಿಂದ ಈಚೆಗೆ ಅವರು ಹೋದಂತಹ ಪ್ರತಿ ಸ್ಪರ್ಧೆಯಲ್ಲೂ ಕೂಡ ಒಂದಲ್ಲ ಒಂದು ಪದಕವನ್ನ ಗೆಲ್ತಾ, ಅಥವಾ ಪ್ರತಿಯೊಬ್ಬರೂ ಕೂಡ ನಿಬ್ಬೆರಗಾಗಿ ಇವರ ಕಡೆ ನೋಡುವಂತೆ ಸಾಧನೆಯನ್ನ ಮಾಡ್ತಾ ಒಂದೊಂದೇ ಹೆಜ್ಜೆಯಾಗಿ ಇಡ್ತಾ ಬಂದರು. 2024ರಲ್ಲಿ ಪದಕವನ್ನು ತಮ್ಮದಾಗಿಸಿಕೊಳ್ಳುವ ಮೂಲಕ ಇಡೀ ಲೋಕಕ್ಕೆ ಒಂದು ವಿಷಯವನ್ನ ಸಾರಿದ್ರು. ಏನು ಅಂತಂದ್ರೆ, ನಮಗೆ ಸಾಧಿಸುವಂತಹ ಛಲ ಇದ್ರೆ ಖಂಡಿತವಾಗ್ಲೂ ದೈಹಿಕವಾದಂತಹ ನ್ಯೂನ್ಯತೆ ಏನೇ ಇದ್ರೂ ಕೂಡ ಅದು ನಮ್ಮನ್ನ ಹಿಮ್ಮೆಟ್ಟಿಸೋಕೆ ಸಾಧ್ಯ ಇಲ್ಲ ಅಂತ. ಇವರ ಕುರಿತಾಗಿ ಮತ್ತಷ್ಟು ಮಗದಷ್ಟು ಮಾತುಕತೆ ಇರುತ್ತೆ, ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಆಕಾಶವಾಣಿ ಎಫ್ಎಂ ರಾಯಂಪು ಕೇಳ್ತಾ ಇದ್ದೀರಿ, ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ರುಬೀನಾ ಅವರ ಕುರಿತಾಗಿ ಹೇಳಬೇಕು ಅಂತಂದ್ರೆ, ಅವರಿಗೀಗ ಕೇವಲ 25 ವರ್ಷ, ಆದರೆ ಬದುಕಿಗೆ ಅವರು ತೆರೆದುಕೊಂಡಂತಹ ರೀತಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಹೇಳಬಹುದು. ಯಾಕೆಂದ್ರೆ ಕ್ಲಬ್ ಫುಟ್ ಅನ್ನುವಂತಹ ಸಮಸ್ಯೆಯಿಂದ ಹುಟ್ಟಿದಂತಹ ಮಗು ಅವರು. ಅಂದ್ರೆ ಇದು ತುಂಬಾನೇ ಕಾಮನ್ ಆಗಿ ಕಂಡುಬರುವಂತಹ ಸಮಸ್ಯೆ, ತುಂಬಾ ಅಪರೂಪದ ಕಾಯಿಲೆ ಏನಲ್ಲ, 1000 ಮಕ್ಕಳಲ್ಲಿ ಒಂದು ಮಗುವಿಗಾದರೂ ಕ್ಲಬ್ ಫುಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಇದಕ್ಕೆ ಇದೇ ಕಾರಣ, ನಿರ್ದಿಷ್ಟವಾದಂತಹ ಕಾರಣ ಅಂತ ಕೂಡ ಎಷ್ಟೋ ಸಲ ಹೇಳೋದಕ್ಕೆ ಆಗಲ್ಲ. ಕೆಲವು ಸಲ ಜೆನೆಟಿಕ್ಸ್ ಅಂತ ಹೇಳ್ತಾರೆ, ಇನ್ನು ಕೆಲವು ಸಲ ಬೇರೆ ಬೇರೆ ವಿಷಯಗಳನ್ನ ಹೇಳ್ತಾರೆ, ಆದರೆ ಇದೇ ಅಂತ ನಿಖರವಾಗಿ ಹೇಳೋದಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಮಧ್ಯಪ್ರದೇಶದ ಒಂದು ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದವರು ರುಬೀನಾ ಅವರು. ತಂದೆಯೇ ಮೆಕ್ಯಾನಿಕ್, ಹಾಗೆ ತಾಯಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇವರಿಗೆ ಶೂಟಿಂಗ್ನ ಕುರಿತು ಅಪಾರವಾದಂತಹ ಆಸಕ್ತಿ ಇರುತ್ತೆ, ಮತ್ತೆ ನಾನು ಇದರಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಒಂದು ಛಲ ಕೂಡ ಇರುತ್ತೆ. ಇವರು ಗಗನ್ ನಗರ್ನಲ್ಲಿ ಗಗನ್ ಅವರನ್ನ ಫಾಲೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಕೂಡ ಶೂಟಿಂಗ್ ನಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ, ಅವರ ರೀತಿ ನಾನಾಗಬೇಕು ಅನ್ನೋಂಥ ಯೋಚನೆ ಇವರಿಗಿರುತ್ತೆ. ಆದರೆ ಅದಕ್ಕೆ ತಡೆಯಾಗಿ ಬಂದದ್ದು ಕಾಲುಗಳು. ನಿಲ್ಲೋದಕ್ಕಂತೂ ಆಗೋದಿಲ್ಲ, ಒಂದು ಕಡೆ ಸ್ಥಿರವಾಗಿ ನಿಲ್ಲೋದಕ್ಕಂತೂ ಸಾಧ್ಯ ಇಲ್ಲ. ಹೋಗ್ಲಿ, ಕೂತಾದರೂ ಶೂಟಿಂಗ್ ಮಾಡೋಣ ಅಂದರೆ ಕೂತು ಶೂಟಿಂಗ್ ಮಾಡೋದಕ್ಕೆ ಇವರಿಗೆ ಇವರ ದೇಹ ಸಹಕರಿಸ್ತಾ ಇರಲಿಲ್ಲ, ಅಂದರೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ ಕೂತು ಶೂಟಿಂಗ್ ಮಾಡೋದು. ಹೇಗಿರಬೇಕಾದ್ರೆ ಇದನ್ನು ಹೆಂಗಾದರೂ ಮೀರಬೇಕು, ಇದನ್ನು ಹೇಗಾದರೂ ಮೀರಿ ನಿಂತು ನಾನು ಶೂಟಿಂಗ್ನ ಅಭ್ಯಾಸ ಮಾಡಲೇಬೇಕು ಮತ್ತು ಪದಕವನ್ನು ಗೆಲ್ಲಲೇಬೇಕು ಅಂತ ಯೋಚನೆ ಮಾಡಿದಾಗ ಅನುಕೂಲಕ್ಕೆ ಬಂದಿದ್ದು ಶೂಗಳು. ಇವರಿಗೆ ಅಂತಾನೆ ಡಿಸೈನ್ ಮಾಡಿದಂತಹ ಶೂಗಳನ್ನ ಧರಿಸಿದಾಗ ಇವರಿಗೆ ನಿಲ್ಲೋದಕ್ಕೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಂತೆ. ಅದಾದ ನಂತರ ಶೂಟಿಂಗ್ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ಆಯಿತು, ಮತ್ತೆ ಅವರು ಪದಕವನ್ನು ಕೂಡ ಗಳಿಸ್ಕೊಂಡ್ರು. ಅಂದ್ರೆ ನಾವು ಎಷ್ಟೋ ಸಲ ಬರೀ ಸಮಸ್ಯೆಯ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ, ಪರಿಹಾರದ ಬಗ್ಗೆ ಯೋಚನೆ ಮಾಡಿರಲ್ಲ. ಆದರೆ ಪರಿಹಾರ ಅನ್ನೋದು ಬರೀ ಒಳಗಿನಿಂದ ಇರಲ್ಲ, ಎಷ್ಟೋ ಸಲ ಹೊರಗಿನಿಂದ ಕೂಡ ಸಿಗೋದಾಗಿರುತ್ತೆ, ಅದನ್ನ ಹುಡುಕ್ಬೇಕು ಅಷ್ಟೇ ಅಂತ ತೋರಿಸ್ಕೊಟ್ರು ಅಂತ ನಿಮ್ಗೆ ಅನಿಸ್ತಿದ್ಯಾ? ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನ ಮಾತಿಗೂ ಕೂಡ ಇಲ್ಲಿ ಜಾಗ ಇದೆ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ, ಇಲ್ಲಿಗೆ ನಿಮ್ಮ ಸಂದೇಶಗಳನ್ನ ಕಳಿಸಿ.
1: ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ May 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯಾ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವರು ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.

ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಇದೇ ಮೇ 22-24 ಅಮಾನಿಕೆರೆಯ ತುಮಕೂರಿನ ಗ್ಲಾಸ್ ಹೌಸ್ನಲ್ಲಿ ಬೆಳಗ್ಗೆ 10:00-6:00 ಕಾಸಿಯ ದಕ್ಷಿಣ ಭಾರತ ಎಂಎಸ್ಎಂಇ ಸಮಾವೇಶವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯ ಸಚಿವ

0: ಹಾಗೂ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಬನ್ನಿ, ನೀವು ಭಾಗವಹಿಸಿ ಯಶಸ್ವಿಗೊಳಿಸಿ.
1: ಆಕಾಶವಾಣಿ ಎಫ್ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಆಗಲೇ ಹೇಳಿದೆ, ಕ್ಲಬ್ ಫುಟ್ ಅನ್ನುವಂತಹ ಸಮಸ್ಯೆ ಇವರಿಗಿತ್ತು. ಈ ಕಾರಣಕ್ಕಾಗಿ ನಿಲ್ಲೋದಕ್ಕೂ ಕೂಡ ಕಷ್ಟ ಆಯಿತು, ಮತ್ತೆ ಕೂತ್ಕೊಂಡು ಕೂಡ ಶೂಟಿಂಗ್ ಮಾಡೋದಕ್ಕೆ ಅವರಿಗೆ ಕಂಫರ್ಟಬಲ್ ಇರಲಿಲ್ಲ. ಅದಾದಮೇಲೆ ಇವರಿಗಾಗೇ ಮಾಡಿದಂತಹ ಸ್ಪೆಷಲ್ ಶೂಸ್ನ ಹಾಕೊಂಡು ಅವರು ಪ್ರಾಕ್ಟೀಸ್ ಮಾಡಿ ನಮ್ಮ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ರು ಅಂತ. ಇವರ ಈ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಯಿತು. ದ್ರೌಪದಿ ಮುರ್ಮು ಅವರ ಕಡೆಯಿಂದ ಅರ್ಜುನ ಪ್ರಶಸ್ತಿಯನ್ನು ಅವರು ಸ್ವೀಕರಿಸಿದಂತಹ ಕ್ಷಣ ಬರೀ ರುಬೀನಾ ಫ್ರಾನ್ಸಿಸ್ ಅವರಿಗೆ ಅವರ ಗುರಿಯನ್ನು ತಲುಪಿದ ಕ್ಷಣ ಅಂತ ಆಗೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ದೇಶದಲ್ಲಿ ಎಷ್ಟೆಲ್ಲ ಜನ ಕ್ಲಬ್ ಫೂಟ್ ಇರುವಂತಹ ಮಕ್ಕಳಿದ್ದಾರೆ, ಪ್ರತಿಯೊಬ್ಬರ ಕಣ್ಣಿನಲ್ಲೂ ಕೂಡ ಒಂದು ಆಶಾ ಕಿರಣ ಬೆಳಗಿಸಿದಂತಹ ಕ್ಷಣ ಅಂತ ಹೇಳಬಹುದು. ಮತ್ತೆ ಇದು ತುಂಬಾ ಕಷ್ಟವಾದಂತಹ ಸಮಸ್ಯೆ ಅಲ್ಲ, ಸರಿಯಾದಂತಹ ಸಮಯದಲ್ಲಿ ಅದರಲ್ಲೂ ಕೂಡ ಮಕ್ಕಳು ಚಿಕ್ಕದಾಗಿರಬೇಕಾದ್ರೇ ಇದಕ್ಕೆ ಟ್ರೀಟ್ಮೆಂಟ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅವರು ಬೇರೆಲ್ಲ ಮಕ್ಕಳ ಹಾಗೆ ಪುಟಿದು ಓಡುವಂತೆ ಆಗ್ತಾರೆ, ನಡೆಯುವಂತೆ ಆಗ್ತಾರೆ. ಆದರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗಬೇಕಾದ್ದು ತುಂಬಾನೇ ಮುಖ್ಯ. ಮತ್ತೆ ಕ್ಲಬ್ ಫುಡ್ ಸಮಸ್ಯೆ ಆಗಲೇ ಹೇಳಿದ ಹಾಗೆ ಏನಕ್ಕೆ ಬರುತ್ತೆ ಅಂತಂದ್ರೆ, ಒಂದು ಜೆನೆಟಿಕ್ಸ್ನಲ್ಲಿ ಇರಬಹುದು, ಇಲ್ಲ ಅಂತಂದ್ರೆ ಅಕಸ್ಮಾತ್ ನೀವೇನಾದರೂ ಪ್ರೆಗ್ನೆನ್ಸಿ ಸಮಯದಲ್ಲಿ ಬಸಿರಿನ ಸಂದರ್ಭದಲ್ಲಿ ಸಿಗರೇಟ್ ಸೇದೋದಿರಬಹುದು, ಮದ್ಯಪಾನ ಮಾಡೋದಿರಬಹುದು, ಅಥವಾ ಬೇರೆ ಡ್ರಗ್ಸ್ಗಳನ್ನ ಬಳಸೋದಿರಬಹುದು, ಇಂಥ ಕೆಲಸವನ್ನು ಮಾಡಿದ್ರು ಕೂಡ ಮಗುವಿಗೆ ಈ ಬಗೆಯ ಒಂದು ತೊಂದರೆ ಬರೋದು ಚಾನ್ಸಸ್ ಜಾಸ್ತಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ಕೂಡ ಗರ್ಭಾವಸ್ಥೆಯಲ್ಲಿ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ಧೂಮಪಾನ, ಮದ್ಯಪಾನ ಇನ್ನಿತರ ಚಟದಿಂದ ದೂರ ಇರಬೇಕು ಅಂತ ಹೇಳ್ತಾರೆ. ಮತ್ತು ಇದಲ್ಲದೆ ಅಕಸ್ಮಾತ್ ಕೆಲವೊಂದಷ್ಟು ಜೆನೆಟಿಕ್ ಡಿಸಾರ್ಡರ್ಸ್ ಇದ್ರೆ, ಇವಾಗ ಟ್ರೈಸೋಮಿ ಇರಬಹುದು, ಅಥವಾ ಸೆರೆಬ್ರಲ್ ಪಾಲ್ಸಿ ಇರಬಹುದು, ಸ್ಪೈನಾ ಬೈಫೀಡಿಯಾ, ಸೀಳುತುಟಿ ಸಮಸ್ಯೆ ಇರಬಹುದು, ಇಂತಹ ಸಮಸ್ಯೆಗಳಿರುವಂತಹ ಮಕ್ಕಳಲ್ಲೂ ಕೂಡ ಕ್ಲಬ್ ಫುಡ್ ಸಮಸ್ಯೆ ಜೊತೆಗೆ ಕಾಣಿಸಬಹುದು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ಹೆಣ್ಣು ಮಕ್ಕಳಿಗಿಂತ ಗಂಡು ಮಕ್ಕಳಲ್ಲಿ ಈ ಒಂದು ಕ್ಲಬ್ ಫುಡ್ ಸಮಸ್ಯೆ ಕಾಣಿಸೋದು ಜಾಸ್ತಿ ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಇರಲಿ, ಜೆನೆಟಿಕ್ಸು ನಮ್ಮ ಕೈಲಿಲ್ಲ, ಹಾಗೆಯೇ ಈ ಎಲ್ಲ ಜೆನೆಟಿಕ್ ಡಿಸಾರ್ಡರ್ಸ್ನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ನಮ್ಮ ಕೈಲಿಲ್ಲ. ಆದರೆ ಸ್ಮೋಕಿಂಗ್, ಆಲ್ಕೋಹಾಲ್ ಕನ್ಸಂಪ್ಷನ್, ಹಾಗೆ ಡ್ರಗ್ ಯೂಸ್, ಇದನ್ನಂತೂ ಖಂಡಿತವಾಗ್ಲೂ ಬಿಡೋದಕ್ಕೆ ನಮ್ಮ ಕೈಯಲ್ಲಿ ಆಪ್ಷನ್ ಇದೆ. ಆ ಕಾರಣಕ್ಕಾಗಿ ಆದರೂ ಪ್ರತಿಯೊಬ್ಬ ಹೆಣ್ಮಗಳು ಗರ್ಭಾವಸ್ಥೆಯಲ್ಲಿ ತುಂಬಾನೇ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಬಹುದು. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯ ಕುರಿತಾಗಿ ಮಾತಾಡ್ತಾ ಇದ್ವಿ. ಟಿಬಿ ಸರ್ಕಲ್ ಇಂದ ಚಿದಾನಂದ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನುವಂತಹ ಛಲ ಇದ್ರೆ ಏನಾದರೂ ಮಾಡಬಹುದು. ಅಂತಹ ಸಾಧನೆ ಮಾಡಿರುವ ಸಾಧಿಸಿರುವಂತಹ ಸಾಧಕರಿಗೆ ನನ್ನ ಕಡೆಯಿಂದ ಸಲ್ಯೂಟ್ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ್ಯ ಬಡಿಗೇರ್ ಅವರು ಕೂಡ ರುಬೀನಾ ಫ್ರಾನ್ಸಿಸ್ ಅವರ ಸಾಧನೆಯನ್ನ ವಿವರವಾಗಿ ಸ್ಮರಿಸಿಕೊಂಡು ಎಫ್ಎಂ ರೈನ್ಬೋ ಕಾರ್ಯಕ್ರಮದಲ್ಲಿ ಇಂತಹ ಸಾಧಕರ ಕುರಿತಾದಂತಹ ಮಾಹಿತಿ ಕೊಡೋದು ಎಲ್ಲರಿಗೂ ಕೂಡ ಸ್ಫೂರ್ತಿಯನ್ನ ತರುತ್ತೆ, ಮತ್ತೆ ನಮ್ಮ ದೇಶದ ಕುರಿತು ಹೆಮ್ಮೆಯನ್ನು ಕೂಡ ಮೂಡಿಸುವಂತಹ ಕಾರ್ಯಕ್ರಮ ಇದು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಡೇವಿಡ್ ಅವರು ಮುನ್ರಾಬಾದ್ ಡ್ಯಾಮ್ ಕಡೆಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಮುಖ್ಯ, ಆತ್ಮವಿಶ್ವಾಸ ಒಂದಿದ್ರೆ ಏನು ಬೇಕಾದರೂ ಸಾಧಿಸ್ಬಿಡಬಹುದು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ನಮ್ಮ ಪ್ರಯತ್ನದ ಬಗ್ಗೆ ನಮಗೆ ನಂಬಿಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಅವರು ಕಾರ್ಯಕ್ರಮ ಕೂಡ ಚೆನ್ನಾಗಿದೆ, ಹಾಗೆಯೇ ಹಾಡುಗಳು ಕೂಡ ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ನಾವು ಹೇಳಿದ್ವಿ ರುಬೀನಾ ಫ್ರಾನ್ಸಿಸ್ ಅವರು ಹೇಗೆ ಕ್ಲಬ್ ಫುಟ್ ಅನ್ನುವಂತಹ ಒಂದು ತೊಂದರೆಯಿಂದ ಬಳಲ್ತಾ ಇದ್ರು ಕೂಡ ಅದನ್ನ ಒಂದು ತೊಂದರೆ ಅಂತ ಅನ್ಕೊಳ್ಳದೆ ಬದಲಾಗಿ ಒಂದು ಅವಕಾಶ ಅಂತ ಪರಿಗಣಿಸಿ ಪ್ಯಾರಾಲಿಂಪಿಕ್ಸ್ಗೆ ಹೋಗಿ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನ ಏರ್ ಪಿಸ್ತೋಲ್ ಶೂಟಿಂಗ್ ನಲ್ಲಿ ತಂದುಕೊಟ್ರು ಅಂತ ಹೇಳ್ತಾ ಇದ್ವಿ. ಈ ಒಂದು ವಿಚಾರ ನಿಮ್ಮ ಮನಸ್ಸಿನಲ್ಲಿ ಮೂಡಿಸಿದಂತಹ ಭಾವನೆಗಳನ್ನ ನೀವು ನಮ್ಮ ಜೊತೆ ಹಂಚಿಕೋಬಹುದು. 9480909010 ನಮ್ಮ ವಾಟ್ಸ್ಆಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಸ್ಫೂರ್ತಿಧಾರೆ ಕಾರ್ಯಕ್ರಮಕ್ಕೆ ತುಂಬಾ ಜನ ಮೆಸೇಜ್ ಮಾಡಿದ್ದೀರಿ. ವರಲಕ್ಷ್ಮಿ ಪೀಣ್ಯಾಯಿಂದ ಸಂದೇಶ ಕಳಿಸ್ತಾ ಹೇಳ್ತಿದ್ದಾರೆ, ನೀವು ಹೇಳಿದ ಹಾಗೆ ಕ್ಲಬ್ ಫುಡ್ ಸಮಸ್ಯೆ ನನ್ನ ಸ್ನೇಹಿತೆಯ ಮಗನಿಗೆ ಇತ್ತು. ಸಣ್ಣ ವಯಸ್ಸಿನಲ್ಲೇ ಇದಕ್ಕೆ ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆ ಕೊಡಿಸಿದ್ರೆ ಸಂಪೂರ್ಣವಾಗಿ ಗುಣ ಆಗತ್ತೆ, ಮತ್ತೀಗ ಅವನು ಎಲ್ಲ ಮಕ್ಕಳ ಥರ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ಮಾತ್ರ ಅಲ್ಲ, ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೆ ನನಗೆ ಖುಷಿ ಆಗತ್ತೆ. ಹಾಗಾಗಿ ತಾಯಂದರು ಭಯ ಪಡೋ ಅಗತ್ಯ ಇಲ್ಲ, ಕ್ಲಬ್ ಫುಟ್ ಅಂತ ಸಮಸ್ಯೆ ಅಂತ ಇದೆ ಅಂತ ಆದರೆ ಸರಿಯಾದ ಡಾಕ್ಟರ್ ಹತ್ರ ತೋರಿಸಿದ್ರೆ ಖಂಡಿತ ಪೂರ್ತಿ ಸರಿ ಮಾಡಿಕೊಳ್ಬಹುದು ಅಂತ ಹೇಳಿ.

ಇದ್ದಾರೆ, ಇದೊಂದು ಭರವಸೆ ಹೌದು. ಹಾಗೆ ಸಂಪತ್ ಲಕ್ಷ್ಮಿ ಅವರು ಮಲ್ಲೇಶ್ವರಂಯಿಂದ ಸಂದೇಶ ಕಳಿಸಿದ್ದಾರೆ, ಹರೀಶ್ ಅವರು ಕೂಡ ಮಲ್ಲೇಶ್ವರದಿಂದ. ಹಾಗೆ ಮಂಜುನಾಥ್ ಇಂದರಿಗೆ ಹೇಳ್ತಾ ಇದ್ದಾರೆ, ಎಲ್ಲಾ ಅಂಗಗಳು ಕೂಡ ಸರಿ ಇದ್ರೂ ಅದಿಲ್ಲ ಇದಿಲ್ಲ ಅಂತ ಹೇಳೋರೆ ಹೆಚ್ಚು. ಅಂಥದ್ರಲ್ಲಿ ದೇಹಕ್ಕೆ ಅಂಗವೈಕಲ್ಯತೆ ಉಂಟಾಗಿದ್ರು ಕೂಡ ಮನಸ್ಸಿಗೆ ಅದು ತಾಕಲ್ಲ ಅಂತ ಸಾಧಿಸಿ ತೋರಿಸಿದಂತಹ ರುಬೀನಾ ಫ್ರಾನ್ಸಿಸ್ ಅವರಿಗೆ ಕೋಟಿ ಕೋಟಿ ನಮನಗಳು. ದೇವರವರಿಗೆ ಇನ್ನಷ್ಟು ಸಾಧನೆ ಮಾಡುವಂತಹ ಛಲ ಬಲ ಕೊಡಲಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ರವೀಂದ್ರ ತಾವರೆಗೆರ ಕೊಪ್ಪಳ ಜಿಲ್ಲೆಯಿಂದ, ಸಾಧಕರ ಜೀವನವೇ ಬಲು ರೋಚಕವಾದದ್ದು, ಸಾಧಕರ ಸಾಧನೆಗಳನ್ನು ಪರಿಚಯಿಸುವಂತ ಕನ್ನಡ ಕಾಮನಬಿಲ್ಲಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಿಮಗೂ ಅಂತ ಹೇಳ್ತಾ ಇವತ್ತಿನ ಸ್ಫೂರ್ತಿದಾರೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇರೋದು ನಾಗಶ್ರೀ. ಕೇಳ್ತಾ ಇರಿ ಆಕಾಶವಾಣಿ FM ರಾಯಂಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ

0: ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS.

ಕಲಿಯೋಸ್ ಮ್ಯೂಸಿಕ್ ಕಲಿಯೋಸ್ ಮ್ಯಾಜಿಕ್ ಕಲಿಯೋಸ್ ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ರ. ಸಮಯ ಸರಿಯಾಗಿ 5:02 ಇವತ್ತಿನ ನಾನ್ ಸ್ಟಾಪ್ ಸಂಜೆಯನ್ನ ಶುರು ಮಾಡೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜೆ ನಯನ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸೂಪರ್ ಹಿಟ್ ಕನ್ನಡ ಹಾಡುಗಳು, ಒಂದಕ್ಕಿಂತ ಒಂದು ಜೋಶ್ ಕೊಡುವಂತ ಕನ್ನಡ ಹಾಡುಗಳು ನನ್ನ ಜೊತೆ ತಯಾರಿದೆ ನಿಮಗೋಸ್ಕರ. ಹಾಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ನಾ ಹೊತ್ತು ತಂದಿದ್ದೀನಿ, ಹಾಗಾಗಿ ತಪ್ಪದೇ ಕೇಳ್ತಾ ಇರಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು, ಇನ್ನು ಮೊದಲನೇ ಹಾಡು ತಾರಕ್ ಚಿತ್ರದಿಂದ ಸಂಜೆ ಹೊತ್ತು. ಖಂಡಿತ ಈ ಸವಿ ಸಂಜೆಗೆ ಸಂಜೆ ಹೊತ್ತು ಅನ್ನೋ ಹಾಡು ಇಂದು ನಾಗರಾಜ್ ಹಾಗೂ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಹರಿ ಸಂತೋಷ್, ಸಂಗೀತ ಅರ್ಜುನ್ ಜನ್ಯ.

ಅಯೋಗ್ಯ ಚಿತ್ರದ ಒಂದು ಅಮೋಘವಾದ ಹಾಡನ್ನ ಕೇಳಿದ್ರಿ. ವಿಜಯ್ ಪ್ರಕಾಶ್ ಮತ್ತೆ ಪಲಕ್ ಮುಚ್ಚಲ್ ಅವರ ಧ್ವನಿಯಲ್ಲಿ ಹಾಡಿನ ಸಂಗೀತ ಅರ್ಜುನ್ ಜನ್ಯ ಹಾಗೂ ಸಾಹಿತ್ಯ ಚೇತನ್ ಕುಮಾರ್ ಅವರದಾಗಿತ್ತು. ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ಶುಭ ಸಂಜೆ. ಇನ್ನು ಟ್ರಾಫಿಕ್ ಅಲ್ಲಿ ಸುಸ್ತಾಗಿ ಮನೆ ಕೊಟ್ಟಿರೋ ಎಲ್ಲ ಪ್ರೀತಿಯ ಜೀವಿಗಳಿಗೆ ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋಗೆ ಮತ್ತೊಮ್ಮೆ ಸ್ವಾಗತ ಕೇಳ್ತಾ ಇರೋದು ನಾನು ಆರ್ಜೆ ನಯನ. ಇನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನೊಂದು ನಿಮಗೆ ಸರಳವಾದ ಪ್ರಶ್ನೆ ಹಾಗೆ ಒಂದು ಕಷ್ಟವಾದ ಸಮಸ್ಯೆ ಬಗ್ಗೆ ವಿಷಯವನ್ನ ಹೊತ್ತು ತಂದಿದ್ದೀನಿ ಅಂತ ಹೇಳ್ಬೋದು. ಏನು ನೀವು ಕೊನೆ ಬಾರಿಗೆ ಯಾವುದೇ ಗೊಂದಲ ಇಲ್ಲದೆ ಕೇವಲ 5 ನಿಮಿಷದಲ್ಲಿ ಯಾವುದಾದ್ರೂ ಒಂದು ವಸ್ತುನ ಕೊಂಡ್ಕೊಂಡಿದ್ದು ಯಾವಾಗ ನೆನ್ಪು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾವುದೇ ಒಂದು ಸಣ್ಣ ವಸ್ತು ಇರ್ಬೋದು ಅಥವಾ ದೊಡ್ಡ ವಸ್ತು ಇರ್ಬೋದು, ಅಂಗಡಿಗೆ ಹೋದೆ 5 ನಿಮಿಷದಲ್ಲಿ ತಗೊಂಬಂದೆ ಅಥವಾ ಆನ್ಲೈನ್ ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿದೆ 5 ನಿಮಿಷದಲ್ಲಿ ಆರ್ಡರ್ ಹಾಕಿದೆ ಅನ್ನೋದು ಯಾವುದಾದ್ರೂ ಒಂದು ವಸ್ತು ಕೊಂಡ್ಕೊಂಡಿದ್ದು ನೆನಪಿದೆಯಾ? ಖಂಡಿತ ನೆನಪಾಗ್ತಿಲ್ಲ ಅಂತ ಅನ್ಸುತ್ತೆ. ನೆನಪಾಗ್ತಿಲ್ಲ ಯಾಕೆ ಅಂತಂದ್ರೆ ಈ ರೀತಿ ಆಗಿರೋದು ಬಹಳ ಹಿಂದೆ ಇರಬಹುದು. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸಣ್ಣ ಸೂಜಿ ಕೊಳ್ಬೇಕಂತಿದ್ರು ಒಂದು 100 ಆಪ್ಷನ್ಸ್ ಇರುತ್ತೆ, 100 ವೆರೈಟೀಸ್ ನಮ್ ಕಣ್ಮುಂದೆ ಬರುತ್ತೆ. ಮೊದಲೆಲ್ಲ ಅಂಗಡಿಗೆ ಹೋಗ್ಬಿಟ್ಟು ಒಂದು ಟೂತ್ ಪೇಸ್ಟ್ ಕೊಡಿ ಅಂತಂತಿದ್ವಿ, ಅಷ್ಟಕ್ಕೆ ಮುಗ್ದೋಗ್ತಿತ್ತು. ಆದ್ರೆ ಇವಾಗಂತೂ ಟೂತ್ ಪೇಸ್ಟ್ ತಗೋಬೇಕಂದ್ರೆ ಅದರಲ್ಲಿ ಉಪ್ಪಿದೆಯಾ ಖಾರ ಇದೆಯಾ ಅಂತ ಸಹ ಕೇಳುತ್ತಾರೆ. ಸಾಲ್ಟ್ ಇರೋದು ಬೇಕಾ ಅಥವಾ ಕೋಲ್ ಇರೋದು ಬೇಕಾ ಅಥವಾ ಇತ್ತೀಚೆಗಂತೂ ಪರ್ಪಲ್ ಕಲರ್ ಟೂತ್ ಪೇಸ್ಟ್ ಬೇರೆ ಬಂದಿದೆ. ಇನ್ನು ನಿಮ್ಮ ಹಲ್ಲನ್ನ ರಕ್ಷಿಸ್ಬೇಕಾ ಅಥವಾ ಒಸಡನ್ನ ರಕ್ಷಿಸ್ಬೇಕಾ, ಹೀಗೆ ಅಬ್ಬಬ್ಬಾ ಒಂದು ಸಣ್ಣ ಹಲ್ಲುಜ್ಜೋ ಟೂತ್ ಪೇಸ್ಟ್ ತಗೊಳ್ಳಿಕ್ಕೆ ಒಂದು PhD ಮಾಡೋ ರೇಂಜ್ಗೆ ಆಪ್ಷನ್ಸ್ಗಳು ಸಿಗುತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಅದರಲ್ಲಿ ಏನಿದೆ ಅಂತೆಲ್ಲ ಯೋಚನೆ ಮಾಡಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದೆಲ್ಲ ಯೋಚನೆ ಮಾಡಿ ಕಡೆಗೆ ಅದನ್ನು ತಗೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ವಸ್ತುಗಳನ್ನ ಕೊಂಡ್ಕೊಳ್ಳೋದು ಇವತ್ತು ನೆಮ್ಮದಿ ಕೊಡ್ತಿಲ್ಲ, ಅದ್ರ ಬದಲು ಒಂದು ರೀತಿ ಸ್ಟ್ರೆಸ್ ಕೊಡ್ತಾ ಇದೆ ನಮಗೆ ಅಂತ ಹೇಳ್ಬೋದು. ಇದನ್ನು ಆಯ್ಕೆಗಳ ಅತಿರೇಕ ಅಥವಾ ಪ್ಯಾರಡಾಕ್ಸ್ ಆಫ್ ಚಾಯ್ಸ್ ಅಂತ ಸಹ ಹೇಳ್ಬೋದು. ಹಾಗಾಗಿ ಇವತ್ತು ಈ ಪ್ಯಾರಡಾಕ್ಸ್ ಆಫ್ ಚಾಯ್ಸ್ ನಮಗೆ ಯಾವುದೇ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ 1000+ ಆಪ್ಷನ್ಸ್ ಇರೋದ್ರಿಂದ ಹೇಗೆ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನು ಮಾತಾಡ್ತಿದ್ದೀನಿ. ನಿಮ್ಮ ಅನಿಸಿಕೆಗಳನ್ನ ನೀವು 9480901013 ಈ ನಂಬರ್ಗೆ ಬರೆದು ಕಳಿಸಿ. ಅಷ್ಟರಲ್ಲಿ ಈ ಸೂಪರ್ ಹಿಟ್ ಹಾಡೊಂದು ನಿಮ್ಮನ್ನು ಕಿವಿ ತಣಿಸಲಿದೆ.

ರಾಜಕುಮಾರ ಚಿತ್ರದ ಸೂಪರ್ ಹಿಟ್ ಹಾಡೊಂದನ್ನ ಕೇಳಿದ್ರಿ. ಶಶಾಂಕ್ ಶೇಷಗಿರಿ ಅವರ ಧ್ವನಿಯಲ್ಲಿ ಈ ಹಾಡಿಗೆ ಸಾಹಿತ್ಯ ಬರೆದವರು ಸಂತೋಷ್ ಆನಂದರಾಮ್ ಹಾಗೂ ಸಂಗೀತ ಹರಿಕೃಷ್ಣ ಅವರದಾಗಿತ್ತು. ಇನ್ನು ಇವತ್ತಿನ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಗೊಂದು ಪ್ರಶ್ನೆ ಕೇಳಿದ್ದೆ, ನೀವು ಇತ್ತೀಚೆಗೆ ಯಾವ್ದಾದ್ರೂ ಒಂದು ವಸ್ತುನ 5-5 ನಿಮಿಷದಲ್ಲಿ ತಟ್ ಅಂತ ಹೋಗಿ ತಗೊಂಬಂದಿದ್ದೀಯಾ, ಒಂದು ಮೆಸೇಜ್ ಕಳಿಸಿ ಅಂತ ಹೇಳಿದ್ದೆ. ಇನ್ನು ನಂಬರ್ ಎಂಡಿಂಗ್ 460 ಅವರು ನಂಬರ್ ಮೆಸೇಜ್ ಕಳಿಸಿ ಹೇಳ್ತಾ ಇದಾರೆ, ನಾನು ಇವತ್ತು ಬೆಳಗ್ಗೆ ಹಾಲು ತಂದೆ ಹಾಗೆ ಅಂತ. ಖಂಡಿತ ಹಾಲು ತರೋದು ಒಂದು 5 ನಿಮಿಷದ ಕೆಲಸ ಇರ್ಬೋದು. ಆದರೆ ಇತ್ತೀಚೆಗೆ ಏನಾಗಿದೆ ಅಂದರೆ ಹಾಲಲ್ಲೂ ಸಹ ಒಂದು ರಾಶಿ ವೆರೈಟೀಸ್ ಆಗಿಬಿಟ್ಟಿದೆ. ಗ್ರೀನ್ ಇರುತ್ತೆ, ಆರೆಂಜ್ ಇರುತ್ತೆ, ಬ್ಲೂ ಇರುತ್ತೆ, ಹೋಮೋಜನೈಸ್ಡ್ ಮಿಲ್ಕ್ ಇರುತ್ತೆ, ಟೋನ್ಡ್ ಮಿಲ್ಕ್ ಇರುತ್ತೆ, ಎಮ್ಮೆ ಹಾಲು, ಹಸುವಿನ ಹಾಲು, ಹೀಗೆ ಹಾಲಲ್ಲೂ ಸಹ 1000 ವೆರೈಟೀಸ್ ಆಗಿಬಿಟ್ಟಿದೆ. ಹಾಗಾಗಿ ಒಂದು ಹಾಲು ತರಲಿಕ್ಕೂ ಸಹ ನಾವು 100 ಯೋಚನೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಇವತ್ತು ನಾನು ನಾನ್ ಸ್ಟಾಪ್ ಸಂಜೆಯಲ್ಲಿ ಪ್ಯಾರಡಾಕ್ಸ್ ಆಫ್ ಚಾಯ್ಸ್ ಅಥವಾ ಈ ಆಯ್ಕೆಗಳ ಅತಿರೇಕ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ವಿ. ಹೇಗೆ ಇತ್ತೀಚೆಗೆ ನಮಗೆ ಯಾವುದೇ ಒಂದು ವಸ್ತು ಕೊಂಡುಕೊಳ್ಳೋದು ಕಷ್ಟ ಆಗ್ತಿದೆ, ದುಡ್ಡಿದ್ರೂ ಸಹ ಕಷ್ಟ ಆಗ್ತಿದೆ ಅನ್ನೋದು. ಇನ್ನು ಇದಕ್ಕೆ ಸೈನ್ಸಲ್ಲಿ ಒಂದು ರೀತಿ ಡಿಸಿಷನ್ ಫಟೀಗ್ ಅಂತಾರೆ. ಅಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತೀರ್ಮಾನಗಳನ್ನ ತಗೊಂಡು ನಮ್ಮ ಮೆದುಳಿಗೆ ಸಹ ಸುಸ್ತಾಗ್ಬಿಡುತ್ತೆ. ಆನ್ಲೈನಲ್ಲಿ ಒಂದು ಟೀ ಶರ್ಟ್ ತಗೋಬೇಕಂತ ಕೂತ್ರೆ ಮುಗೀತು ಕತೆ. ಬ್ರ್ಯಾಂಡ್ ಯಾವುದು, ಮಟೀರಿಯಲ್ ಯಾವುದು, ಕಾಲರ್ ಇರಬೇಕಾ ಅಥವಾ ಇರಬಾರ್ದ, ಅಥವಾ ಅದರಲ್ಲಿ ಕಾಟನ್ ಎಷ್ಟು ಪರ್ಸೆಂಟ್ ಇದೆ, ರಿವ್ಯೂಸ್ ಹೇಗಿದೆ, ಅಥವಾ ನಾನು ಈ ಟೀ ಶರ್ಟ್ ಹಾಕೊಂಡೋದ್ರೆ ಇನ್ನು 10 ಇದೇ ಟೀ ಶರ್ಟ್ ಹಾಕೊಂಡು ನನ್ನ ಪಕ್ಕ ನಿಲ್ಲಲ್ಲ ತಾನೆ ಅಂತ 1000 ಯೋಚನೆಗಳು ಮಾಡಿ ಕಡೆಗೆ ಒಂದು ಟೀ ಶರ್ಟ್ನ ಆರಿಸ್ಕೋಬೇಕಾಗತ್ತೆ. ಇನ್ನು ಹೀಗೆ ನೋಡಿ ನೋಡಿ ಕೊನೆಗೆ ನಮಗೆ ಆ ಟೀ ಶರ್ಟೇ ಬೇಡವೇನೋ ಅಂತ ಅನಿಸ್ಬಿಡುತ್ತೆ. ಈ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಅಂತ ಅನ್ಬೋದು. ಹಾಗಾಗಿ ಇವತ್ತಿನ ವಿಷಯವಾಗಿದೆ ನಮಗೆ ಹೇಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರೋದ್ರಿಂದ ಯಾವುದಾದ್ರೂ ಒಂದು ವಸ್ತುನ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗ್ತಿದೆ ಅನ್ನೋದು. ನಿಮಗೆ ಈ ರೀತಿಯ ಪರಿಸ್ಥಿತಿ ಎದುರಾಗಿದ್ರೆ ಅಥವಾ ನಿಮಗೆ ಯಾವುದನ್ನ ಕೊಂಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಪ್ರತಿದಿನ ಈ ರೀತಿಯ ಡಿಸಿಷನ್ ನ ಯಾವುದಕ್ಕೋಸ್ಕರ ಮಾಡಬೇಕಾಗುತ್ತೆ ಅನ್ನೋದನ್ನ ಬರೆದು 9480901013 ಈ ನಂಬರ್ಗೆ ಸಂದೇಶ ಕಳಿಸಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಈ ಸಂಜೆಯ ಪ್ರಸಾರವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30:20 ಆತ್ಮೀಯ ಕೇಳುಗರಿಗೆಲ್ಲ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು. ನಮ್ಮ ಸಂಜೆಯ ಈ ಪ್ರಸಾರವನ್ನು ಆಲಿಸಲು ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಗಿರ್ಮಿಟ್ ಕಾರ್ಯಕ್ರಮದೊಂದಿಗೆ ನಮ್ಮ ಈ ಸಂಜೆಯ ಪ್ರಸಾರ ಪ್ರಾರಂಭವಾಗ್ತಾ ಇದೆ.

ಗಿರ್ಮಿಟ್ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಸೀಟ್ ಎಡ್ಜ್ ಚಿತ್ರಕ್ಕಾಗಿ ಟಿಪ್ಪು ಅವರು ಹಾಡಿರುವ ಗೀತೆ. ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯಕ್ಕೆ ಆಕಾಶ್ ಪರ್ವಾ ಅವರ ಸಂಗೀತವಿದೆ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಲವ್ ಮಾಕ್ಟೈಲ್ 3 ಚಿತ್ರಕ್ಕಾಗಿ ವಿಜಯ್ ಪ್ರಕಾಶ್ ಹಾಡಿರುವ ಗೀತೆ, ಅರುಣ್ ಕುಮಾರ್ ಅವರ ಸಾಹಿತ್ಯಕ್ಕೆ ನಕುಲ್ ಅಭಯಂಕರ್ ಅವರ ಸಂಗೀತವಿದೆ.

ಎಕ್ಕಾ ಚಿತ್ರದ ಗೀತೆ ಆಂಟೋನಿ ದಾಸನ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ನಾಗಾರ್ಜುನ್ ಶರ್ಮಾ ಅವರ ಗೀತ ರಚನೆಗೆ ಎಂಆರ್ ಚರಣರಾಜ್ ಅವರ ಸಂಗೀತ ನಿರ್ದೇಶನವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 5:44:20. ಮುಂದಿನ ಗೀತೆ ಕೃಷ್ಣಂ ಪ್ರಣಯ ಸಖಿ ಚಿತ್ರಕ್ಕಾಗಿ ಜಸ್ಕರಣ್ ಸಿಂಗ್ ಹಾಡಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ.

ಕೇಸ್ ನಂಬರ್ 18/9 ಚಿತ್ರದ ಗೀತೆ ವಿಜಯಪ್ರಕಾಶ್ ಅವರ ಕಂಠದಲ್ಲಿ, ಗೌಸ್ಪೀರ್ ಅವರ ಸಾಹಿತ್ಯ, ಅರ್ಜುನ್ ಜನಿಯಾ ಅವರ ಸಂಗೀತವಿದೆ.

ಇದುವರೆಗೂ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು.

0: ಆಕಾಶವಾಣಿ ಬೆಂಗಳೂರು, ಸಮಯ 6:05. ಇದೀಗ ಕೆಲವು ಪ್ರಕಟಣೆಗಳು.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಕೇಳುಗರೇ, ಗಮನಿಸಿ, ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿದ್ದು, ವಸತಿ ಸಹಿತವಾಗಿ 1-10 ತರಗತಿಯವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ರಂಗಾರಾವ್ ಸ್ಮಾರಕ ವಿಕಲಚೇತನರ ಶಾಲೆ, 1C KRS ಮುಖ್ಯರಸ್ತೆ, ಮೇಟಗ

0: ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು 16. ದೂರವಾಣಿ ಸಂಖ್ಯೆ 0821241230 ಅಥವಾ ಮೊಬೈಲ್ ಸಂಖ್ಯೆ 9686668434ಕ್ಕೆ ಸಂಪರ್ಕಿಸಬಹುದು ಎಂದು ಶಾಲೆಯ ಪ್ರಕಟಣೆ ತಿಳಿಸುತ್ತದೆ.
1: ಬಳಸುವ ನೀರು ಮಿತವಾಗಿರಲಿ, ಬೆಳೆಸುವ ಗಿಡಗಳು ಅಮಿತವಾಗಿರಲಿ. ಹನಿ ಹನಿ ನೀರನ್ನು ಉಳಿಸೋಣ, ಬರದ ದವಡೆಯಿಂದ ಭೂಮಿಯನ್ನು ಬಿಡಿಸೋಣ.
2: ನೀರನ್ನು ಉಳಿಸಿದರೆ ಅದು ನಮ್ಮನ್ನು ಉಳಿಸುತ್ತದೆ.
3: ನೀರನ್ನು ಮಿತವಾಗಿ ಬಳಸುವುದು ಕೇವಲ ಉಳಿತಾಯವಲ್ಲ, ಅದು ಭೂಮಿಗೆ ನಾವು ನೀಡುವ ಉಡುಗೊರೆ. ನೀರು ವ್ಯರ್ಥವಾಗುವುದನ್ನು ತಡೆಯುವುದು ಅತಿ ದೊಡ್ಡ ದೇಶ ಸೇವೆ.
4: ಬೆಟ್ಟ ಗುಡ್ಡ
5: ಕೆರೆ ಕುಂಟೆ
4: ಗಿಡ ಮರಗಳಿಲ್ಲದ ಊರು
5: ಮರುಭೂಮಿ ಇದ್ದಂತೆ.
4: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
5: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
4: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
5: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
4: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
5: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ದೇವರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಬೆಂಗಳೂರು. ಸಮಯ ಆಗ್ತಾ ಇದೆ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದಿಂದ.

0: दोनों देशों के स्टार्टअप्स, रिसर्च सेंटर्स और उद्योगों को आपस में जोड़ने के लिए हम इंडिया इटली इनोवेशन सेंटर पर काम कर रहे हैं। हमारी सेनाओं के साथ साथ दोनों देशों के रक्षा उद्योगों के बीच भी सहयोग बढ़ रहा है। मैरिटाइम पावर्स के रूप में भारत और इटली के बीच करीबी सहयोग स्वाभाविक है। हम मिलकर शिपिंग, पोर्ट्स मॉडर्नाइजेशन, लॉजिस्टिक और ब्लू इकोनॉमी पर काम करेंगे।
1: Mr. Modi also said both countries are united in viewing terrorism as a serious threat to humanity and noted that their joint efforts against terror financing have set an important global example. Speaking on the occasion, Italian Prime Minister stressed the importance of ensuring freedom of navigation in the Indo-Pacific region. Prime Minister Modi also called on Italian President Sergio Mattarella and held discussions on further expanding the bilateral partnership. Mr. Modi reached Italy yesterday on the fifth and final leg of his five-nation tour after concluding his visits to Norway, Sweden, the Netherlands and the UAE. Union Education Minister Dharmendra Pradhan has stressed the need for heightened vigilance and foolproof security arrangements to ensure a safe, secure and fair conduct of the upcoming NEET UG re-examination. Mr. Pradhan said this while chairing a high-level review meeting with Central Security and Intelligence Agencies in New Delhi today. The NEET UG re-examination for admission to undergraduate medical education will be held on the 21st of June. The Defence Research and Development Organisation DRDO has successfully completed the final developmental trials of the unmanned aerial vehicle launched precision guided missile V3, marking a significant achievement for the country's defence sector. On the occasion, Defence Minister Rajnath Singh termed it as a strategic milestone achieved towards Atmanirbharta in defence sector. The Gujarat government has extended its support to One Nation, One Election Bill. State Deputy Chief Minister Harsh Sanghvi stated this after Joint Parliamentary Committee on One Nation, One Election held discussions with a delegation of various political parties in Gandhinagar on the second day of its visit today. Defence Minister Rajnath Singh today met South Korean Minister for Defence Acquisition Programme Administration Lee Yong-chul in Seoul. In a social media post, Mr. Singh said during the meeting, both sides agreed to harness the symbiotic efforts to create avenues for joint development, joint production and joint exports. Severe heat wave gripped northern and central India with temperatures breaching the 44 degree mark at several places today. The India Met Department has forecast severe heat wave conditions will continue over northwest and central India during the week. In IPL cricket, host Kolkata Knight Riders will take on Mumbai Indians at the iconic Eden Gardens this evening. The match will begin at 7:30 p.m. Yesterday, Rajasthan Royals defeated Lucknow Super Giants by 7 wickets in Jaipur, keeping their playoff hopes alive. And that is the end of this news bulletin.
2: Akashavani Bengaluru. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಸಂಜೆ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ರಸವಾರ್ತೆ, 6:51 ಕೃಷಿರಂಗ. ದಾಲ್ಚಿನಿ ಬೆಳೆಯ ಬೇಸಾಯದ ಕ್ರಮಗಳು ಈ ಕುರಿತು ಡಾ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಜನಪದ ಸಂಗೀತ. ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಶೋಭಾನೆ ಪದಗಳನ್ನು ಕೇಳಬಹುದು. 7:45 ಸಿರಿಗಂಧ, 9:15 ಪ್ರಚಲಿತ ವಿದ್ಯಮಾನ, ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ. 9:30 ಕ್ರೀಡಾಲೋಕ. 2026 ರಾಜ್ಯ ಹಿರಿಯ ಈಜು ಚಾಂಪಿಯನ್ಶಿಪ್ ಕುರಿತು ಬಾನುಲಿ ವರದಿ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ವಿನಾಯಕ್ ತೊರವಿ ಅವರ ಗಾಯನ, ತಬಲಾ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ, ರಾಗ್ ಜೈ ಜಯಂತಿ. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ ಡಾ ಗಿರಿಜಾಪತಿ ಎನ್ಎಂ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ, 6:45 ನ್ಯಾಯವಾಣಿ, 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು.

8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ. ಆಕಾಶವಾಣಿ ಕೇಳುಗರಾದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಹುಮ್ನಾಬಾದ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. 8:50 ಕಗ್ಗದ ಸಿರಿ. 9:05 ಗೀತ ಪಲ್ಲವ. 9:30 ಗಾನಗಂಗೆ. 10:30 ಸುನ್ಹೇರೇಪಲ್. 11:00 ಸವಿನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ. 12:35 ಆರೋಗ್ಯ ಸಂಚಿಕೆ, ಅಧಿಕ ರಕ್ತದೊತ್ತಡ. ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರ್ ಗೌಡ ಬಿ ಹೊಸಗೌಡರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಸಂಗಮೇಶ್. 11:00 ಪ್ರಗತಿಪಥ, ಆತ್ಮನಿರ್ಭರ ಭಾರತ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ದೊಡ್ಡಹುಂಡಿ ರಾಜಣ್ಣ ಅವರು. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಕನ್ನಡ ರತ್ನ ಭಂಡಾರ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ. ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಮತ್ತು ರಾಜಲಕ್ಷ್ಮಿ. ನಂತರದಲ್ಲಿ ಜನಪದ ಸಂಗೀತ. ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಆಲಿಸಬಹುದು. 7:45 ಸಿರಿಗಂಧ. 9:15 ಅರ್ಚನಾ ಕುಲಕರ್ಣಿ ಅವರಿಂದ ಭಾವಗೀತೆಗಳು. 9:30 ಕನ್ನಡ ಭಾರತಿ ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 10:00 ಆರೋಗ್ಯ ಸಂಚಿಕೆ. ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಮೆಲೋಡಿ ಟೈಮ್ ಗೀತ ಚಂದ್ರಿಕೆ. ಈ ಎಲ್ಲ ಕಾರ್ಯಕ್ರಮಗಳು ನಾಳಿನ ಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ಆದ್ಯ ಪ್ರವರ್ತಕರಲ್ಲಿ ಒಬ್ಬರು ಎಚ್ ಟಿ ಅರಸ್.
2: ಈ ಶಕುನಿ ಎದೆ ಹುತ್ತದೊಳಗಿದ ಭೇದ ನೀತಿ ಎಂಬ ನಾಗಿಣಿಯ ಭೂತ್ಕಾರಕ್ಕೆ ಜಾತಿ ಜಳ ಹೊಡೆದು ಕಮರುವುದು ಕೋಮಲ ಕರಳು ಸಂಹಾದ್ರ ಸೂತ್ರಗಳು ಮನುಷ್ಯತ್ವ ಮಣ್ಣುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕಠಾರಿಯಾಗುವುದು ಜಾತಿ ಜಗಳಗಳ ಗರ್ಜನೆಯಲ್ಲಿ ಸರಸ್ವತಿಯ ತಂಬೂರಿ ಬಿರುದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿದೆ ಜಾತಿ ದ್ವೇಷ. ಇದರದೊಂದು ಕಿಡಿಯೊಗೆದು ನಿರ್ಮಿಸುವೇ ಕಾಳಾನೆಲ ಕಡಲನೇ ಕರ್ಣಾಶ್ವತ್ಥಾಮರ ಮಧ್ಯದಲ್ಲಿ ಅಶ್ವತ್ಥಾಮ ಅವನೊಂದು ಉರಿಗಣ್ಣು ಸುರ ಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರ ಸಾಯನವೇ ತುಂಬಿ ತುಳುಕಾಡದೆ ಅಶ್ವತ್ಥಾಮನ ಎದೆಯಳು. ಸೇನಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಆ ಪಾಂಡವರಿಗೆ, ಮತ್ತೆ ಅಳಿಗಾಲವಿಲ್ಲ ಈ ಕುರುಡನ ಕುನ್ನಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನಿಗೆ ಬಾಣಗಳನ್ನು. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ.
1: ಜನಮನದ ಅರಸ ಅಂತಾನೆ ಇವರನ್ನ ಕರೀತಾ ಇದ್ರು. ಕಂಪನಿ ನಾಟಕಗಳು ಇವತ್ತಿನ ಚಲನಚಿತ್ರ ಜಗತ್ತಿನ ಅಡಿಪಾಯ ಅಂತ ಹೇಳಬಹುದು. ವರದಾಚಾರ್ಯರು, ಪೀರ್ ಸಾಹೇಬ್ರು, ಗುಬ್ಬಿ ವೀರಣ್ಣನವರು ಇವರೆಲ್ಲರೂ ಹೇಗೆ ಕಲಾ ಸಂಪತ್ತನ್ನ ಪೊರೆದರು, ಪೋಷಿಸಿದರು, ಅದೇ ಪರಂಪರೆಯಲ್ಲಿ ಬಾಲನಟನಾಗಿ, ಪೋಷಕ ನಟನಾಗಿ, ನಾಯಕನಾಗಿ ಕಂಪನಿ ನಾಟಕಗಳಲ್ಲಿ ಭಾಗವಹಿಸ್ತಾ ಇದ್ರು ಎಚ್ ಟಿ ಅರಸ್. ಸ್ತ್ರೀ ಪಾತ್ರಗಳನ್ನೂ ನಿರ್ವಹಿಸಿದರು ಎಚ್ ಟಿ ಅರಸ್ ಅವರು. ತಿಪ್ಪಣ್ಣ ಅಲಿಯಾಸ್ ತಿಪ್ಪರಾಜು ಇವರ ಮೂಲ ನಾಮ.
2: ನಂದು ಹುಟ್ಟಿದ ಸ್ಥಳ ರಾಯಚೂರು ಡಿಸ್ಟ್ರಿಕ್ಟ್ ಕುಷ್ಟಗಿ ತಾಲೂಕು ಹನುಮಸಾಗರ ಅಂತ. ನನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠ ಮಾಡ್ತಿದ್ದ ಸ್ವಾಮಿ. ತಂದ್ರೆ ಅವರು ದೊಡ್ಡಾಟದಲ್ಲಿ ಪಾತ್ರ ಮಾಡ್ತಿದ್ರು, ನಮ್ಮ ಅಣ್ಣವರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ರು. ಅದನ್ನ ನೋಡಿಕೊಂಡು ಆ ಹುಚ್ಚು ನಮ್ಗೆ ಹತ್ತಿಬಿಟ್ಟು ಆ ನಾಟಕ ಕಂಪನಿಯಲ್ಲಿ ಹಾಗೆ
3: ಚಿಕ್ಕನಿಂದಲೂ

0: ಹೌದು, ವಿದ್ಯಾಭ್ಯಾಸ ಎಲ್ಲಿ ಬರ್ಬೇಕು ಸ್ವಾಮಿ? ಹೀಗೆ ನಾಟಕ ಕಂಪನಿಯಲ್ಲೇ ಆಗಿಷ್ಟು ಹೀಗಿಷ್ಟು ದೊಡ್ಡವ್ರ ಹತ್ರ ಹೇಳಿಸ್ಕೊಂಡು ಕೇಳ್ಕೊಂಡು ಹಿಂಗೆಲ್ಲ ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಷ್ಟೇ. ನಾನು ಮೊದಲು ಕಂದಗಲ್ ಹನುಮಂತರಾಯರು ಅಂತ ನಿಮ್ಗೆ ಕೇಳಿರಬೇಕಲ್ಲ, ಆ ಕಂದಗಲ್ ಹನುಮಂತರಾಯರ ಕಂಪನಿನೇ ಒಂದಿತ್ತು. ಆ ಕಂಪನಿ ಸೇರುವಾಗ ನನಗೆ 14-15 ವರ್ಷ, ಅಲ್ಲಿ ಪಾತ್ರ ಸಿಕ್ಕಲಿಲ್ಲ ನನಗೆ. ಈ ಮೇಕಪ್ ರೂಮ್ನಲ್ಲೇ ಕೆಲಸ ಮಾಡಿಸ್ತಾ ಇದ್ರು, ದೊಡ್ಡ ದೊಡ್ಡ ನಟರಿದ್ರು ಅವಾಗ. ಬಣ್ಣ ಕೊಡೋದು, ಎಣ್ಣೆ ಕೊಡೋದು, ಬಟ್ಟೆ ಕೊಡೋದು, ಇದನ್ನೆಲ್ಲ ಕೆಲಸ ಮಾಡಿಸ್ತಿದ್ರು. ಪುರಸ್ತಾದಾಗ ಹೋಗಿ ಪಾತ್ರ ನೋಡ್ತಿದ್ದೆ. ಅದು ನೋಡಿ ನೋಡಿ ನೋಡಿ ನೋಡಿ ನಮಗೆ ಸ್ವಲ್ಪ ಅದೊಂದು ಚೆನ್ನಾಗಿ ಅಭ್ಯಾಸ ಆಗಿತ್ತು. ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಬಿಡಲಿಲ್ಲ, ಅಲ್ಲಿಂದ ಕರ್ಕೊಂಡ್ಬಂದ್ಬಿಟ್ರು. ಊರಿನಲ್ಲಿ ಮತ್ತೊಂದು ಒಂದು ಸ್ವಲ್ಪ ದಿವಸ ಇದ್ದೆ. ಆಮೇಲೆ ಊರಿನಲ್ಲೇ ಪಾತ್ರ ಮಾಡ್ತಿದ್ದೆ, ಅಲ್ಲಿ ಒಂದು ಸ್ವಲ್ಪ ಕೀರ್ತಿ ಬಂತು. ಚೆನ್ನಾಗಿ ಪಾಠ ಮಾಡ್ತೀವಿ, ಚೆನ್ನಾಗಿ ಪಾಠ ಮಾಡ್ತೀವಿ ಅಂತಂದ್ರು. ಅಷ್ಟು ಅಂದಿದ್ದೆ ಸಾಕು ನೋಡಿ, ಸರ್ವಿಸ್ ಕಂಪ್ನಿ ಸೇರ್ಕೊಂಡ್ಬಿಟ್ಟೆ. ಮೊದಲು ಸ್ತ್ರೀ ಪಾತ್ರ ಮಾಡ್ತಿದ್ದೆ ನಾನು, ಅಕ್ಷಾಮೃತದಲ್ಲಿ ದ್ರೌಪದಿ ಪಾತ್ರ ಮಾಡ್ತಿದ್ದೆ, ಆಮೇಲೆ ಚಿತ್ರಾಂಗದಲ್ಲಿ ಚಿತ್ರಾಂಗದ ಪಾತ್ರ ಮಾಡ್ತಿದ್ದೆ. ಹೀಗೆ ಪಾತ್ರ ಮಾಡ್ತಿದ್ದೆ ನಾನು, ಸ್ತ್ರೀ ಪಾತ್ರ ಮಾಡ್ತಿದ್ದೆ. ಒಂದು 4-6 ವರ್ಷ ಬರೀ ಸ್ತ್ರೀ ಪಾತ್ರನೇ ಮಾಡ್ತಾ ಇದ್ದೆ ನಾನು. ಮೊದಲು ನಾನು ಏಣಿಗೆ ಬಾಳಪ್ಪನವರ ಕಂಪನಿ ಅಂತ ಕಂಪನಿ ಇತ್ತಲ್ಲ, ಆ ಕಂಪನಿಯಲ್ಲಿ ನಾನು ಒಂದು 4-6 ವರ್ಷ ಪಾತ್ರ ಮಾಡಿದ್ದೆ. ಅಲ್ಲಿಂದ ಗೋಕಾಕ್ ಬಸವಣ್ಣಪ್ಪನ ಕಂಪನಿ ಅಂತ ಇದೆ, ಇವತ್ತಿಗೆ ಇದೆ, ಆವಾಗ ಬಹಳ ಅದ್ದೂರಿಯಾಗಿತ್ತು. ಆ ಕಂಪನಿಯಲ್ಲಿ ಒಂದು 4-6 ವರ್ಷ ಅಲ್ಲಿದ್ದೆ. ಆಮೇಲೆ ಹಲಗೇರಿ ಜಟ್ಟಪ್ಪನವರ ಕಂಪನಿ ಅಂತ ನೀವು ಕೇಳಿರಬೇಕಲ್ಲ, ಹಲಗೇರಿ ಜಟ್ಟಪ್ಪನವರ ಕಂಪನಿಯಲ್ಲಿ ನಾನು ಕೆಲವು ದಿವಸ ಇದ್ದೆ. ಅಲ್ಲಿಂದ ಒಂದು 2-3 ತಿಂಗಳ ಊರಿನಲ್ಲಿ ಬಂದು ಉಳಿದೆ. ಪುನಃ ಅವರು ಮತ್ತೆ ನನ್ನ ಕರೆಗೆ ಬಂದರು, ಅದು ಆವಾಗ ನಿಲ್ಲೋ ಸಮಯ ಅದು ಕಂಪನಿ. ಅಲ್ಲಿ ಕೆಲವು ದಿವಸ ನಾನು ಪಾತ್ರ ಮಾಡ್ತಿದ್ದೆ, ಕಂಪನಿ ನಿಂತು ಹೋಗ್ಬಿಡ್ತು. ಅಷ್ಟು ಹೊತ್ತಿಗೆ ನಮ್ಮ ಎಂ ಸಿ ಮಹಾದೇವ ಸ್ವಾಮಿಗಳು ಸಿಕ್ಕಿಬಿಟ್ರು. ಅವರು ಹೇಳಿದರು, ನಾ ಕಂಪನಿ ಮಾಡ್ತೀನಿ ಬಾರಯ್ಯ ಅಂತ. ನಮಗೆ ಚಾರ್ಜ್ ದುಡ್ಡು ಕೊಟ್ಟು ಸಾಕಾಗಿತ್ತು, ಅವ್ರು ಚಾರ್ಜ್ ಕೊಟ್ಟಿದ್ದೆ ಅಷ್ಟೇ. ಹೊರಟು ಬಿಟ್ಟೆ ಮೈಸೂರಿಗೆ. ನಾನು ಬಂದಿದ್ದು 57ನೇ ಇಸವಿ ಸ್ವಾಮಿ, 57ನೇ ಇಸವಿಗೆ ಬಂದು ನಾನು ಅಗ್ರಿಮೆಂಟ್ ಮಾಡಿಕೊಟ್ಟೆ ಅಲ್ಲಿ. ಅಲ್ಲಿಂದ ಮೈಸೂರಿನಲ್ಲಿ ಉಳಿದ್ಬಿಟ್ಟೆ ಸ್ವಾಮಿ.
1: ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀರಾ?
0: ಹೌದು ಹೌದು, ಮೊದಲಿಗೆ ಎಲ್ಲ ಪಾತ್ರ ಮಾಡ್ತಿದ್ದೆ ಸ್ವಾಮಿ. ಇತ್ತೀಚೆಗೆ ಮಹಾದೇವ ಸ್ವಾಮಿ ಕಂಪನಿಗೆ ಬಂದ ಮೇಲೆ ಖಳನಾಯಕನ ಪಾತ್ರ ಒಳ್ಳೆ ಕರಗತವಾಗಿತ್ತು ನನಗೆ. ಆ ಪಾತ್ರದಲ್ಲಿ ನನಗೆ ಹೆಸರು ಚೆನ್ನಾಗಿ ಬಂತು, ಕೀರ್ತಿ ಬಂತು. ಚಂದ್ರ ಆಸರ ದುಷ್ಟಬುದ್ಧಿ ಪಾತ್ರ ಮಾಡ್ತಿದ್ದೆ, ರಾಮಾಯಣದಲ್ಲಿ ರಾವಣನ ಪಾತ್ರ ಮಾಡ್ತಿದ್ದೆ, ಹರಿಶ್ಚಂದ್ರದಲ್ಲಿ ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ದೆ. ಈ ಖಳನಾಯಕನ ಪಾತ್ರದಲ್ಲಿ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟರು ಸ್ವಾಮಿ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಚ್ಡಿ ಅರಸ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

0: ಆಕಾಶವಾಣಿ ಬೆಂಗಳೂರು, ಸಮಯ ಆಗ್ತಾ ಇದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮೆಲೋನಿ ಇತ್ಯನಯಾ ಸಹ ವಾರ್ತಾಲಾಪಂ ಕೃತವಾನ್. ಉಭೌ ದೇಶೌ ದ್ವೈಪಾಕ್ಷಿಕ ಸಂಬಂಧಂ ವಿಶೇಷತಃ ಸಾಮರಿಕ ಸಹಭಾಗಿತ್ವೇನ ಉನ್ನತೀಂ ಕರ್ತುಂ ನಿರ್ಣಯಂ ಅಕುರ್ವತಾಂ. ಪ್ರಧಾನಮಂತ್ರಿಣಾ ಶ್ರೀ ಮೋದಿನಾ ಉಕ್ತಂ ಯತ್ ಉಭೌ ದೇಶೌ ಭಯೋತ್ಪಾದನಂ ಮಾನವತಾಯೈ ಗಭೀರ ಪ್ರತಿರೋಧ ರೂಪೇಣ ಪಶ್ಯತಃ. ಡಿಆರ್ಡಿಒ ಇತಿ ಸಂಘಟನೇನ ಡ್ರೋನ ಪ್ರಕ್ಷೇಪಿತಸ್ಯ ಮಾನವರಹಿತ ಸ್ಪಷ್ಟತಾ ನಿರ್ದೇಶಿತ ಪ್ರಕ್ಷೇಪಾಸ್ತ್ರಸ್ಯ ಪರೀಕ್ಷಣಂ ಸಂಪೂರಿತಂ. ರಕ್ಷಾಮಂತ್ರಿಣಾ ಏತದ್ ವ್ಯೂಹಾತ್ಮಕಂ ಸೋಪಾನತ್ವೇನ ವರ್ಣಿತಂ. ಸರ್ವೋಚ್ಚ ನ್ಯಾಯಾಲಯೇನ ಕೇಂದ್ರಸ್ಯ ಜಾತಿಗಣನಾಯಾಃ ನಿರ್ಣಯಸ್ಯ ವಿರೋಧೇ ಯಾಚಿಕಾ ಅಸ್ವೀಕೃತಂ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಈಡನ್ ಗಾರ್ಡನ್ಸ್ ಇತ್ಯತ್ರ ಮುಂಬೈ ಇಂಡಿಯನ್ಸ್ ದಲಂ ಕೋಲ್ಕತಾ ನೈಟ್ ರೈಡರ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ರೋಮನಗರೆ ಇಟಲಿ ದೇಶಸ್ಯ ಪ್ರಧಾನಮಂತ್ರಿಣಾ ಜಾರ್ಜಿಯಾ ಮಿಲೋನಿ ಇತ್ಯನಯಾ ಸಹ ಪ್ರತಿನಿಧಿ ಸ್ತರೀಯಾ ವಾರ್ತಾ ಕೃತಾ. ಯಸ್ಯೋದ್ದೇಶ್ಯಂ ಪ್ರಮುಖ ಕ್ಷೇತ್ರೇಷು ಭಾರತ ಇಟಲಿ ದೇಶಯೋಃ ದ್ವೈಪಾಕ್ಷಿಕ ಸಂಬಂಧಾನ್ ಇತೋಪ್ಯಧಿಕಂ ಸುದೃಢಂ ಕರ್ತುಮಾಸೀತ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಸವಾರ್ತೆ, ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್, ಓದುತ್ತಿರುವವರು ಹರ್ಷಿತಾ ಟಿಎಲ್. ಪ್ರಿಯ ಶ್ರೋತೃಗಳೇ, ಇದು ಮಾವುಗಾಲ. ಮಾಲ್ಗೋ ಮಾರ್ಕೆಟ್ಗೋ ಹೋದ್ರೆ ವೆರೈಟಿ ವೆರೈಟಿ ಮಾವಿನ ಹಣ್ಣುಗಳು ಸಿಗ್ತವೆ. ಯಾವುದೋ ದೇಶ, ಇನ್ಯಾವುದೋ ಪ್ರದೇಶದ ಮತ್ಯಾರೋ ರೈತರು ಬೆಳೆದಿತ್ತು, ಇಲ್ಲಿ ನಮ್ಮ ಬಾಯಲ್ಲಿ ನೀರು ಸುರಿಸಲೆಂದೇ ಬುಟ್ಟಿಗಳಲ್ಲಿ ಬಂದು ಕೂತಿರುತ್ತವೆನೋ. ಹಂಗೇನೆ ಗುಜರಾತ್ನ ಕೇಸರ್ ತಳಿ ಮಾವಿನ ಹಣ್ಣನ್ನ ಸುಮ್ಮನೆ ನೆನಪಿಸಿಕೊಂಡ್ರೆ ಮನಸ್ಸು ತಿನ್ಬೇಕು ಅಂತ ಚಂಡಿ ಹಿಡಿಯೋದು ಖರೆ. ಪರಿಸ್ಥಿತಿ ಹಿಂಗಿರುವಾಗ ನಮ್ಮ ಗುಜರಾತಿನ ಅಮರೇಲಿ ಜಿಲ್ಲೆಯ ದಿತಲಾ ಗ್ರಾಮದ 74 ವರ್ಷದ ಉಖಭಾಯ್ ಭಟ್ಟಿ ಮನೆಯ ಹಿತ್ತಲಿಗೆ ಹೋದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಮಾಲ್ಗಳಲ್ಲಿ ಸಿಗೋ ಅಷ್ಟು ಮಾವಿನ ಹಣ್ಣುಗಳು ಇವರ ಮರದಲ್ಲೇ ಸಿಗ್ತಿವೆ, ಅದು ಒಂದೇ ಮರದಲ್ಲಿ. ಲೆಕ್ಕ ಹಾಕಿದ್ರೆ ಆಮ್ರಪಾಲಿ, ಕೇಸರ್, ದಾದ್ಮಿಯೋ, ಸುಂದರಿ, ಬನಾರಸಿ, ಲ್ಯಾಂಗ್ಡೋ, ಬೇಗಂ, ನೀಲೇಶಾನ್, ಕನೋಜಿಯಾ, ಅಬಬಾ ಇಂತ 14 ತಳಿ ಮಾವಿನ ಹಣ್ಣುಗಳು ಒಂದೇ ಮರದಲ್ಲಿ ಹರಡಿಕೊಂಡಿವೆ. ಇದೇ ವಿಸ್ಮಯ. ಒಂದೇ ಮರದಲ್ಲ ಇಷ್ಟೊಂದು ಹಣ್ಣು ಅಂತ ನೋಡಿದವರೆಲ್ಲ ಅನುಮಾನ ಪಡ್ತಿದ್ರೆ ಅದಕ್ಕೆ ಹೌದು, ಒಂದೇ ಮರದಲ್ಲಿ ಇಷ್ಟೊಂದು ಹಣ್ಣು ಇದೆ ಅಂತ ಉಖಭಾಯ್ ಭಟ್ಟಿ ತೋರಿಸ್ತಾರೆ. ಸುಮಾರು 6 ತಿಂಗಳ ತನಕ ಒಂದಲ್ಲ ಒಂದು ತಳಿಯ ಮಾವಿನ ಹಣ್ಣುಗಳು ಈ ಮರದಲ್ಲಿ ಸಿಗ್ತಾನೆ ಇರ್ತಾವಂತೆ. ನೋಡಿದವರೆಲ್ಲ ಇದು ಕೃಷಿ ಲೋಕದ ಪವಾಡನೆ ಅಂತಿದ್ದಾರೆ. ಇದರ ಹಿಂದೆ ಉಖಭಾಯ್ ಅವರ 8-10 ವರ್ಷಗಳ ಪರಿಶ್ರಮ ಇದೆ. ಅವರು ಒಂದೊಂದೇ ತಳಿಗಳನ್ನ ಕಸಿ ಮಾಡಿ ಕಸಿ ತಂತ್ರ ಸಿದ್ಧಿಸಿಕೊಂಡು ನಾನಾ ತಳಿ ಒಂದೇ ಮರದಲ್ಲಿ ಸಿಗೋ ತರ ಬೆಳೆಸಿಕೊಂಡಿದ್ದಾರೆ. ಇವರ ಮರನ

0: ಭಟ್ಟಿ ಮಾವಿನ ಜೋಳಿಗೆ ಅಂತಲೂ ಕರಿಬಹುದು. ನಮ್ಮನೆ ಹಿತ್ಲು ಕಡೆಯಲು ಇಂಥ ಮರ ಇದ್ರೆ ಎಷ್ಟು ಚೆನ್ನ ಅಲ್ವಾ? ಊಟ ಆದ್ಮೇಲೆ ದಿನಾಲು ವೆರೈಟಿ ವೆರೈಟಿ ಮಾವು ತಿನ್ನಬಹುದು ಅಂತ ಎಲ್ರಿಗೂ ಅನಿಸ್ತಿದ್ಯಂತೆ. ಆಂಧ್ರಪ್ರದೇಶದ ಪೊಟ್ಟಿ ಶ್ರೀರಾಮುಲು ನೆಲ್ಲೂರಿನಲ್ಲಿರೋ ರಾಮಸುಬ್ಬಮ್ಮನ ಓಡೋ ಉತ್ಸಾಹ ನೋಡಿದ್ರಂತೂ ಎಲ್ರೂ ನಾಚ್ಕೋಬೇಕು. ಈಕೆ ವಯಸ್ಸು 79 ವರ್ಷ. ಓಡೋಕೆ ಶುರು ಮಾಡಿದ್ರೆ 28ಕ್ಕೆ ಇಳಿಯುತ್ತೆ. ಸೀರೆಯಲ್ಲಿ ನಿಂತ್ ನಿಂತಂಗೆ ಈಕೆ ಓಡೋದನ್ನ ನೋಡೋದೇ ಚೆಂದ. ಓಡೋಡ್ತಾನೆ 18 ಚಿನ್ನ 8 ಬೆಳ್ಳಿ ಪದಕ ಗಿಟ್ಟಿಸಿಕೊಂಡಿದ್ದಾಳೆ ಈ ಅಜ್ಜಿ. 200-300 ಬಿಡಿ, 3000 ಮೀಟರ್ ಈಕೆ ಕಾಲುಗಳಿಗೆ ಏನೇನೂ ಅಲ್ಲ. ಅಜ್ಜಿಗೆ ಓಡೋದ್ರಲ್ಲಿ ಅದೇನ್ ಖುಷಿನೋ. ಮಾಗಿದ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಬರೋದೇ ಕಷ್ಟ. ದೇವರು ದಿಂಡ್ರು ಅಂತ ಬದುಕಬೇಕಾಗಿರೋ ರಾಮಸುಬ್ಬಮ್ಮ ಯಾವುದೇ ಮ್ಯಾರಥಾನ್ ಇದ್ರು ಅಲ್ಲಿ ಹಾಜರ್. ಎಷ್ಟೋ ಸಲ ಎಂಟ್ರಿ ಫೀಸ್ ಕಟ್ಟೋಕ್ಕೂ ಈಕೆ ಹತ್ರ ದುಡ್ಡಿರಲ್ಲ. ಅವರು ಇವರ ಹತ್ರ ದುಡ್ಡಿಸಿಕೊಂಡು ರಾಮಸುಬ್ಬಮ್ಮ ಓಡೋಕೆ ಶುರು ಮಾಡ್ತಾಳೆ. ಬರೀ ಓಡ್ತಾ ಓಡ್ತಾ ಇದ್ರೆ ಜೀವನ ನಿಂತಲ್ಲೇ ನಿಂತ್ಕೊಂಡ್ ಬಿಡುತ್ತೆ ಅಂತ ಈಕೆಗೆ ಬಹಳ ಚೆನ್ನಾಗ್ ಗೊತ್ತು. ಅದಕ್ಕೆ ಅಂತಲೇ ಅವರಿವರ ಮನೆ ಮುಸ್ರೆ ತಿಕ್ತಾಳೆ. ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಮಾಡಿ ಹಣ ಸಂಪಾದನೆ ಕೂಡ ಮಾಡ್ತಾಳೆ. ಉಳಿಕೆ ಸಮಯದಲ್ಲಿ ಓಡೋದೇ ಈಕೆ ಕೆಲ್ಸ. ಊರ್ ಮಂದಿ ಈಕೆನ ಓಡೋ ರಾಮಕ್ಕ ಅಂತಾನೆ ಕರೀತಾರೆ. ಅದಕ್ಕೆ ಈಕೆ ಬಹಳ ಗಟ್ಟಿಮುಟ್ಟಾಗಿರೋದು. ಬಿಪಿ ಆಗ್ಲಿ ಶುಗರ್ ಆಗ್ಲಿ ಹತ್ರ ಸುಳ್ದಿಲ್ಲ, ಬಡತನ ಮಾತ್ರ ಸುತ್ತಕೊಂಡಿದೆ. ಆದ್ರೆ ಈಕೆ ಓಡೋ ಉತ್ಸಾಹದ ಮುಂದೆ ಬಡತನದ ಆಟ ಏನೂ ನಡೆಯಲ್ಲ. 79 ವರ್ಷದ ಈ ರಾಮಕ್ಕನ ನೋಡಿದ್ಮೇಲೆ ಅನ್ಸಿದ್ದು ಇಷ್ಟೇ, ಉತ್ಸಾಹಕ್ಕೆ ವಯಸ್ಸೇ ಆಗಲ್ಲ ಅಂತ. ಪ್ರಿಯ ಶ್ರೋತೃಗಳೇ, ರಷ್ಯಾದಲ್ಲಿ ಓಕುನೀವೋ ಅನ್ನೋ ಹಳ್ಳಿ ಇದೆ. ಈ ಹಳ್ಳಿ ಮಧ್ಯೆ ನಿಂತು ನಿಂತು ಓಂ ನಮ ಶಿವಾಯ ಅನ್ನಿ. ಇಡೀ ಹಳ್ಳಿಗೆ ಹಳ್ಳಿನೇ ಪ್ರತಿಯಾಗಿ ಮತ್ತೆ ಓಂ ನಮ ಶಿವಾಯ ಅನ್ನದಿದ್ರೆ ಕೇಳಿ, ರಷ್ಯನರಿಗೂ ನಮ್ಮ ಶಿವನಿಗೂ ಎತ್ತನಿಂದೆತ್ತ ಸಂಬಂಧವಯ್ಯ ಅನ್ಕೋಬೇಡಿ, ಇದೆ ಸಂಬಂಧ ಇದೆ. ಈ ಓಕುನೀವೋ ಹಳ್ಳಿ ಆಧ್ಯಾತ್ಮ ಕೇಂದ್ರ. ರಷ್ಯಾದ ಇತರೆ ಹಳ್ಳಿಗಳಂತಲ್ಲ ಇದು. ಇಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಧ್ವನಿ ಅನ್ನೋ ಸ್ಥಳದಲ್ಲಿ ಹೋಮ ಶುರುವಾಗುತ್ತೆ. ಹಿಂದೂ ಹಬ್ಬಗಳನ್ನು ಅದರಲ್ಲೂ ಕೃಷ್ಣ ಜಯಂತಿ ಶಿವರಾತ್ರಿಗಳು ಇಲ್ಲಿ ವೈಭವಪೂರ್ಣ. ಇಲ್ಲಿನ ರಷ್ಯನರು ಕೂಡ ಹೋಮ ಹವನ ಪೂಜೆ ಪುನಸ್ಕಾರ ಮಾಡ್ತಾರೆ. ಅದು ಭಾರತೀಯರ ಟ್ರೆಡಿಷನಲ್ ಸೀರೆ ಪಂಚೆಗಳಲ್ಲಿ. ತಾಪಮಾನ -40 ಡಿಗ್ರಿಗೆ ಕುಸಿದ್ರು ಮಂತ್ರ ಘೋಷ ಮಾತ್ರ ನಿಲ್ಲೋಲ್ವಂತೆ. ಇಲ್ಲಿ ಓಂಕಾರ ಶಿವಧಾಮ ಆಶ್ರಮ ಓಂಕಾರ ಬೆಟ್ಟಗಳಿಗೆ ಭಾರತೀಯರು ಮಾತ್ರ ಅಲ್ಲ, ರಷ್ಯಾ ಅಮೆರಿಕ ಜಪಾನ್ಗಳಿಂದಲೂ ಬಂದು ಕೂತು ಧ್ಯಾನ ಮಾಡಿಕೊಂಡು ಹೋಗ್ತಾರಂತೆ. ಓಕುನೀವೋ ಹಳ್ಳಿ ತಳಗಡೆ ಯಾವುದೋ ಶಕ್ತಿ ಇದೆ ಅಂತ ನಂಬುತ್ತಾರೆ. ಇವರು ನಂಬಿಕೆಗೆ ತಕ್ಕಂಗೆ ಭೂಮಿ ಒಳಗೆ ಬಲವಾದ ಕಾಂತೀಯ ಶಕ್ತಿ ಇದೆ ಅಂತ ವಿಜ್ಞಾನಿಗಳು ಘೋಷಣೆ ಮಾಡಿದ್ದಾರೆ. ಇಲ್ಲಿ ಕೂತು ಧ್ಯಾನ ಮಾಡಿದ್ರೆ ಅದೇನು ಆನಂದ ಅಂತ ಆಧ್ಯಾತ್ಮಿಕರು, ಅನ್ವೇಷಕರು, ಪ್ರವಾಸಿಗರು ಎಲ್ಲರೂ ಇಲ್ಲಿಗೆ ಓಡೋಡಿ ಬರ್ತಾರಂತೆ. ಅದಕ್ಕೆ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು. ಅದಕ್ಕೆ ಈ ಹಳ್ಳಿಲಿ ನಮ್ಮ ಪುಟಾಣಿ ಭಾರತ ತೆರೆದುಕೊಂಡಿರೋದು ಎಂದು ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೂ ರಸವಾರ್ತೆ ಕೇಳಿದಿರಿ. ಬರೆದವರು ವಿಜಯಪುರದ ಕಟ್ಟೆ ಗುರುರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು. ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ಶ್ರೀಮತಿ ಗಂಟಾ ವಿಜಯ ಎಂಬ ಮಹಿಳೆ 38 ವರ್ಷದವರಾಗಿದ್ದು 5 ಅಡಿ ಎತ್ತರ, ಕೋಲು ಮುಖ, ಸಾಧಾರಣ ಮೈಕೊಟ್ಟು, ಗೋಧಿ ಮೈಬಣ್ಣ ಹಾಗೂ ಕಪ್ಪು ತಲೆ ಕೂದಲು ಹೊಂದಿರುತ್ತಾರೆ. ಇವರು ದಿನಾಂಕ 13/5/2026 ಕಾಣೆಯಾಗಿದ್ದಾರೆ. ಇವರ ಕಾಣೆಯಾದ ಸಮಯದಲ್ಲಿ ಹಳದಿ ಬಣ್ಣದ ಸೀರೆಯನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಸುಳಿವು ದೊರೆತಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಲಾಗಿದೆ. ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಎಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವ ಬೆಂಗಳೂರು ಮೂಲದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ ನಾವೀನ್ಯತಾ ಕ್ಷೇತ್ರಗಳಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಿಂದ ರಾಜ್ಯದಲ್ಲಿ ಪ್ರತ್ಯಕ್ಷವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೇಡಾರ್

0: ಹುಲಿ ಸಂರಕ್ಷಿತ ಪ್ರದೇಶ ಹಾಗೂ ಮಲೆ ಮಹದೇಶ್ವರ ಬೆಟ್ಟ, ದಾಂಡೇಲಿ, ಕೆಗುಡಿ ಸೇರಿದಂತೆ ರಾಜ್ಯದ ವಿವಿಧ ವನ್ಯಜೀವಿ ಧಾಮಗಳಲ್ಲಿ ಸಫಾರಿ ನಡೆಯುತ್ತಿದ್ದು ದೇಶ ವಿದೇಶಗಳಿಂದಲೂ ಪ್ರವಾಸಿಗರು ಆಗಮಿಸುತ್ತಾರೆ. ಅನಾಹುತ ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅಗತ್ಯವಿದೆ ಎಂದು ಸೂಚನೆಯಲ್ಲಿ ತಿಳಿಸಿದ್ದಾರೆ. ಯಾವುದೇ ಪ್ರವಾಸಿಗರು ಅರಣ್ಯದೊಳಗೆ ಇಳಿಯಲು ಅವಕಾಶ ನೀಡದಂತೆ ಹಾಗೂ ಪ್ರತಿ ಸಫಾರಿ ವಾಹನದಲ್ಲಿ ಪ್ರಥಮ ಚಿಕಿತ್ಸೆಯ ಕಿಟ್ ಹಾಗೂ ಸಫಾರಿ ಕೇಂದ್ರಗಳಿಗೆ ಸಮೀಪದಲ್ಲಿ ಆಂಬ್ಯುಲೆನ್ಸ್ ವಾಹನ ಇರುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆಯೂ ಸೂಚನೆ ನೀಡಿದ್ದಾರೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3 ವರ್ಷಗಳಲ್ಲಿ ಪಂಚ ಗ್ಯಾರಂಟಿಗೆ 1.3 ಲಕ್ಷ ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಜಿಬಿಎ ಚುನಾವಣೆ ಕುರಿತು ಸುಪ್ರೀಂಕೋರ್ಟ್ ನಿರ್ದೇಶನದ ಕುರಿತು ಪ್ರತಿಕ್ರಿಯಿಸಿದ ಅವರು, ಆಗಸ್ಟ್ 30ರೊಳಗೆ ಚುನಾವಣೆ ನಡೆಸಲು ನ್ಯಾಯಾಲಯ ಸೂಚನೆ ನೀಡಿದೆ. ಚುನಾವಣಾ ಅಧಿಕಾರಿಗಳು ಅಧಿಕಾರಿಗಳ ಜೊತೆ ಚರ್ಚಿಸಿ ಚುನಾವಣೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಬೌರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿಯಲು ಹೆಚ್ಚಿನ ಮಣ್ಣು ಸುರಿದಿರುವುದೇ ಕಾರಣ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಎಸ್ ಮಧುಬಂಗಾರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗ ವಕೀಲರ ಸಂಘದ ಪದಾಧಿಕಾರಿಗಳ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಇಂದು ಭೇಟಿ ಮಾಡಿತು. ಈ ವೇಳೆ ಶಿವಮೊಗ್ಗಕ್ಕೆ ಹೈಕೋರ್ಟ್ ಸಂಚಾರಿ ಪೀಠದ ಅಗತ್ಯತೆ ಕುರಿತು ಚರ್ಚಿಸಿ ಮನವಿ ಸಲ್ಲಿಸಿತು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಉಪಸ್ಥಿತರಿದ್ದರು. ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದಾಗಿ ಚುನಾವಣೆಯನ್ನು ಪದೇ ಪದೇ ಮುಂದೂಡಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನಗಣತಿ ಮತ್ತು ಮತದಾರರ ಪಟ್ಟಿ ತೀವ್ರ ಪರಿಷ್ಕರಣೆ ಕಾರಣದಿಂದ ಸಿಬ್ಬಂದಿ ಕೊರತೆ ಇದೆ ಎಂಬ ನೆಪ ಹೇಳಿ ಚುನಾವಣೆ ಮುಂದೂಡಲಾಗುತ್ತಿದೆ. ಪಕ್ಷದಲ್ಲಿ ಆಂತರಿಕವಾಗಿ ನಡೆದ ಸಮೀಕ್ಷೆಯಿಂದ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಎಂಬ ವರದಿ ಇದೆ ಎಂದು ತಿಳಿಸಿದ್ದಾರೆ. ಬಿಡದಿಯ ಬಳಿ ಸಂಪದ್ಭರಿತ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವುದು ಸರಿಯಲ್ಲ. ಉಪನಗರ ನಿರ್ಮಾಣ ಯೋಜನೆಯಲ್ಲಿ ಕಮಿಷನ್ ಪಡೆಯುವ ಸಲುವಾಗಿ ಬಲವಂತದ ಭೂಸ್ವಾಧೀನ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ದೆಹಲಿ ಮೂಲದ ಮಾದಕ ವಸ್ತು ಜಾಲ ಭೇದಿಸಿದ್ದು 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾದ ಪ್ರಕರಣಗಳ ಪರಿಶೀಲನೆ ವೇಳೆ ದೆಹಲಿಯಿಂದ ಮಾದಕ ವಸ್ತುಗಳು ಬರುತ್ತಿರುವುದರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು. ಈ ಜಾಲ ಭೇದಿಸಲು ಹೆಬ್ಬಾಳ ಮತ್ತು ಉತ್ತರ ವಿಭಾಗದ ಸುಮಾರು 40 ಪೊಲೀಸರನ್ನು ಒಳಗೊಂಡ ತಂಡ ರಚಿಸಲಾಗಿತ್ತು. ಕಳೆದ 1 ತಿಂಗಳಿನಿಂದ ಆರೋಪಿಗಳ ಚಲನವಲನ ಬೆನ್ನತ್ತಿದ ಪೊಲೀಸರು ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ. ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ನಾಳೆ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿದೆ. ಈ ಕಾರ್ಯಕ್ರಮ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಲಿದೆ. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಲಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮಗಳ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿಯ ಅಧಿಕಾರಿಗಳು ಮಾತನಾಡಲಿದ್ದಾರೆ. ಇದರಲ್ಲಿ ಭಾಗವಹಿಸಲು ಸಾಹಿತ್ಯಾಸಕ್ತರು ಮತ್ತು ಸಾರ್ವಜನಿಕರಿಗೆ ಮುಕ್ತ ಅವಕಾಶವಿದೆ. ನಿಮಾನ್ಸ್ನ ಎನ್ಸ್ಪ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ, ಭಾರತದ ರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈವ್ ಲೈಫ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಾಯೋಗಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಯೋಜನೆ 2026 ರಲ್ಲಿ 32 ಪಂಚಾಯಿತಿಗಳಲ್ಲಿ 3 ವರ್ಷಗಳ ಕಾರ್ಯಾಚರಣೆಯನ್ನು ಯಶಸ್ವಿ

ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಭಾರತದ ನವರತ್ನ ಕಂಪನಿಗಳಲ್ಲೊಂದಾದ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ 2025-26 ಹಣಕಾಸು ವರ್ಷದಲ್ಲಿ ವಿವಿಧ ಮೂಲಗಳಿಂದ 16% ಬೆಳವಣಿಗೆ ದಾಖಲಿಸಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ 27,479 ಕೋಟಿಗಳ ಆದಾಯ ಗಳಿಸಿದೆ. ಪ್ರಸಕ್ತ ವರ್ಷದ 4ನೇ ತ್ರೈಮಾಸಿಕದಲ್ಲಿ 10,177 ಕೋಟಿ ಆದಾಯ ಗಳಿಸಿದೆ ಎಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಬೆಂಗಳೂರಿನ ಹೊರವಲಯದಲ್ಲಿರುವ ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಬಳಿಯ ಸೂರ್ಯನಗರ 4ನೇ ಹಂತದಲ್ಲಿ ಉದ್ದೇಶಿತ ಅಂತಾರಾಷ್ಟೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಇದೇ 23ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಹಾಗೂ ಕೆಎಚ್ಬಿ ಅಧ್ಯಕ್ಷ ಶಿವಲಿಂಗೇಗೌಡ ಇಂದು ಭೇಟಿ ನೀಡಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಪ್ರಸ್ತಾವಿತ ಅಂತಾರಾಷ್ಟೀಯ ಕ್ರೀಡಾಂಗಣವನ್ನು 75 ಎಕರೆ ಪ್ರದೇಶದಲ್ಲಿ ಸುಮಾರು 2,350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಈ ಕ್ರೀಡಾಂಗಣ 80,000 ಪ್ರೇಕ್ಷಕರ ಆಸನ ಸಾಮರ್ಥ್ಯದೊಂದಿಗೆ ಕಾರ್ಯನಿರ್ವಹಿಸಲಿದೆ. ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬಾಗಲಕೋಟೆ ಮತ್ತು ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆ ಜಂಟಿಯಾಗಿ 26ನೇ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಾಳೆಯಿಂದ ಇದೇ 23ರವರೆಗೆ ಬೆಂಗಳೂರಿನ ತೋಟಗಾರಿಕೆ ವಿಶ್ವವಿದ್ಯಾಲಯದ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದೆ. ಸಾಮಾನ್ಯ ಸಭೆಯಲ್ಲಿ ಭಾರತದ ವಿವಿಧ ಕೃಷಿ ಹವಾಮಾನ ವಲಯಗಳಿಗೆ ಸೂಕ್ತವಾದ ಗೆಡ್ಡೆಗೆಣಸು ಬೆಳೆಗಳ ತಂತ್ರಜ್ಞಾನ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಸಮಾಲೋಚನೆಗಳು ನಡೆಯಲಿವೆ. ಗೆಡ್ಡೆಗೆಣಸು ಬೆಳೆಗಳ ತಳೀಯ ಸಂಪನ್ಮೂಲಗಳು, ತಳಿ ಅಭಿವೃದ್ಧಿ ಮತ್ತು ಸುಧಾರಿತ ಬೆಳೆ ನಿರ್ವಹಣಾ ಪದ್ಧತಿಗಳು ಇತ್ಯಾದಿ ಚರ್ಚೆಯ ಪ್ರಮುಖ ವಿಷಯಗಳಾಗಿವೆ. ದೇಶದ ವಿವಿಧ ಭಾಗಗಳಿಂದ ಸುಮಾರು 60 ವಿಜ್ಞಾನಿಗಳು ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ತೋಟಗಾರಿಕೆ ಮಹಾವಿದ್ಯಾಲಯದ ಡೀನ್ ಡಾ ರಾಮಚಂದ್ರ ನಾಯ್ಕ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕರ್ನಾಟಕ ವಾಯುಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ನೀಡಲಾದ 6 ಕೋಟಿ ರೂಪಾಯಿಗಳ ಚೆಕ್ ಅನ್ನು ಮಂಡಳಿ ಅಧ್ಯಕ್ಷ ಶಾಸಕ ನರೇಂದ್ರ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹಸ್ತಾಂತರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ರಾಜ್ಯದ ಹುಲಿ ಸಂರಕ್ಷಿತ ಪ್ರದೇಶ ವನ್ಯಜೀವಿ ಧಾಮಗಳ ಸಫಾರಿಯಲ್ಲಿ ಸುರಕ್ಷಿತ ಬಸ್ ಬಳಕೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚನೆ. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇತಿಹಾಸ ಸೃಷ್ಟಿಸಿದೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ಜಿಬಿಐಯ 5 ಪಾಲಿಕೆಗಳಲ್ಲಿ ಸೋಲುವ ಭಯದಿಂದ ಚುನಾವಣೆ ಮುಂದೂಡಿಕೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ, 34 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ಮಕ್ಕಳಲ್ಲಿ ಪುಸ್ತಕ ಪ್ರೀತಿ ಬೆಳೆಯಬೇಕೆಂಬ ಆಸೆ ನಿಮಗಿದೆಯೇ? ಹಾಗಾದರೆ ಮೊದಲು ಅವರ ಅಭಿರುಚಿಗೆ ಹೊಂದುವಂತ ಆಯ್ದ ಅಂದ್ರೆ ಸದಾಭಿರುಚಿಯ ಪುಸ್ತಕಗಳನ್ನ ಅವರಿಗೆ ಓದಲು ಕೊಡಿ. ಕ್ರಮೇಣ ಪುಸ್ತಕ ಪ್ರೀತಿ ಅವರಲ್ಲಿ ಚಿಗುರೊಡೆಯುವುದಕ್ಕೆ ಆರಂಭವಾಗುತ್ತದೆ.

ಆಕಾಶವಾಣಿ ಸಮಯ 6:51 ನಾಡಿನ ಸಮಸ್ತ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

0: ಮೊದಲಿಗೆ ಕೆಲವು ಜಾಹೀರಾತುಗಳು.
1: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
2: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
1: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
2: ಹಾಗಾದ್ರೆ ಸರಿಯಾದ ನಂಬರ್?
1: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
2: ನೀವು ಉಳಿಸಿ ಬಿಟ್ರಿ ಅಕ್ಕ,
1: ಕೆಲ್ಸದಿಂದಲ್ಲ.
2: ಮಾಡ್ತೀನಿ. RBI ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ ಲಿಡ್ಕರ್ .com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾಲ್ಚಿನ್ನಿ ಬೆಳೆಯ ಬೇಸಾಯದ ಕ್ರಮಗಳು ಈ ಕುರಿತು ಡಾಕ್ಟರ್ ಶರಣ್ಯ ಬಿಆರ್ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ.
3: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ನಮ್ಮ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಒಂದಾದ ದಾಲ್ಚಿನ್ನಿ ಬೆಳೆ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ಸಿನ್ನಮನ್, ಇದು ಇಂಗ್ಲೀಷ್ನಲ್ಲಿ ಇದರ ಬಗ್ಗೆ ಕರೆಯಲಾಗುತ್ತೆ. ಸಾಕಷ್ಟು ನಮ್ಮ ದೇಶದಲ್ಲಿ ದಾಲ್ಚಿನ್ನಿ ಅಂದರೆ ಎಲ್ಲರಿಗೂ ಗೊತ್ತಿದೆ. ದಾಲ್ಚಿನ್ನಿ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಇದನ್ನು ಈ ಎಲೆನ ತಿಂದೆ ಅಥವಾ ಅದರ ಚಕ್ಕೆನ ತಿಂದೆ ಜನಕ್ಕೆ ಗೊತ್ತಿದೆ. ಹಸಿ ಎಲೆ ತಿಂದಾಗ ಮತ್ತು ಹಸಿ ದಂಟನ್ನು ತಿಂದಾಗ ಅಥವಾ ಹಸಿ ಬೇರನ್ನು ತಿಂದಾಗ ದಾಲ್ಚಿನ್ನಿ ಅನ್ನೋದು ಗೊತ್ತಾಗುತ್ತೆ ಅವರಿಗೆ. ಹಾಗಾಗಿ ಮತ್ತೆ ಇದನ್ನು ತೋಟದ ಆಜುಬಾಜು ಅಡಿಕೆ ತೋಟ, ತೆಂಗಿನ ತೋಟ ಮತ್ತು ಅರಣ್ಯ ಪ್ರದೇಶಗಳಲ್ಲೂ ಕೂಡ ಇದು ತನ್ನಷ್ಟಕ್ಕೆ ತಾನೇ ಬೆಳೆದು ಬಂದಿರುತ್ತೆ. ಹಾಗಾಗಿ ಇದನ್ನು ಅನೇಕ ವರ್ಷಗಳಿಂದ ನಾವು ಇದನ್ನು ದಾಲ್ಚಿನ್ನಿ ಕೃಷಿನ ಮಾಡೋದನ್ನು ನಾವು ನೋಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ಸಂಶೋಧನೆಗಳು ಮತ್ತು ಈಗ ದಾಲ್ಚಿನ್ನಿ ಬೆಳೆಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಒಂದು ವಿಷಯ ಬಂದಾಗ ಈ ವಿಚಾರ ತಲೆಗೆ ಬಂದು ವಿಶ್ವವಿದ್ಯಾಲಯಗಳು, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ಇನ್ನೂ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅರಣ್ಯ ಬೆಳೆಗಳಿಗೂ ಕೂಡ ಮಹತ್ವ ಕೊಡಬೇಕು, ಅರಣ್ಯ ಸಂಪತ್ತನ್ನು ಬಳಸಿಕೊಂಡು ನಮ್ಮ ದೇಶದ ರೈತರ ಆದಾಯ ಹೆಚ್ಚು ಮಾಡಬೇಕು, ಈ ಎಲ್ಲ ವಿಚಾರಗಳು ಬಂದಾಗ ಇವತ್ತು ದಾಲ್ಚಿನ್ನಿ ಬೆಳೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಬನ್ನಿ ಹಾಗಾದರೆ ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯ ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಕೃಷಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಶರಣ್ಯ ಗೌಡ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶರಣ್ಯ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ಸರ್. ನಮಸ್ಕಾರ.
3: ಡಾಕ್ಟರ್ ಶರಣ್ಯ ಅವರೇ ಹೇಳಿ, ಈಗ ದಾಲ್ಚಿನ್ನಿ ಸಿನ್ನಮನ್ನ ಅಂತ ನಾವು ಹೇಳ್ತೇವೆ, ಇದರ ಹಿನ್ನೆಲೆ ಏನು, ನಮ್ಮ ದೇಶದಲ್ಲಿ ಇದನ್ನು ಯಾವ ಥರ ಈಗ ಪರಂಪರಾಗತವಾಗಿ ಬಳಕೆಯಲ್ಲಿದೆ, ಆಯುರ್ವೇದಕ್ಕೆ ಆಗಿ ಇದನ್ನು ಯಾವ ಥರ ಮಹತ್ವ ಕೊಡಲಾಗಿದೆ ಸ್ವಲ್ಪ ಹೇಳಿ ಮುಂದೆ ಮಾತಾಡಿ.
4: ಸರ್ ನಮಸ್ಕಾರ. ನಮ್ಮೆಲ್ರಿಗೂ ಗೊತ್ತಿದೆ ದಾಲ್ಚಿನ್ನಿ ಒಂದು ಪ್ರಮುಖವಾದ ಮಸಾಲೆ ಬೆಳೆ ಅಂತ ಹೇಳಿಬಿಟ್ಟು, ಇದರಲ್ಲಿ ನಾವು ಎಲೆ ಮತ್ತು ತೊಗಟೆಯನ್ನು ಸಾಂಬಾರು ಪದಾರ್ಥವನ್ನಾಗಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಸರ್ವ ಋತುಗಳಲ್ಲೂ ಸಿಹಿ ಮತ್ತು ಖಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸ್ಕೊಂಡು ಬಂದಿರ್ತೀವಿ. ಸುಗಂಧದಿಂದಲೇ ಮನಸ್ಸೆಳೆಯುವ ದಾಲ್ಚಿನ್ನಿ ಅಡುಗೆಗೆ ಮಾತ್ರವಲ್ಲದೆ ರೈತರಿಗೂ ಸಹ ಇದೊಂದು ಚಿನ್ನದ ಬೆಳೆ. ಇದರ ಸುವಾಸನೆ, ಔಷಧೀಯ ಗುಣ ಮತ್ತು ಉತ್ತಮ ಮಾರುಕಟ್ಟೆ ಮೌಲ್ಯ ಈ ಬೆಳೆಯನ್ನು ವಾಣಿಜ್ಯ ಬೆಳೆಯಾಗಿ ಹೊರಹೊಮ್ಮುವಂತೆ ಮಾಡಿದೆ. ಶ್ರೀಲಂಕಾದಲ್ಲಿ ಈ ಬೆಳೆಯನ್ನು ಹೆಚ್ಚು ಬೆಳೆಯಲಾಗ್ತಾ ಇದ್ದು, ಭಾರತದಲ್ಲಿ ಬಂದರೆ ಕರ್ನಾಟಕ, ತಮಿಳುನಾಡು, ಕೇರಳ ಹಾಗೆ ಈಶಾನ್ಯ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ. ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ಕರಾವಳಿ ಪ್ರದೇಶ, ಘಟ್ಟ ಪ್ರದೇಶಗಳಲ್ಲಿ ಅಡಿಕೆ ಮತ್ತು ತೆಂಗಿನ ಬೆಳೆಯಲ್ಲಿ ಮಿಶ್ರ ಬೆಳೆಯಾಗಿ ಈ ಬೆಳೆಯನ್ನು ನಾವು ನೋಡಬಹುದು. ನಾನು ಆವಾಗಲೇ ಹೇಳಿದಂತೆ ಇದನ್ನು ಬಹಳ ಬೇರೆ ಬೇರೆ ರೀತಿಯ ವ್ಯಂಜನ ಅಂದರೆ ಅಡಿಗೆ ತಯಾರಿಕೆಯಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ರೂ ಬಹಳ ಔಷಧೀಯ ಗುಣಗಳು ಬಹಳನೇ ಇದೆ. ಅಂದರೆ ಇವಾಗ ಕೆಮ್ಮು, ಜ್ವರ, ನೆಗಡಿ ಬಂದಂಥ ಸಂದರ್ಭದಲ್ಲಿ ಈ ಚಕ್ಕೆ ಪುಡಿನ ಜೇನುತುಪ್ಪದೊಂದಿಗೆ ಸೇವಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹಾಗೆ ಮಧುಮೇಹವನ್ನು ಕೂಡ ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಈ ಚಕ್ಕೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಇದು ಲೊರೇಸಿಯೇ ಎಂಬ ಕುಟುಂಬಕ್ಕೆ ಸೇರಿರುವಂತಹ ಬೆಳೆ. ಮತ್ತೆ ಮೂಲತಃ ಈ ಬೆಳೆ ಬಂದಿರುವಂತದ್ದು ಶ್ರೀಲಂಕಾ ದೇಶದಿಂದ ಸರ್.
3: ಹಾಗಾಗಿ ಇವತ್ತು ಆಯುರ್ವೇದ ವೈದ್ಯರು ಕೂಡ ಈ ದಾಲ್ಚಿನ್ನಿ ಬಗ್ಗೆ ಸಾಕಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯ ನಮ್ಮ ಆರೋಗ್ಯದಲ್ಲಿ, ನಮ್ಮ ಆಹಾರದಲ್ಲಿ ಇದು ಒಂದು ಪ್ರಮುಖ ಅರಣ್ಯ ಅಥವಾ ಏನು ಸ್ಪೈಸ್ ವಸ್ತು ಅಂತ ನಾವು ಹೇಳ್ಬೋದು. ಡಾಕ್ಟರ್ ಶರಣ್ಯ ಅವರೇ, ಈಗ ನಾವು ದಾಲ್ಚಿನ್ನಿನ ಅನೇಕ ಈಗ ಸ್ಪೈಸ್ ಏನು ಪ್ಲ್ಯಾಂಟ್ಗಳನ್ನು ನಾವು ವಿಚಾರ ಮಾಡಿದಾಗ ಈ ದಾಲ್ಚಿನ್ನಿಗೆ ನಾವು ಬಹಳ ಮಹತ್ವ ಕೊಟ್ಟಿಲ್ಲ.
4: ಹೌದು.
3: ಇದು ಕೇವಲ ಎಲೆ ರೂಪದಲ್ಲಿ ಅಥವಾ ಅದರ ಏನು ತೊಗಟೆ ಅಥವಾ ಚಕ್ಕೆ ರೂಪದಲ್ಲಿ ಮಾತ್ರ ನಾವು ಉಪಯೋಗಿಸ್ತಾ ಇದ್ದೇವೆ. ಸ್ವಲ್ಪ ಬೀಜನೂ ಕೂಡ ಇದು ಬಳಕೆಗೆ ಬರುತ್ತೆ. ಯಾವ್ಯಾವ ತರದಿಂದ ಇದು ಬಳಕೆ ಆಗ್ತದೆ ನಾವು ಈಗ ನಮ್ಮ ದೇಶದಲ್ಲಿ ಇದರ ಬಗ್ಗೆ ಹೇಳಿ, ನಮ್ಮ ದೇಶದಲ್ಲಿ ಯಾವ ತರ ಇದನ್ನ ಉಪಯೋಗಿಸ್ತಾ ಇದ್ದಾರೆ, ಮತ್ತೆ ರೈತರು ಇದರಿಂದ ಮೌಲ್ಯವರ್ಧನೆ ಹೆಂಗ್ ಮಾಡ್ಕೊಳ್ತಾ ಇದ್ದಾರೆ?
4: ಸರ್, ಇದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ದಾಲ್ಚಿನಿ ಅಂತ ಬಂದರೆ ಬಹಳಷ್ಟು ಬೇರೆ ಬೇರೆ ಪ್ರಭೇದಗಳನ್ನು ನಾವು ನೋಡಬಹುದು ಸರ್. ಇವಾಗ ನಾನೇ ಒಂದು ಅಂಗಡಿಲಿ ಹೋದರೆ ನನಗೆ ನೈಜವಾದ ದಾಲ್ಚಿನಿ ಯಾವುದು ಅಥವಾ ನಿಜವಾದ ದಾಲ್ಚಿನಿ ಯಾವುದು ಅಲ್ಲ ಅಂತ ಹೇಳಿ ಕಂಡುಹಿಡಿಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ.
3: ನಾವು ಇದ್ರ ಬಗ್ಗೆ ಗೊತ್ತಿದೆ ದಾಲ್ಚಿನಿ ಅಂದ್ರೇನು, ದಾಲ್ಚಿನಿ ಅಂತದೇ ಮರಗಳು ಬಹಳಷ್ಟಿದಾವೆ ಅರಣ್ಯದಲ್ಲಿ.
4: ಹೌದು ಹೌದು ಸರ್, ಅದೇ
3: ಒಂದು ಸ್ವಲ್ಪನೂ ಎಲೆ ಮತ್ತೆ ಅದ್ರ ಚಕ್ಕೆ ಎಲ್ಲ ಒಂದೇ ತರ ಕಾಣ್ತವೆ.
4: ಹೌದು
3: ಅದು, ಹಾಗಾಗಿ ದಾಲ್ಚಿನಿ ಅದು ತಿಂದಾಗ ಮಾತ್ರ ಅದು ಗೊತ್ತಾಗುತ್ತೆ ನಮ್ಗೆ.
4: ಹೌದು ಹೌದು ಸರ್, ಇದರಲ್ಲಿ ಪ್ರಮುಖವಾಗಿ ನಾವು ಗ್ರಾಹಕರು ಮತ್ತೆ ರೈತರು ತಿಳ್ಕೊಬೇಕಾಗತ್ತೆ ಯಾವ ರೀತಿ ಅಂತಂದ್ರೆ, ಇದರಲ್ಲಿ ಎರಡು ಮುಖ್ಯ ಪ್ರಭೇದಗಳಿದೆ ಸರ್. ಒಂದು ಸಿನಮೋನ್ ವೇರಂ ಅಂತ, ಅದು ನೈಜವಾದ ದಾಲ್ಚಿನಿ. ಹಾಗೆ ಇನ್ನೊಂದು ಸಿನಮೋನ್ ಕ್ಯಾಸಿಯಾ, ಅದನ್ನ ಕ್ಯಾಸಿಯಾ ಅಂತಾನೆ ಕರಿತೀವಿ. ಇದರ ಮಧ್ಯದಲ್ಲಿರುವಂತಹ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೈಜ ದಾಲ್ಚಿನಿಯಲ್ಲಿ ಅದು ಸಿಹಿಯಾಗಿರುತ್ತೆ, ಮತ್ತೆ ಅದರ ತೊಗಟೆ ಏನಿರುತ್ತೆ ಬಹಳ ಮೃದುವಾಗಿರುತ್ತೆ, ಮತ್ತೆ ಅದರ ಬಣ್ಣ ತೆಳುವಾದ ಕಂದು ಬಣ್ಣ, ಹಾಗೆ ಹೆಚ್ಚು ಬೆಲೆ ಇರುತ್ತೆ ಮಾರುಕಟ್ಟೆಯಲ್ಲಿ, ತೈಲದ ಪ್ರಮಾಣ ಕಡಿಮೆ ಇರುತ್ತೆ.
3: ಮತ್ತೆ ಇನ್ನೊಂದು ಏನಂದ್ರೆ, ಈ ದಾಲ್ಚಿನಿ ಅದರ ಸುವಾಸನೆ ಹೇಗೆ ನಾವು ಯಾಲಕ್ಕಿ ಜಗದಾಗ ಹೇಗೆ ಸುವಾಸನೆ ಬರುತ್ತೋ ಆ ತರ ಬರುತ್ತೆ.
4: ಹೌದು ಹೌದು ಸರ್, ಅದೇ ಯೂಜಿನಾಲ್ ಎಂಬ ಅಂಶ ಇರುತ್ತೆ ಸರ್ ಈ ನೈಜವಾದ ದಾಲ್ಚಿನಿಯಲ್ಲಿ. ಮತ್ತೆ ಇದು ನಾವು ಸೇವಿಸುವುದರಿಂದ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೇದು ನೈಜ ದಾಲ್ಚಿನಿ. ಅದೇ ನೀವು ಕ್ಯಾಸಿಯಾಕ್ಕೆ ಬಂದರೆ ಖಾರವಾಗಿರುತ್ತೆ, ತಿಂದಾಗ ಸ್ವಲ್ಪ ಖಾರವಾಗಿರುತ್ತೆ, ದಪ್ಪವಾದ ತೊಗಟೆ, ಗಾಢವಾದ ಕಂದು ಬಣ್ಣ, ಹಾಗೆ ಎಲೆಯಲ್ಲಿ ಎಣ್ಣೆಯ ಪ್ರಮಾಣ ಅಥವಾ ತೈಲದ ಪ್ರಮಾಣ ಕೂಡ ಜಾಸ್ತಿ ಆಗಿರುತ್ತೆ, ಮತ್ತೆ ಎಲೆಯಲ್ಲಿರುವ ಅಂಶ ಸಿನಮಾಲ್ಡಿಹೈಡ್ ಅಂತ ಬೇರೆ ಅಂಶ ಇರುತ್ತೆ. ಆದ್ರಿಂದ ನಾವು ಆರೋಗ್ಯಕ್ಕೆ ಉತ್ತಮವಾದಂತಹ ನೈಜವಾದ ದಾಲ್ಚಿನಿಯನ್ನ ಸೇವಿಸೋದು ಬಹಳ ಮುಖ್ಯ ಆಗಿದೆ.
3: ಈಗ ದಾಲ್ಚಿನಿ ಶ್ರೀಲಂಕಾದಿಂದ ಬಂದಿದೆ ಅಂದ್ರೆ, ಆದ್ರೆ ಇವತ್ತು ಭಾರತದಾದ್ಯಂತ ಇದು ಇತ್ತೀಚಿನ ವರ್ಷಗಳಲ್ಲಿ ಬೆಳೀತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದೆ, ಆದ್ರೆ ಅರಣ್ಯದಲ್ಲಿ ತನ್ನಷ್ಟಕ್ಕೆ ತಾನೇ ಕಂಡು ಬರ್ತಾ ಇದೆ.
4: ಹೌದು,
3: ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತಾ ಇದೆ.
4: ಹೌದು,
3: ಬಹಳಷ್ಟು ಜನ ಏನು ಸೊಪ್ಪು ಮತ್ತೆ ತೋಟದ ಮುಚ್ಚಲಿಕ್ಕಾಗಿ ಇದನ್ನ ಕಳೆಗಳನ್ನ ನಿಯಂತ್ರಣ ಮಾಡೋ ಸಲುವಾಗಿ ಇದನ್ನು ಉಪಯೋಗಿಸ್ತಾರೆ, ಗೊತ್ತಿಲ್ಲದೇನೆ ಹಂಗ್ ಮಾಡ್ತಾ ಇದ್ದಾರೆ.
4: ಹೌದು ಸರ್,
3: ಹೌದಲ್ಲ. ಇದರಲ್ಲಿ ಎಷ್ಟು ತಳಿಗಳಿದಾವೆ ಮತ್ತೆ ಈ ತಳಿಗಳನ್ನ ಯಾವ ತರ ಅಭಿವೃದ್ಧಿ ಪಡಿಸಲಾಗಿದೆ?
4: ಸರ್, ಇದರಲ್ಲಿ ಪ್ರಮುಖವಾಗಿ YCD1, ನವ್ಯಶ್ರೀ, ನಿತ್ಯಶ್ರೀ, ಕೊಂಕಣ್ ತೇಜ್ ಮತ್ತು ಸುಗಂಧಿನಿ ಅಂತ ಹೇಳಿ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆ ಸರ್. ಇದು ಮೂಲತಃ ಕೆಲವೊಂದು ತಳಿಗಳು ಮಹಾರಾಷ್ಟ್ರದಿಂದ ಮತ್ತೆ ಕೆಲವೊಂದು ತಳಿಗಳು ಕೇರಳದಿಂದ ರಿಲೀಸ್ ಆದಂತಹ ತಳಿಗಳು. ಎಲ್ಲದರಲ್ಲೂ ತೊಗಟೆಯ ಒಂದು ಏನು ಇಳುವರಿ ಬರುತ್ತೆ, ಎಣ್ಣೆಯ ಅಂಶ ಏನಿರುತ್ತೆ ಎಲೆಗಳ ಮೇಲೆ, ಮತ್ತೆ ಕಟಾವಿಗೆ ಬರುವ ಸಮಯದ ಮೇಲೆ ಈ ತಳಿಗಳನ್ನು ನಾವು ನಮ್ಮ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಬೆಳಿಬೇಕಾಗತ್ತೆ.
3: ಡಾಕ್ಟರ್ ಶರಣ್ಯವರೇ, ಇನ್ನೂ ನಾನು ಹೇಳ್ತೇನೆ, ಈಗ ದಾಲ್ಚಿನಿ ಅಂತ ತಕ್ಷಣ ಅದು ಒಂಥರ ತುಂಬಾ ಏನು ಮೌಲ್ಯದಾಯಕವಾದ ಒಂದು ವಸ್ತು. ಈಗ ಹೇಗೆ ನಾವು ಶ್ರೀಗಂಧದ ಬಗ್ಗೆ ನಾವು ಹೇಗೆ ಕೇಳಿದೆವು, ಶ್ರೀಗಂಧದ ಎಣ್ಣೆಯನ್ನು ತೆಗೆದು ನಾವು ಕೇಳಿದ್ದೇವೆ, ಅದೇ ತರ ದಾಲ್ಚಿನಿ ಎಣ್ಣೆನೂ ಕೂಡ ತೆಗೆಯ ಸಾಧ್ಯತೆ ಇದೆಯಾ?
4: ಹೌದು ಸರ್, ಖಂಡಿತವಾಗಿಯೂ ದಾಲ್ಚಿನಿ ಎಣ್ಣೆನ ತೆಗಿಬಹುದು. 1 ಟನ್ ಎಲೆಯಿಂದ 4-5 kg ದಾಲ್ಚಿನಿ ಎಣ್ಣೆಯನ್ನ ತೆಗೆದು, ಅದು ಕೂಡ ಈಗ ಟೂತ್ ಪೇಸ್ಟ್ಗಾಗಿರ್ಬಹುದು, ಅಡಿಗೆಯಲ್ಲಿ ಪರ್ಫ್ಯೂಮು, ಬೇರೆ ಬೇರೆ ರೀತಿಯ ಕಾಸ್ಮೆಟಿಕ್ ಕಂಪ್ನಿಗಳಲ್ಲೆಲ್ಲ ಈ ಎಣ್ಣೆನ ಉಪಯೋಗಿಸುವಂತ ಪದ್ಧತಿ ಇದೆ ಸರ್.
3: ಮೊದಲೇ ಇತ್ತ ಇದು ಇತ್ತೀಚೆಗೆ ಬಂದಿದೆ?
4: ಮೊದಲಿಂದನೂ ಇದೆ ಸರ್, ಇದು ಮೊದಲಿಂದನೂ ಇದೆ, ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಬೆಳೆಯ ಪ್ರಾಮುಖ್ಯತೆ ಜಾಸ್ತಿ ಆದಂತೆ ಬೇಡಿಕೆ ಕೂಡ ಜಾಸ್ತಿ ಆಗಿದೆ ಮಾರುಕಟ್ಟೆಯಲ್ಲಿ.
3: ಇದು ಈಗ ಈಗ ಎಣ್ಣೆ ತೆಗೆಯೋದು ಅಥವಾ ಈಗ ಸಂಸ್ಕರಣೆ ಮಾಡೋದು ಅದು ಹೇಗಿರುತ್ತೆ ಅದರದ್ದು?
4: ಎಣ್ಣೆ ತೆಗೆಯೋದು ಸರ್, ಬಟ್ಟಿ ಇಳಿಸೋದ್ರ ಮುಖಾಂತರ ಎಣ್ಣೆ ತೆಗೆಯುವಂತಹ ಕಾರ್ಯನ ಮಾಡ್ತಾರೆ. ಅದಕ್ಕೆಲ್ಲ ನಾವು
3: ಅಂದ್ರೆ ನೀರಿನ ಜೊತೆಗೆ ಅದು ಬೇಯಿಸ್ತಾರ?
4: ನೀರಿನ ಜೊತೆಗೆ ಬೇಯಿಸ್ತಾರೆ, ಇಲ್ಲ ಅಂತ ಅಂದ್ರೆ ಬರೀ
3: ಹಸಿ ಎಲೆನೆ ಬೇಯಿಸ್ತಾರ ಅಥವಾ ಒಣಗಿದ ಎಲೆಯನ್ನೇ ಬೇಯಿಸ್ತಾರ?
4: ಒಣಗ್ಬೇಕು ಸರ್, ಸ್ವಲ್ಪ ನೆರಳಲ್ಲಿ ಒಣಗಿಸಿ ನಂತರ ಎಣ್ಣೆಯನ್ನ ತೆಗೆಯುವಂತ ಕಾರ್ಯನ ಮಾಡ್ಬೇಕಾಗುತ್ತೆ.
3: ತೀರಾ ಅದು ತ್ರಾಸದಾಯಕ ಆಗಿರುತ್ತೆ, ಬಹಳ ಕಷ್ಟ ಇರುತ್ತೆ.
4: ಹೌದು, ಬಹಳ
3: ಟನ್ಗಳ ಎಲೆಗಳಿಂದ ನೀವು
4: ಒಂದು ಟನ್ ಎಲೆಯಿಂದ 4-5 kg ಎಣ್ಣೆ ಬರುವಂತ ಸಾಧ್ಯತೆ ಇರುತ್ತೆ.
3: ಎಷ್ಟು ಅದು ಹಿಂಡಿ ಹಿಂಡಿ ಹಿಂಡಿ ತೆಗಿಬೇಕಾಗುತ್ತೆ.
4: ಹೌದು ಸರ್.
3: ಅದಕ್ಕಾಗಿ

0: ಬೇರೆ ತರದ ಮಷಿನ್ ಕೂಡ ಬಂದಿರಬಹುದು.
1: ಹೌದು, ಬಟ್ಟಿ ಇಳಿಸೋದಕ್ಕೆ ಬೇರೆ ಬೇರೆ ರೀತಿಯ ಬಟ್ಟಿ ಇಳಿಸುವ ವಿಧಾನದಿಂದ ಎಣ್ಣೆನ ತೆಗೆಯುವಂತ ಕೆಲಸನ ಮಾಡ್ತಾರೆ ಸರ್.
0: ಈಗ ಇದಕ್ಕಾಗಿ ಈಗ ವಿಶ್ವವಿದ್ಯಾಲಯ ಮತ್ತೆ ಸಂಶೋಧನಾ ಕೇಂದ್ರಗಳು ತಲೆ ಎತ್ತಿದ್ದೇವೆ, ಸಾಮಾನ್ಯವಾಗಿ ಎಲ್ಲಿ ಇರಬಹುದು ಅವು? ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ
1: ಗಿಡಗಳ ಸರ್
0: ಅಲ್ಲ, ಈಗ ಈ ಒಂದು ಇದು ಸಂಸ್ಕರಣೆ ಮಾಡುವ ಘಟಕಗಳು,
1: ಸಂಸ್ಕರಣಾ ಘಟಕಗಳು ಸಣ್ಣ ಪ್ರಮಾಣದಲ್ಲಿ ವಿಶ್ವವಿದ್ಯಾಲಯಗಳಲ್ಲಿ ಇರುತ್ತೆ ಸರ್.
0: ಅಂದ್ರೆ ತೋರಿಸಿಕೊಡ್ಲಿಕ್ಕಾಗಿ,
1: ತೋರಿಸಿಕೊಡ್ಲಿಕ್ಕೋಸ್ಕರ. ಬಟ್ ರೈತರು ಬೆಳೆದಂತ ಸಂದರ್ಭದಲ್ಲಿ ಅವರೇ ಒಂದು ಬಟ್ಟಿ ಇಳಿಸುವ ಕೇಂದ್ರವನ್ನ ಅವರು ಸ್ಥಾಪಿಸಿಕೊಂಡು, ಅವರೊಂದು ರೈತರ ಗುಂಪು ಮಾಡಿಕೊಂಡು, ನಮಗೆ ಇಷ್ಟು ಟನ್ ಎಲೆ ಸಿಗತ್ತೆ ಅಂತ ಆದ್ರೆ ಅವರು ಒಂದು ಕೇಂದ್ರವನ್ನ ಸ್ಥಾಪಿಸಿಕೊಂಡು ಅವರು ಎಣ್ಣೆಯನ್ನ ತೆಗೆಯುವಂತ ಕೆಲಸನ ಮಾಡಿಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಹುದು ಸರ್.
0: ಇದು ಮಾರುಕಟ್ಟೆ ಅಂತಾಕ್ಷಣ ಇದು ಎಲೆ ಚಕ್ಕೆ ಬಗ್ಗೆ ನಾವು ಮಾರುಕಟ್ಟೆ ಕೇಳಿದ್ದೇವೆ, ಇದು ದಾಲ್ಚಿನಿ ಎಣ್ಣೆ ಬಗ್ಗೆ ಅಷ್ಟು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಇರ್ಲಿಕ್ಕಿಲ್ಲಲ್ಲ.
1: ಅದಕ್ಕೆ ನಾವು ಬೇರೆ ಬೇರೆ ರೀತಿಯ ಕಂಪನಿಗಳ ಜೊತೆ ಮಾತಾಡ್ಕೋಬೇಕಾಗುತ್ತೆ ಸರ್. ಫಸ್ಟ್ ಯಾವುದಾದ್ರೂ ಒಂದು ಆಯುರ್ವೇದಿಕ್ ಕಂಪನಿಗಳ ಜೊತೆ ನಾವು ಇಷ್ಟು ಎಣ್ಣೆನ ಬೈಬ್ಯಾಕ್ ಅಗ್ರಿಮೆಂಟ್ ತರ ಸರ್, ನಾವು ಇಷ್ಟು ಎಣ್ಣೆನ ತೆಗಿತಾ ಇದೀವಿ, ನೀವು ಅದನ್ನ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ಹೇಳಿ ಫಸ್ಟೇನೆ ಅವ್ರ ಜೊತೆ ಮಾತುಕತೆ ನಡೆಸಿ ನಾವು ಎಣ್ಣೆ ತೆಗೆದಿದ್ದೆ ಆದ್ರೆ ಉತ್ತಮ ಮಾರುಕಟ್ಟೆ ಸಿಗತ್ತೆ ಸರ್. ಅದಕ್ಕೆಲ್ಲ ನಾವು ಫಸ್ಟೇನೆ ನಿರ್ಧಾರ ಮಾಡ್ಕೊಂಡಿರ್ಬೇಕು, ಈ ತರ ನಾವು ತೆಗಿತಾ ಇದೀವಿ, ನಮಗೆ ಎಲ್ಲಿ ಮಾರುಕಟ್ಟೆ ಇದೆ, ಎಷ್ಟು ಬೆಲೆ ಇದೆ, ನಮಗೆ ಎಷ್ಟು ಲಾಭ ಸಿಗತ್ತೆ, ಇದನ್ನೆಲ್ಲ ಯೋಚನೆ ಮಾಡ್ಕೊಂಡಲ್ಲಿ ಖಂಡಿತ ಇದೊಂದು ಲಾಭದಾಯಕ ಬೆಳೆನೆ ಸರ್.
0: ಆಯ್ತು, ಈಗ ದಾಲ್ಚಿನಿಯಲ್ಲಿ ತಾವು ಕೆಲವು ತಳಿಗಳ ಬಗ್ಗೆ ಹೇಳಿದ್ರಿ, ತಳಿಗಳಲ್ಲಿ ಈಗ ಗ್ರಾಫ್ಟ್ ಮಾಡಿದ ತಳಿಗಳು ಕೂಡ ಬಂದಿದೆ ಮಾರ್ಕೆಟ್ಗೆ ಅಲ್ಲ?
1: ಹೌದು,
0: ಈಗ ಕಸಿ ಮಾಡಿದ ಗಿಡಗಳು ಇದಾವೆ. ಈಗ ಬೇಸಾಯ ಕ್ರಮದ ಬಗ್ಗೆನೂ ಕೂಡ ಸ್ವಲ್ಪ ಹೇಳಿ, ಯಾವ ಮಣ್ಣಲ್ಲಿ ಬೆಳಿಬಹುದು ಮತ್ತೆ ಅದು ಎಷ್ಟು ವರ್ಷಕ್ಕೆ ಅದು ಏನು ಇಳುವರಿ ಕೊಡಕ್ಕೆ ತಯಾರಾಗುತ್ತೆ, ಒಂದು ಗಿಡ ನೆಟ್ಟಾಗ ಯಾವ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಯಥೇಚ್ಛವಾಗಿ ಬೆಳಿಬಹುದು, ಅಥವಾ ಹೊಸದಾಗೂ ಕೂಡ ನಾವು ಅದನ್ನ ಆರಂಭ ಮಾಡಬಹುದಾ ಹೆಂಗೆ
1: ಸರ್? ಇದನ್ನ ಮರಳು ಮತ್ತೆ ನಾವು ಹವಾಗುಣಕ್ಕೆ ಬಂದ್ರೆ ಬೇರೆ ಬೇರೆ ರೀತಿಯ ಮಣ್ಣಲ್ಲಿ ಇದನ್ನ ಬೆಳಿಬಹುದು. ಆದ್ರೂ ಮರಳು ಗೋಡು ಮಣ್ಣು ಎಲ್ಲಿ ಜಾಸ್ತಿ ನೀರು ನಿಂತ್ಕೊಳ್ಳೋದಿಲ್ಲ ಅಂತ ಮಣ್ಣುಗಳು ಜಾಸ್ತಿ ಸೂಕ್ತವಾಗಿರುತ್ತೆ. ಅದೇ ಹವಾಗುಣಕ್ಕೆ ಬಂದ್ರೆ ಸಮುದ್ರ ಮಟ್ಟದಿಂದ 1000 ಮೀಟರ್ ಎತ್ತರ ಇರುವ ಪ್ರದೇಶದಲ್ಲಿ ಎಲ್ಲಿ 1500 ರಿಂದ 3000 mm ಮಳೆ ಬೀಳುತ್ತೋ ಅಂತ ಪ್ರದೇಶಗಳು ಈ ಬೆಳೆಯನ್ನ ಬೆಳೆಯೋದಕ್ಕೆ ಬಹಳ ಸೂಕ್ತ ಆಗಿರುತ್ತೆ. ಹಾಗೆ ಇದರ ಸಸ್ಯಾಭಿವೃದ್ಧಿಗೆ ನಾವು ಬಂದ್ರೆ ಇದರಲ್ಲಿ 3 ರೀತಿಯ ಸಸ್ಯಾಭಿವೃದ್ಧಿನ ನಾವು ಮಾಡಬಹುದು. ಒಂದು ಬೀಜದಿಂದ ಮಾಡಬಹುದು, ಅಥವಾ ಗುಟಿ ಅಥವಾ ಏರ್ ಲೇಯರಿಂಗ್ ಅಂತ ಏನ್ ಹೇಳ್ತೀವಿ ಅದರಿಂದ ಮಾಡಬಹುದು. ಹಾಗೆ ಕಾಂಡದ ತುಂಡುಗಳು ಅದನ್ನು ಬಳಸಿ ಕೂಡ ನಾವು ಸಸ್ಯಾಭಿವೃದ್ಧಿನ ಮಾಡಬಹುದು. ಆದರೆ ಈಗ ಸಾಮಾನ್ಯವಾಗಿ ನಾವು ಬೀಜಗಳನ್ನು ಉಪಯೋಗಿಸಿದಾಗ ಈ ದಾಲ್ಚಿನಿ ಗಿಡ ಹೂ ಬಿಡುವಂತಹ ಕಾಲ ನವೆಂಬರ್ ಮತ್ತೆ ಡಿಸೆಂಬರ್ನಲ್ಲಿ ಹೂ ಬಿಟ್ಟು ಮೇ ಮತ್ತೆ ಜೂನಲ್ಲಿ ಹಣ್ಣಾಗುತ್ತೆ. ಚೆನ್ನಾಗಿ ಮಾಗಿದ ಹಣ್ಣನ್ನು ನಾವು ಮರದಿಂದ ಸಂಗ್ರಹಿಸಿ ಆ ಬೀಜ ಮತ್ತು ತೊಳೆ ಏನ್ ಪಲ್ಪ್ ಇರುತ್ತೆ ಒಳಗಡೆ ಅದನ್ನ ಸೆಪರೇಟ್
0: ಮಾಡ್ಕೋಬೇಕು.
1: ಬೀಜ ಮತ್ತೆ ಅದರೊಳಗಡೆ ಹಣ್ಣಿನ ಒಳಗಡೆ ಅದನ್ನ ಸೆಪರೇಟ್ ಮಾಡಿಬಿಟ್ಟು ಬೀಜವನ್ನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು. ಯಾವಾಗ ಬೀಜ ಫ್ರೆಶ್ ಇರುತ್ತೋ ಆ ಟೈಮಲ್ಲಿ ನಾವು ಅದನ್ನ ನರ್ಸರಿಲಿ ಬಿತ್ತನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಯಾಕೆಂದ್ರೆ ಇದು ತುಂಬಾ ದಿನ ಇಟ್ಟರೆ
0: ನಮ್ಗೆ
1: ಒಣಗ್ಬಿಡತ್ತೆ, ಹಾಗೆ ಬೀಜ ಮೊಳಕೆ ಒಡೆಯುವ ಸಾಧ್ಯತೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆದ್ರಿಂದ ಇದನ್ನ ತೆಗೆದ್ಮೇಲೆ ಒಂದು ನರ್ಸರಿ ಮಾಡಿ ಒಂದು ನೆರಳಿರುವಂತಹ ಪ್ರದೇಶದಲ್ಲಿ ಒಂದು ಸಸಿ ಮಡಿ ಮಾಡಿ ಅದರಲ್ಲಿ ಹಾಕಿದಾಗ ಒಂದು 20 ದಿನಕ್ಕೆಲ್ಲ ಬೀಜ ಮೊಳಕೆ ಒಡೆಯುತ್ತೆ. ಆ ನಂತರ ನಾವು ಆ ಮೊಳಕೆ ಒಡೆದಂತಹ ಬೀಜಗಳು ಯಾವಾಗ 2-3 ಎಲೆಯ ಒಂದು ಸ್ಟೇಜ್ಗೆ ಬಂದಾಗ ಒಂದು ಪಾಲಿ ಬ್ಯಾಗ್ ಅಲ್ಲಿ ಮಣ್ಣು ಮತ್ತೆ ಗೊಬ್ಬರ ಹಾಕೊಂಡು ಸಸಿಗಳನ್ನ ಪ್ಯಾಕ್ ಒಳಗೆ ಹಾಕುವಂತ ಕೆಲಸಗಳನ್ನ ಮಾಡ್ಕೋಬಹುದು. ಇಲ್ಲ ನಾವು ಏರ್ ಲೇಯರಿಂಗ್ ಮಾಡಬೇಕು ಅಂತ ಇದ್ರೆ ಗುಟಿ ಅಂತ ಅದನ್ನ ಮಾಡಬೇಕಾದ್ರೆ ತಾಯಿ ಗಿಡದಲ್ಲಿ ಒಂದು ವರ್ಷದ ಕೊಂಬೆನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆ ಕೊಂಬೆಯ ಮಧ್ಯಭಾಗದಲ್ಲಿ ಒಂದು 3-4 cm ವೃತ್ತಾಕಾರದಲ್ಲಿ ತೊಗಟೆಯನ್ನ ತೆಗೆದು ಆ ತೊಗಟೆಯನ್ನು ತೆಗೆದ ಭಾಗಕ್ಕೆ ನಾವು ಬೇರ್ ಬಿಡ್ಲಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ರೂಟಿಂಗ್ ಹಾರ್ಮೋನ್ ಅಂತ IBA ಅಂತ ಏನ್ ಹೇಳ್ತೀವಿ ಅದನ್ನ ಹಚ್ಚಿಬಿಟ್ಟು ಒದ್ದೆ ಆದಂತಹ ಕೋಕೋಪೀಟ್ ಅಥವಾ ಸ್ಪ್ಯಾಗ್ನೋಮಾಸ್ ನ ಹಾಕಿ ಪಾಲಿಥೀನ್ ಇಂದ ಕಟ್ಟಬೇಕಾಗತ್ತೆ. ಇದು 1-2 ತಿಂಗಳಷ್ಟೊತ್ತಿಗೆ ನಮಗೆ ಸುಮಾರಾಗಿ ಚೆನ್ನಾಗಿ ಬೇರ್ ಬರುತ್ತೆ. ಆಮೇಲೆ ತಾಯಿ ಗಿಡದಿಂದ ಈ ನಾವು ಗ್ರಾಫ್ಟ್ ಮಾಡಿರೋದನ್ನ ತೆಗೆದು ಬಿಟ್ಟು ಪಾಲಿ ಬ್ಯಾಗ್ ಅಲ್ಲಿ ಹಾಕೊಂಡು 1-12 ತಿಂಗಳಾದ್ಮೇಲೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗತ್ತೆ. ಹಾಗೆ ಕಾಂಡದ ತುಂಡುಗಳಾದ್ರೂ ಅಷ್ಟೇ, 10 cm ಉದ್ದದ ಕಾಂಡದ ತುಂಡು, 1-2 ರಿಂದ 3 ಎಲೆ ಇರುವಂತದ್ದನ್ನ ತಗೊಂಡು ನರ್ಸರಿಲಿ ಹಾಕಿ ಅದನ್ನು ಕೂಡ

0: 12 ತಿಂಗಳಿಗೆ ನಾಟಿ ಮಾಡೋದಕ್ಕೆ ಸಿದ್ಧ ಆಗುತ್ತೆ. ಈ ಮೂರು ವಿಧಾನಗಳಲ್ಲಿ ನಾವು ಸಸ್ಯಾಭಿವೃದ್ಧಿನ ಮಾಡ್ಕೋಬಹುದು. ಆದರೆ ಇದರಲ್ಲಿ ಬಹಳ ಪ್ರಚಲಿತವಾದಂತಹ ಸಸ್ಯಾಭಿವೃದ್ಧಿ ಅಂತ ಅಂದ್ರೆ ಅದು ಬೀಜದಿಂದ ಮಾಡುವಂಥದ್ದು.
1: ಡಾಕ್ಟರ್ ಶರಣೆ ಅವರೇ, ಈಗ ನಾವು ದಾಲ್ಚಿನ್ನ ಒಂದು ಬೆಳೆ ಮಧ್ಯದಲ್ಲಿ ಬೆಳೆದ್ರೆ ಉತ್ತಮನ, ಅಥವಾ ಇದನ್ನೇ ಕೇವಲ ಏನು ದಾಲ್ಚಿನ್ನಿ ತೋಟನೇ ನಾವು ಮಾಡ್ಕೊಂಡು ಹೋದ್ರೆ ಸರಿಯಾಗುತ್ತ?
0: ಇದಕ್ಕೆ ಸ್ವಲ್ಪ ನೆರಳು ಬೇಕಾಗಿರುತ್ತೆ. ಆದ್ರಿಂದ ನಾವು ಅಡಿಕೆ ಮತ್ತು ತೆಂಗಿನಲ್ಲಿ ಸಾಮಾನ್ಯವಾಗಿ ಮಿಶ್ರ ಬೆಳೆಯಾಗಿ ಮಾಡ್ಕೋಬಹುದು. ಹಾಗೆ ಅದೇ ರೀತಿ ಅದನ್ನ ಸೋಲ್ ಕ್ರಾಪ್ ಅಂತ ಏನ್ ಹೇಳ್ತೀವಿ, ದಾಲ್ಚಿನ್ನಿಯನ್ನ ಅದು ಒಂದೇ ಕ್ರಾಪ್ನು ಕೂಡ ನಾವು ಬೆಳೆಯುವಂತಹ ಪದ್ಧತಿನೂ ಕೂಡ ಇದೆ.
1: ಈಗ ಒಂದು ಗ್ರಾಫ್ಟ್ ಗಿಡವನ್ನ ನಾವು ನಮ್ಮ ಹೊಲದಲ್ಲಿ ಹಾಕಿದಾಗ ಅದು ಎಷ್ಟು ವರ್ಷಕ್ಕೆ ಫಲ ಕೊಡಕ್ಕೆ ಶುರು ಮಾಡುತ್ತೆ?
0: 3-4 ಕಟಾವಿಗೆ. ಇದು ಕೊಂಬೆ, ಇದರ ಒಂದು ಕೊಂಬೆಯಿಂದ ನಾವು ತೊಗಟೆಯನ್ನ ತೆಗೆಯೋದ್ರಿಂದ 3-4 ವರ್ಷಕ್ಕೆಲ್ಲ ಕಟಾವಿಗೆ ಸಿದ್ಧತೆ ಆಗುತ್ತೆ. ವರ್ಷದಲ್ಲಿ ನಾವು ಒಂದು 2 ಬಾರಿ ಕಟಾವ್ ಮಾಡಬಹುದು. ಒಂದು
1: ಹೇಗೆ ಕಟಾವ್ ಮಾಡೋದದು?
0: ಇದನ್ನ ಫಸ್ಟ್ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ಕೊಪಿಸಿಂಗ್ ಅಂತ ಮಾಡ್ಕೋಬೇಕಾಗತ್ತೆ. ಅದು ಗಿಡ ನೆಟ್ಟು 2 ವರ್ಷ ಆದ ನಂತರ ಗಿಡ 1-2 ಮೀಟರ್ ಉದ್ದ ಬೆಳೆದಿರುತ್ತೆ. ಆವಾಗ ನಾವು ಏನ್ ಮಾಡಬೇಕು ಅಂತ ಅಂದ್ರೆ ನೆಲಮಟ್ಟದಿಂದ 15 ಸೆಂಟಿಮೀಟರ್ಗೆ ಗಿಡವನ್ನ ಸವರಬೇಕು. ಅದನ್ನ ನಾವು ಕೊಪ್ಪಿಸಿಂಗ್ ಅಂತ ಹೇಳ್ತೀವಿ. ಅದ್ ಯಾಕೆ ನಾವು ಮಾಡ್ತೀವಿ ಅಂತ ಅಂದ್ರೆ ನಮಗೆ ಜಾಸ್ತಿ ಕೊಂಬೆಗಳು ನೆಲಮಟ್ಟದಲ್ಲಿಯೇ ಜಾಸ್ತಿ ಕೊಂಬೆಗಳು ಬರಲಿ ಅಂತ ಹೇಳಿ. ಜಾಸ್ತಿ ಕೊಂಬೆಗಳು ಬಂದಾಗ ನಮ್ಮ ಆದಾಯ ಕೂಡ ದ್ವಿಗುಣ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಕಟಾವಿಗೆ ಬಂದ್ರೆ 3-4 ವರ್ಷ ನೆಟ್ಟ ಆದ್ಮೇಲೆ ಕಟಾವಿಗೆ ಬರುತ್ತೆ. ವರ್ಷದಲ್ಲಿ 2 ಬಾರಿ ಕಟಾವು ಮಾಡಬಹುದು, ಒಂದು ಮೇ ತಿಂಗಳಲ್ಲಿ ಮತ್ತೊಂದು ನವೆಂಬರ್ ತಿಂಗಳಲ್ಲಿ. ನಾವು ಕಟಾವು ಮಾಡಬೇಕಾದ್ರೆ ಏನ್ ಅಂಶವನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂತ ಅಂದ್ರೆ ಯಾವಾಗ ಜೀವರಸ ಕಾಂಡ ಮತ್ತು ತೊಗಟೆಯ ಮಧ್ಯದಲ್ಲಿ ಪರಿಚಲನೆ ಆಗ್ತಾ ಇರುತ್ತೋ ಅಂತ ಸಮಯದಲ್ಲಿ ನಾವು ಕಟಾವು ಮಾಡಬೇಕಾಗತ್ತೆ. ಯಾಕೆ ಅಂದ್ರೆ ತೊಗಟೆ ಕಾಂಡದಿಂದ ಈಸಿಯಾಗಿ ಬೇರ್ಪಡಿಸುವಂತಿರ್ಬೇಕು. ಆ ಸಮಯದಲ್ಲಿ ನಾವು ಕಟಾವ್ ಮಾಡಬೇಕು. ಯಾವಾಗ್ಲೂ ಹರಿತವಾದಂತಹ ಚಾಕುಗಳನ್ನ ಬಳಸಿ ಕಟ್ ಮಾಡಬೇಕಾಗಿರುತ್ತೆ. ಯಾಕೆಂದ್ರೆ ಕಟ್ ಮಾಡಿದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಚಕ್ಕೆ ಕಟ್ ಆಗಬಾರದು, ಅಂದ್ರೆ ಚಕ್ಕೆ ಬಿರುಕು ಬಿಡಬಾರದು. ಆ ನಂತರ ನಾವು ಕಾಂಡದಿಂದ ತೊಗಟೆಯನ್ನ ಬೇರ್ಪಡಿಸಿ ಒಂದು ಕೊಳವೆ ತರ ಅದನ್ನ ರೋಲ್ ಮಾಡಿ 4-5 ದಿನ ಒಣಗಿಸಿ ಆದ್ಮೇಲೆ ಅದನ್ನ ನಾವು ಮಾರುಕಟ್ಟೆ ಮಾಡಬಹುದು.
1: ಈ ದಾಲ್ಚಿನ್ನಿಗೆ ಮಾರುಕಟ್ಟೆ ಅಂದ್ರೆ ಹೇಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ?
0: ಸದ್ಯದ ಪರಿಸ್ಥಿತಿಯಲ್ಲಿ ಸರ್, ಇದನ್ನ ಅಂಗಡಿಗಳಲ್ಲಿ ಮಾರಾಟ ಮಾಡುವಂತ
1: ಯಾವ ಪ್ರಮಾಣದಲ್ಲಿ ಇದನ್ನ ನಾವು ಅದು ಶೇಖರಣೆ ಮಾಡಬೇಕಾಗುತ್ತೆ, ಹೇಗೆ ಶೇಖರಣೆ ಮಾಡಬೇಕಾಗುತ್ತೆ ಎಲೆನ ಮತ್ತೆ ಚಕ್ಕೆಗಳನ್ನ?
0: ಎಲೆನ ಒಣಗಿಸಿ ಶೇಖರಣೆ
1: ಮಾಡಬಹುದು,
0: ನೆರಳಲ್ಲಿ ಒಣಗಿಸಬೇಕಾಗತ್ತೆ ಎಲೆನ. ಹಾಗೆ ಈ ಏನು ತೊಗಟೆ ಏನಿರುತ್ತೆ ಅದನ್ನ ಬಿಸಿಲಲ್ಲಿ ಒಣಗಿಸಬಹುದು. ನಾವು ಬಿಸಿಲಲ್ಲಿ ಒಣಗಿಸಿ ಅದನ್ನ ರೋಲ್ ಮಾಡಿರ್ತೀವಿ. ಆ ರೋಲ್ ಮಾಡಿದ ಮೇಲೆ ಆ ಕೊಳವೆ ಮೇಲೆ ಅದು ಬೇರೆ ಬೇರೆ ಶ್ರೇಣಿಗಳಲ್ಲಿ ನಾವು ಮಾರುಕಟ್ಟೆಗೆ ಸಾಗಿಸಬೇಕಾಗುತ್ತೆ.
1: ಗ್ರೇಡಿಂಗ್
0: ಇರುತ್ತೆ, ಬೇರೆ ಬೇರೆ ಶ್ರೇಣಿ ಇರುತ್ತೆ. ಕ್ವಿಲ್ಲಿಂಗ್ಸ್ ಅಂತ ಇರುತ್ತೆ, ಫೆದರಿಂಗ್ಸ್ ಅಂತ ಇರುತ್ತೆ. ಅದ್ರ ಸೈಜ್ ಮೇಲೆ ಬೇರೆ ಬೇರೆ ಗ್ರೇಡಿಂಗ್ ಇರುತ್ತೆ. ಅದ್ರ ಮೇಲೆ ಮಾರುಕಟ್ಟೆಯಲ್ಲಿ ನಮಗೆ ಪ್ರೈಸ್ ಫಿಕ್ಸ್ ಆಗುತ್ತೆ.
1: ಈಗ ಮಾರುಕಟ್ಟೆಯಲ್ಲಿ ಯಾವ ತರ ಇದರದ್ದು ರೇಟ್ ಇದೆ? ಈ ಕೆಜಿಗೆ ಬೇರೆ ಬೇರೆ ಕ್ವಾಲಿಟಿ ಗ್ರೇಡಿಂಗ್ ಮೇಲೆ ರೇಟ್ ಕೊಡ್ತಾರ ಹೇಗೆ?
0: ಹೌದು, ಗ್ರೇಡಿಂಗ್ ಮೇಲೆ ರೇಟ್ ಇರುತ್ತೆ. ಸಾಮಾನ್ಯವಾಗಿ ಇವಾಗ ಟಾಪ್ ಗ್ರೇಡ್ ಅಂತ ಬಂದ್ರೆ 1700-2100 ವರ್ಗುನು ಪ್ರತಿ ಕೆಜಿಗೆ.
1: ಎಲೆ ಅಷ್ಟೇ ಚಕ್ಕೆ ಅಷ್ಟೇನಾ?
0: ಚಕ್ಕೆ.
1: ಓಕೆ.
0: ಎಲೆಗೆ ಇದಕ್ಕಿಂತ ಕಡಿಮೆ
1: ರೇಟ್ ಇರುತ್ತೆ, ಅರ್ಧ ಇರಬಹುದು.
0: ಅರ್ಧ ಇದೆ ಅಷ್ಟೇ.
1: ಚಕ್ಕೆಗೆ ಜಾಸ್ತಿ ಬೆಲೆ.
0: ಚಕ್ಕೆಗೆ ಜಾಸ್ತಿ ಬೆಲೆ.
1: ಇನ್ನೊಂದು ಡಾಕ್ಟರ್ ಶರಣ ಅವರೇ, ಈಗ ದಾಲ್ಚಿನ್ನಿ ಚಕ್ಕೆಗಳನ್ನ ನಾವು ಕಷಾಯ ರೂಪದಲ್ಲಿ ಉಪಯೋಗಿಸ್ಬೋದಾ, ಅಥವಾ ಇನ್ನೇನು ಪಾನೀಯ ರೂಪದಲ್ಲಿ ಏನೋ ಉಪಯೋಗಿಸೋಳಗ ಸಾಧ್ಯತೆ ಉಂಟಾ?
0: ಅದೇ ಪಾನೀಯ ಅಂತ ಅಂದ್ರೆ ಎಲ್ಲದರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಅದರ ಒಂದು ಸುವಾಸನೆಗೋಸ್ಕರ ನಾವು ಪಾನೀಯಗಳಲ್ಲಿ ಹಾಕುವಂತ.
1: ಕೆಲವೊಬ್ರು ನಾವು ಕೇಳಿದ್ದೇವೆ ಹೇಗೆ ಈಗ ಟೀ ಪೌಡರ್ ಹಾಕಿ ಟೀ ಮಾಡ್ತಾರೆ, ಕಾಫಿ ಪೌಡರ್ ಹಾಕಿ ಕಾಫಿ ಮಾಡ್ತಾರೆ, ಅದೇ ತರ ದಾಲ್ಚಿನ್ನಿನು ಕೂಡ ಅದೇ ತರ ಉಪಯೋಗಿಸೋಳ ಸಾಧ್ಯತೆ ಉಂಟಾ?
0: ದಾಲ್ಚಿನ್ನಿಯನ್ನ ಮಾತ್ರ ಆ ರೀತಿ ಉಪಯೋಗಿಸೋದಕ್ಕೆ ನಾವು ಆಗಲ್ಲ. ಬಿಕಾಸ್ ಅದರಲ್ಲಿ ಆಕ್ಟಿವ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಏನ್ ಹೇಳ್ತೀವಿ, ಸಿನಮಾಲ್ಡಿಹೈಡು, ಯೂಜಿನಾಲು ಅಂತೆಲ್ಲ ಅಂಶಗಳಿರುತ್ತೆ. ಅದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇವಿಸಿದ್ರೆ ಮಾತ್ರ ಆರೋಗ್ಯಕ್ಕೆ ಒಳ್ಳೇದು,
1: ಇಲ್ಲ
0: ಅಧಿಕ ಪ್ರಮಾಣದಲ್ಲಿ ಆದ್ರೆ ಅದು ಒಳ್ಳೆಯದಲ್ಲ,
1: ಏರುಪೇರ್ ಆಗುತ್ತೆ.
0: ಆದ್ರಿಂದ ಇದು ಒಂದು ಸುವಾಸನೆಗೋಸ್ಕರ ಟೀಯಲ್ಲಿ ಬೇರೆ ಟೀ ಪೌಡಿ ಜೊತೆಗೆ ಸ್ವಲ್ಪ ಇದನ್ನ ಕುಟ್ಟಿ ಹಾಕುವಂತದ್ದಾಗಿರ್ಬೋದು, ಅಥವಾ ಸ್ವಲ್ಪ ಈ ಚಕ್ಕೆ ಪುಡಿನ ತಗೊಂಡು ಜೇನುತುಪ್ಪದ ಜೊತೆಗೆ ಕಲಸಿ ತಿನ್ನ

0: ಅನ್ನುವಂಥದ್ದು, ಇದೆಲ್ಲ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ.
1: ಆಮೇಲೆ ಕೊನೆಯದಾಗಿ ಡಾಕ್ಟರ್ ಶರಣೆ ಅವರೇ, ಈಗ ದಾಲ್ಚಿನಿ ಗಿಡ ಬೆಳೆಸಬೇಕು ಅನ್ನೋ ರೈತರಿಗೆ ಎಲ್ಲಿ ಒಂದು ಅವಕಾಶ ಇದೆ, ಎಲ್ಲಿ ಗಿಡ ಲಭ್ಯತೆ ಇದೆ?
0: ಇದರ ಗಿಡಗಳಿಗೆ ಬಂದರೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯ ಹಾಗೂ ತೋಟಗಾರಿಕಾ ಇಲಾಖೆಗಳಲ್ಲಿ ಎಲ್ಲ ಈ ಗಿಡಗಳ ಲಭ್ಯ ಇರುತ್ತೆ. ಅದರ ದರ ಬಂದ್ಬಿಟ್ಟು ಒಂದು 30-50 ರೂಪಾಯಿವರೆಗೂ ಒಂದು ಗಿಡಕ್ಕೆ ಫಿಕ್ಸ್ ಮಾಡಿರ್ತಾರೆ. ಹಾಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಕೂಡ ತೋಟಗಾರಿಕಾ ಸಮಗ್ರ ಮಿಷನ್ ಅಡಿಯಲ್ಲಿ ಸಹಾಯಧನ ಕೂಡ ರೈತರಿಗೆ ಸಿಗತ್ತೆ. 40% ಅಷ್ಟು ಸಹಾಯಧನ ಸಿಗತ್ತೆ. ಯಾಕೆ ಈ ಸಹಾಯಧನವನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಈ ದಾಲ್ಚಿನಿ ಬೆಳೆ ನಮ್ಮ ದೇಶದಲ್ಲಿ 1,400 ಹೆಕ್ಟರ್ ಪ್ರದೇಶದಲ್ಲಿ ನಾವು ಬೆಳೀತಾ ಇದ್ದೀವಿ. ಹಾಗೆ ನಮ್ದು ಏನು ಉತ್ಪಾದನೆ ಇದೆ ಅದು 3,500 ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಇದೆ. ಅದೇ ಉತ್ಪಾದಕತೆ, 1 ಹೆಕ್ಟರ್ಗೆ ಉತ್ಪಾದಕತೆ ಬಂದ್ಬಿಟ್ಟು 2.5 ಟನ್ ಅಷ್ಟಿದೆ. ನಾವು ರಫ್ತು ಮತ್ತು ಆಮದು ವಿಚಾರಕ್ಕೆ ಬಂದ್ರೆ, ನಾವು $14.5 million ಮೌಲ್ಯದ ದಾಲ್ಚಿನಿಯನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಆದರೆ ಅದರ ಬದಲಿಗೆ $85.5 million ದಾಲ್ಚಿನಿಯನ್ನ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಇಂಪೋರ್ಟ್
1: ನಮಗೆ ಬೇರೆ ದೇಶದಿಂದಾನೇ ಬೇಕಾಗಿದೆ.
0: ನಾವು ವಿಯೆಟ್ನಾಂ, ಶ್ರೀಲಂಕಾ, ಇಂಡೋನೇಷ್ಯಾ, ಚೀನಾ ಈ ದೇಶಗಳಿಂದ ಎಲ್ಲ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ. ಆದ್ರಿಂದ ರಫ್ತಿಗಿಂತ ಆಮದಿನ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಈ ಸೂಕ್ತವಾದ ರೀತಿಯಲ್ಲಿ, ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಕೃಷಿನೇ ಮಾಡಿದ್ದೇ ಆದಲ್ಲಿ ದಾಲ್ಚಿನಿ ಒಂದು ಲಾಭದಾಯಕ ಬೆಳೆ, ಹಾಗೆ ಅದರ ಉತ್ಪಾದನೆಯನ್ನು ಕೂಡ ನಾವು ಜಾಸ್ತಿ
1: ಮಾಡುವಂತಹ.
0: ಜಾಸ್ತಿ ಕೆಲಸ ಏನು ಇಲ್ಲ, ಯಾಕೆಂದ್ರೆ ಇದು ವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಆಗಿರೋದ್ರಿಂದ.
1: ಹೌದು, ಪೆರಿನಿಯಲ್ ಅಂತಾನು ಹೇಳಬಹುದು.
0: ಅದೇ ಪೆರಿನಿಯಲ್
1: ಕ್ರಾಪ್, ಯಾವಾಗಲೂ ಸಿಗುತ್ತೆ ದಾಲ್ಚಿನಿಯಲ್ಲಿ.
0: ಹೌದು,
1: ಹಾಗಾಗಿ ನೀವು ಮಳೆಗಾಲ ಮಳೆ ಬಿದ್ರ ಅಂದ್ರೆ ನಿಮ್ ಗೊಬ್ಬರ ಹಾಕದಂಗೆ ಆಯ್ತದ.
0: ಹೌದು,
1: ಮಳೆ ಎಷ್ಟು ಬಿತ್ತೋ ಅಷ್ಟು ಚಲೋ ಅದಕ್ಕೆ.
0: ಹೌದು,
1: ತುಂಬಾ ಸಂತೋಷ. ಡಾಕ್ಟರ್ ಶರಣೆ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ದಾಲ್ಚಿನಿ ಬೆಳೆ ಬೇಸಾಯ ಮತ್ತೆ ಇದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ಸಾಂಬಾರ್ ಪದಾರ್ಥಗಳಲ್ಲಿ ಒಂದಾದ ದಾಲ್ಚಿನಿ ಬೇಸಾಯ ನಾವು ಮಾಡಬಹುದು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: 6363027303 ಇದು ನನ್ನ ಫೋನ್ ಪರ್ಸನಲ್ ನಂಬರು.
1: ಇನ್ನೊಂದ್ಸಾರಿ ಹೇಳಿ,
0: 6363027303.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ.
3: ಹಸೆ ಬರಿಯಾನ ಬನ್ನೆ, ಹಸೆ ಬರಿಯಾನ ಬನ್ನೆ, ಕುಶಲ ಮೊತ್ತ.

ಕಾನ ಬನ್ನೆ ಗಂಧಾಯಿ ಕಾನ ಬನ್ನೆ ಕುಶಲ ಮೊತ್ತೈದರ ಕುಶಲ ಮೊತ್ತೈದರ ನಮ್ಮ ಗೌರಮ್ಮ ಪಡದೇರ ಮಗನಿಗೆ ಸೋ ಎನ್ನೇರ ಸೋಭನ ಎನ್ನೇರ

ಹಸೆ ಬರನ ಬನ್ನೆ ಹಸೆ ಬರನ ಬನ್ನೆ ಕುಶಲ ಮೊತ್ತೈದರ ಕುಶಲ ಮೊತ್ತೈದರ ನಮ ಗೌರಮ್ಮ ಪಡದೆ ರಮಗ.

ವಾಲಾದ್ರೊಯ್ಯಕ್ಕನ ಬನ್ನೆ ವಾಲಿಗೆ ತಿರಪ ಕೊಟ್ಟೆವಮ್ಮ ವಾಲಿಗೆ ತಿರಪ ಕೊಟ್ಟೆವಮ್ಮ ಈ ತೊಡದೊಬ್ಬ ಕಾಲಿನ ತೆಗೆಯೇ ತಂಗಮ್ಮ ಸೋಯನ್ನಿರ ಸೋ

ದಾರಾದ್ರೋ ಕೊಟ್ಟೇವಮ್ಮ, ದಾರಾದ್ರೋ ಕೊಟ್ಟೇವಮ್ಮ, ದಾರಗ ತಾಲೆ ಕೊಟ್ಟೇವಮ್ಮ, ದಾರಿಗೆ ತಾಲೆ ಕೊಟ್ಟೇವಮ್ಮ, ಈ ತೊಡದೋ ಬಾಲಿನ ತಗಿಯ ತಂಗಮ್ಮ, ಸೋ ಎನ್ನೀರೋ

ಶೈನಾದ್ರೂ ಕೊಟ್ಟೇವಮ್ಮ, ಶೈನಾದ್ರೂ ಕೊಟ್ಟೇವಮ್ಮ, ಶೈನಗ ಮುತ್ತು ಕೊಟ್ಟೇವಮ್ಮ, ಶೈನಗ ಮುತ್ತು ಕೊಟ್ಟೇವಮ್ಮ. ಇತರದಾಗ ಕಾಲಿನ ತೆಗೆಯ ತಂಗಮ್ಮ, ಸೋಯ ನೀರೋ

ಇದುವರೆಗೂ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಆಲಿಸಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಮತ್ತು ರಾಜಲಕ್ಷ್ಮಿ. ನಂತರ ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು ಪ್ರಸಾರವಾಗುವುದು.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.

0: ಏಕೆ? ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
0: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸಬಹುದು.
1: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ, ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ ವಿ3 ಕ್ಷಿಪಣಿ ಯಶಸ್ವಿಯಾಗಿ ಪರೀಕ್ಷಿಸಿದ ಡಿಆರ್ಡಿಒ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ಧ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಕೋಲ್ಕತಾ ನೈಟ್ ರೈಡರ್ಸ್. ವಾರ್ತೆಗಳ ವಿವರ: ಭಾರತ ಇಟಲಿ ತಮ್ಮ ದ್ವಿಪಕ್ಷೀಯ ಸಂಬಂಧವನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ರಕ್ಷಣೆ, ಶುದ್ಧ ಇಂಧನ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಗುರಿಯನ್ನು ಈ ಸಭೆ ಕೇಂದ್ರೀಕರಿಸಿದೆ. ಉಭಯ ದೇಶಗಳ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆಯೂ ಇಬ್ಬರೂ ನಾಯಕರು ಚರ್ಚಿಸಿದರು. ಆರ್ಥಿಕ ಸಹಯೋಗ ಮತ್ತು ಜನರಿಂದ ಜನರಿಗೆ ಸಂಬಂಧಗಳನ್ನು ವಿಸ್ತರಿಸುವುದರ ಮೇಲೆ ಒತ್ತು ನೀಡುವ ಮೂಲಕ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮಾತುಕತೆಗಳು ಪ್ರತಿಬಿಂಬಿಸುತ್ತವೆ. ರೋಮ್ನಲ್ಲಿ ತಮ್ಮ ಇಟಾಲಿಯನ್ ಸಹವರ್ತಿಯೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದ ನಂತರ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಪ್ರಧಾನಿ ಮಾತನಾಡಿದರು. ಭಾರತ ಇಟಲಿ ಜಂಟಿ ಕಾರ್ಯತಂತ್ರದ ಕ್ರಿಯಾ ಯೋಜನೆ 2025-29 ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಾಯೋಗಿಕ ಮತ್ತು ಭವಿಷ್ಯದ ಚೌಕಟ್ಟನ್ನು ಒದಗಿಸುತ್ತದೆ. ಸಹಕಾರವನ್ನು ಹೆಚ್ಚಿಸುವ ಕುರಿತು ಉಭಯ ದೇಶಗಳು ವ್ಯಾಪಕ ಚರ್ಚೆಗಳನ್ನು ನಡೆಸಿವೆ ಎಂದು ಅವರು ತಿಳಿಸಿದರು. ಭಾರತ ಇಟಲಿ ನಾವೀನ್ಯತಾ ಕೇಂದ್ರವನ್ನು ಸ್ಥಾಪಿಸುವ ಬಗ್ಗೆ ಕೆಲಸಗಳು ಪ್ರಗತಿಯಲ್ಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತ ಮತ್ತು ಇಟಲಿ ನಡುವಿನ ಸಂಬಂಧಗಳನ್ನು ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಗೆ ಏರಿಸಲಾಗುತ್ತಿದ್ದು, ದ್ವಿಪಕ್ಷೀಯ ಸಂಬಂಧಗಳು ಈಗ ತಮ್ಮ ಪೂರ್ಣ ಸಾಮರ್ಥ್ಯವನ್ನು

0: ಅರಿತುಕೊಳ್ಳಲು ಸಮರ್ಥವಾಗಿದೆ ಎಂದು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅಭಿಪ್ರಾಯಪಟ್ಟಿದ್ದಾರೆ. ದೇಶಗಳ ನಡುವಿನ ಸ್ನೇಹವು ಗೌರವ ಮತ್ತು ಪರಸ್ಪರ ನಂಬಿಕೆಯನ್ನು ಆಧರಿಸಿದೆ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಸಂಚರಣೆಯ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುವ ಮಹತ್ವವನ್ನು ಮೆಲೋನಿ ಒತ್ತಿ ಹೇಳಿದರು. ಆತ್ಮನಿರ್ಭರ ಭಾರತ ಉಪಕ್ರಮದ ಅಡಿಯಲ್ಲಿ ಭಾರತ ತನ್ನ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಮಾನವರಹಿತ ವೈಮಾನಿಕ ವಾಹನದಿಂದ ಉಡಾವಣೆ ಮಾಡಲಾಗುವ ನಿಖರ ಮಾರ್ಗದರ್ಶಿ ಕ್ಷಿಪಣಿ UL PGM V3 ಅಂತಿಮ ಹಂತದ ಅಭಿವೃದ್ಧಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು, ಇದು ದೇಶದ ರಕ್ಷಣಾ ವಲಯದಲ್ಲಿ ಒಂದು ಪ್ರಮುಖ ಸಾಧನೆಯಾಗಿದೆ. ಆಂಧ್ರಪ್ರದೇಶದ ಕರ್ನೂಲ್ ಬಳಿ ಇರುವ DRDO ಪರೀಕ್ಷಾ ವಲಯದಲ್ಲಿ ಕ್ಷಿಪಣಿಯನ್ನು ಹಾರಿಸಿ ಸುಧಾರಿತ ಸಂಯೋಜಿತ ಗ್ರೌಂಡ್ ಕಂಟ್ರೋಲ್ ಸಿಸ್ಟಂ ಮೂಲಕ ನಿಯಂತ್ರಿಸಲಾಯಿತು. ಇದನ್ನು ಉಡಾವಣೆ ಮತ್ತು ಕಾರ್ಯಾಚರಣೆಯ ಸಿದ್ದತೆಯನ್ನು ಸ್ವಯಂಚಾಲಿತಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಈ ಪರೀಕ್ಷೆಗಳು ವಿವಿಧ ಯುದ್ಧ ಸನ್ನಿವೇಶಗಳಲ್ಲಿ ಕ್ಷಿಪಣಿಯ ನಿಖರವಾದ ದಾಳಿ ಸಾಮರ್ಥ್ಯ, ವಿಶ್ವಾಸಾರ್ಹತೆ ಮತ್ತು ಪರಿಣಾಮಕಾರಿ ತತ್ವವನ್ನು ಯಶಸ್ವಿಯಾಗಿ ಪ್ರದರ್ಶಿಸಿದವು. ಈ ಕ್ಷಿಪಣಿಯನ್ನು ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಇಮಾರತ್, ಇತರೆ DRDO ಪ್ರಯೋಗಾಲಯಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಇದರ ಉತ್ಪಾದನೆಗಾಗಿ DRDO ಸಂಸ್ಥೆಯು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತು ಅದಾನಿ ಡಿಫೆನ್ಸ್ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜೀಸ್ ಲಿಮಿಟೆಡ್ನೊಂದಿಗೆ ಪಾಲುದಾರಿಕೆ ಮಾಡಿಕೊಂಡಿದೆ. ಪರೀಕ್ಷೆಗಳಿಗಾಗಿ ಈ ಕ್ಷಿಪಣಿ ವ್ಯವಸ್ಥೆಯನ್ನು ಬೆಂಗಳೂರಿನ ನ್ಯೂ ಸ್ಪೇಸ್ ರಿಸರ್ಚ್ ಅಂಡ್ ಟೆಕ್ನಾಲಜೀಸ್ ಅಭಿವೃದ್ಧಿಪಡಿಸಿದ UAVಗಳ ಜೊತೆಗೆ ಸಂಯೋಜಿಸಲಾಗಿತ್ತು. ಈ ಪರೀಕ್ಷೆಗಳ ಯಶಸ್ವಿ ಮುಕ್ತಾಯವು ಕ್ಷಿಪಣಿ ವ್ಯವಸ್ಥೆಯ ಸರಣಿ ಉತ್ಪಾದನೆಗೆ ಹಾದಿ ಸುಗಮಗೊಳಿಸಿದೆ ಮತ್ತು ಭಾರತದ ದೇಶೀಯ ರಕ್ಷಣಾ ಸಾಮರ್ಥ್ಯಗಳನ್ನು ಮತ್ತಷ್ಟು ಬಲಪಡಿಸಿದೆ. UL PGM V3 ಕ್ಷಿಪಣಿಯ ಯಶಸ್ವಿ ಅಭಿವೃದ್ಧಿ ಪರೀಕ್ಷೆಗಳಿಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು DRDO, ಸಾರ್ವಜನಿಕ ವಲಯದ ಉದ್ಯಮಗಳು, ರಕ್ಷಣಾ ಹಾಗೂ ಉತ್ಪಾದನಾ ಪಾಲುದಾರರು ಮತ್ತು ಕೈಗಾರಿಕಾ ವಲಯವನ್ನು ಶ್ಲಾಘಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದಕ್ಷಿಣ ಕೊರಿಯಾದ ರಕ್ಷಣಾ ಸ್ವಾಧೀನ ಕಾರ್ಯಕ್ರಮ ಆಡಳಿತ ಸಚಿವ ಲೀ ಯೋಂಗ್ ಚುಲ್ ಅವರನ್ನು ಸಿಯೋಲ್ನಲ್ಲಿಂದು ಭೇಟಿಯಾದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಜಂಟಿ ಅಭಿವೃದ್ಧಿ, ಜಂಟಿ ಉತ್ಪಾದನೆ ಮತ್ತು ಜಂಟಿ ರಫ್ತುಗಳಿಗೆ ಮಾರ್ಗಗಳನ್ನು ಸೃಷ್ಟಿಸಲು ಸಹಬಾಳ್ವೆಯ ಪ್ರಯತ್ನಗಳನ್ನು ಬಳಸಿಕೊಳ್ಳಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ. ಎರಡೂ ದೇಶಗಳ ನಾವೀನ್ಯತಾ ಪರಿಸರ ವ್ಯವಸ್ಥೆಗಳನ್ನು ಸಂಯೋಜಿಸುವ ಮಹತ್ವಾಕಾಂಕ್ಷೆಯ ಕೈಂಡ್ ಎಕ್ಸ್ ಉಪಕ್ರಮದ ಸಾಮರ್ಥ್ಯವನ್ನು ಅನಾವರಣ ಮಾಡುವ ಮಾರ್ಗಸೂಚಿಯನ್ನು ಸಹ ಚರ್ಚಿಸಲಾಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ಹೇಳಿದರು. ಮುಂಬರುವ ಜನಗಣತಿಯ ಭಾಗವಾಗಿ ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಜಾಗೊಳಿಸಿದೆ. ಈ ವಿಷಯ ಸರ್ಕಾರದ ನೀತಿ ವ್ಯಾಪ್ತಿಗೆ ಬರುತ್ತದೆ ಎಂದು ಕೋರ್ಟ್ ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಹಿಂದುಳಿದ ವರ್ಗಗಳ ಜನರಿಗಾಗಿ ಕಲ್ಯಾಣ ಯೋಜನೆಗಳನ್ನು ರೂಪಿಸಲು ಅವರ ಜನಸಂಖ್ಯೆಯನ್ನು ತಿಳಿಯುವುದು ಸರ್ಕಾರಕ್ಕೆ ಅತ್ಯಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇಂತಹ ದತ್ತಾಂಶವನ್ನು ಸಂಗ್ರಹಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಹೇಳಿದ ಪೀಠ ಈ ವಿಷಯದಲ್ಲಿ ಮಧ್ಯಪ್ರವೇಶಿಸಲು ನಿರಾಕರಿಸಿತು. ಸರ್ಕಾರಿ ಕಾನೂನು ಸಮಿತಿಗಳು ಮತ್ತು ಕಾನೂನು ಅಧಿಕಾರಿಗಳ ನೇಮಕಾತಿಯಲ್ಲಿ ಮಹಿಳಾ ವಕೀಲರಿಗೆ ಶೇಕಡ 30% ಮೀಸಲಾತಿಯನ್ನು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂಕೋರ್ಟ್ ಇಂದು ಕೇಂದ್ರ ಸರ್ಕಾರ ಸೇರಿದಂತೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿಕ್ರಿಯೆ ಕೇಳಿದೆ. ಟ್ರಸ್ಟ್ವೊಂದು ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಕುರಿತು ನೋಟಿಸ್ ಜಾರಿ ಮಾಡಿದೆ. ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ಗಳಿಂದ ಹಿಡಿದು ಕಾನೂನು ನೆರವು ಪ್ರಾಧಿಕಾರಗಳು ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳವರೆಗಿನ ಸರ್ಕಾರಿ ಸಮಿತಿಗಳಲ್ಲಿ ಮಹಿಳಾ ವಕೀಲರಿಗೆ ಕನಿಷ್ಠ ಶೇಕಡ 30% ಪ್ರಾತಿನಿಧ್ಯವನ್ನು ಖಚಿತಪಡಿಸಲು ನಿರ್ದೇಶನ ನೀಡುವಂತೆ ಈ ಅರ್ಜಿಯಲ್ಲಿ ಕೋರಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಕಸಿತ ಭಾರತದ ಗುರಿಯನ್ನು ಸಾಧಿಸಲು ಮತ್ತು ಸಮಾಜವನ್ನು ಪ್ರಗತಿಯ ಶಿಖರಕ್ಕೆ ಕೊಂಡೊಯ್ಯಲು ಅಧಿಕಾರಿಗಳು ಹಲವಾರು ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗುತ್ತದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟಪತಿ ಭವನದಲ್ಲಿಂದು 2024 ಬ್ಯಾಚ್ನ ಐಎಎಸ್ ಅಧಿಕಾರಿಗಳ ತಂಡವನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಷಯ ತಿಳಿಸಿದರು. ಯುವ ಅಧಿಕಾರಿಗಳಿಗೆ ವಿವಿಧ

ನವದೆಹಲಿಯಲ್ಲಿ ಇಂದು ಕೇಂದ್ರ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಅನಾಮಧೇಯ ಆನ್ಲೈನ್ ಗುಂಪುಗಳ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ತಪ್ಪು ಮಾಹಿತಿ ಹೆಚ್ಚುತ್ತಿರುವ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಲಾಯಿತು. ಇಂತಹ ನೆಟ್ವರ್ಕ್ಗಳ ಮೇಲೆ ಕೇಂದ್ರೀಕೃತ ಕ್ರಮ ಕೈಗೊಳ್ಳಲು ನಿರ್ದೇಶಿಸಿದರು. ತಪ್ಪು ಮಾಹಿತಿಯನ್ನು ತ್ವರಿತವಾಗಿ ನಿಗ್ರಹಿಸಲು ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಮಗ್ರತೆಯನ್ನು ರಕ್ಷಿಸಲು ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಶಿಕ್ಷಣ ಸಚಿವಾಲಯ, ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಮತ್ತು ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಕೆಲಸ ಮಾಡಬೇಕು ಎಂದು ಸಚಿವರು ಒತ್ತಿ ಹೇಳಿದರು. ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಇಂದು ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್, ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಕೋಲ್ಕತ್ತಾ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಭಾರತದ ಡಿಜಿಟಲ್ ಆರ್ಥಿಕತೆಯು 2030 ವೇಳೆಗೆ ದೇಶದ ಜಿಡಿಪಿಗೆ ಸುಮಾರು 20% ಕೊಡುಗೆ ನೀಡುವ ನಿರೀಕ್ಷೆ ಇದೆ ಎಂದು ರಾಷ್ಟೀಯ ನಿರ್ಣಾಯಕ ಮಾಹಿತಿ ಮೂಲಸೌಕರ್ಯ ಸಂರಕ್ಷಣಾ ಕೇಂದ್ರದ ಮಹಾನಿರ್ದೇಶಕ ನವೀನ್ ಕುಮಾರ್ ಸಿಂಗ್ ಇಂದು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಫಿಕ್ಕಿ ಸಂಸ್ಥೆಯ ಸೈಬರ್ಕಾಮ್ 2026 7ನೇ ಆವೃತ್ತಿಯ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಭಾರತ ಡಿಜಿಟಲ್ ಪಾವತಿಗಳಲ್ಲಿ ವಿಶ್ವದ ಪ್ರಮುಖ ದೇಶವಾಗಿ ಹೊರಹೊಮ್ಮಿದೆ ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಹಾಗೂ ಪ್ರಜಾಸತ್ತಾತ್ಮಕವಾದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಮಾದರಿಯನ್ನು ಅಭಿವೃದ್ಧಿಪಡಿಸಿದೆ ಎಂದು ಸಿಂಗ್ ಉಲ್ಲೇಖಿಸಿದ್ದಾರೆ. ಯುಪಿಐ, ಆಪ್ಟಿಕಲ್ ಫೈಬರ್ ವಿಸ್ತರಣೆ, ಡಿಜಿಟಲ್ ಆಡಳಿತ ಮತ್ತು ಕಾಗದರಹಿತ ವ್ಯವಸ್ಥೆಗಳಂತಹ ಉಪಕ್ರಮಗಳ ಮೂಲಕ ದೇಶ ನಗದು ಆಧಾರಿತ ಅನೌಪಚಾರಿಕ ಆರ್ಥಿಕತೆಯಿಂದ ಹೆಚ್ಚಿನ ಉತ್ಪಾದಕತೆಯ ಡಿಜಿಟಲ್ ಆರ್ಥಿಕತೆಯತ್ತ ಮುನ್ನಡೆದಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಇಟಲಿ ದ್ವಿಪಕ್ಷೀಯ ಸಂಬಂಧ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಮೇಲ್ದರ್ಜೆಗೇರಿಸಲು ನಿರ್ಧಾರ. ಯುಎಲ್ಪಿಜಿಎಂ V3 ಕ್ಷಿಪಣಿ ಯಶಸ್ವಿ ಪರೀಕ್ಷೆಯ ನಂತರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ಜಾತಿವಾರು ಜನಗಣತಿ ನಡೆಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಅರ್ಜಿ ವಜಾಗೊಳಿಸಿದ ಸುಪ್ರೀಂಕೋರ್ಟ್. ನೀಟ್ ಯುಜಿ ಮರುಪರೀಕ್ಷೆ, ಸುಭದ್ರತೆ ಖಚಿತಪಡಿಸಿಕೊಳ್ಳಲು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಕೋಲ್ಕತ್ತಾ ನೈಟ್ ರೈಡರ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಸ್ನೇಹಿತರೆ, ದಿನನಿತ್ಯದ ಕೆಲಸಗಳ ಒತ್ತಡ, ಗದ್ದಲ ಮತ್ತು ಜವಾಬ್ದಾರಿಗಳ ಮಧ್ಯೆ ನಮ್ಮ ಮನಸ್ಸು ಕೆಲವೊಮ್ಮೆ ವಿಶ್ರಾಂತಿಯನ್ನ ಹುಡುಕುತ್ತೆ. ಅಂತಹ ಸಮಯದಲ್ಲಿ ಹೊಸ ಉಲ್ಲಾಸ, ಹೊಸ ಚೈತನ್ಯ, ಹೊಸ ಅನುಭವ ಸಿಕ್ಕರೆ ಮನಸ್ಸಿಗಂತೂ ರೆಕ್ಕೆ ಬಂದ ಅನುಭವವಾಗುತ್ತೆ. ಆಗ ನಾವೆಲ್ಲರೂ ಒಂದೆರಡು ದಿನ ಎಲ್ಲಾದರೂ ಹೋಗಿ ಬಂದರೆ ಒಂದು ಬದಲಾವಣೆ ಸಿಗುತ್ತೆ. ನಮ್ಮ ಮನಸ್ಸಿಗೂ ಹೊಸತನ ಮತ್ತು ಉಲ್ಲಾಸ ನೀಡಿದ ಹಾಗೆ ಆಗತ್ತೆ ಅಲ್ವಾ? ಹಾಗಾದ್ರೆ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ನೀವು ಊಹಿಸಿದ್ರೆ ನಿಮ್ಮ ಊಹೆ ಖಂಡಿತ ಸರಿಯಾಗಿದೆ. ಹೌದು ಸ್ನೇಹಿತರೆ, ನಾವಿಂದು ಮಾತಾಡ್ತಿದ್ದೀವಿ ಪ್ರವಾಸದ ಬಗ್ಗೆ.

ಪ್ರವಾಸ ಅಂದ್ರೆ ಕೇವಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಲ್ಲ, ಒಂದೊಂದು ಹೊಸ ಅನುಭವಗಳನ್ನ ಸವಿಯುವಂತಹ ಸುಂದರ ಪ್ರಯಾಣ. ಹೊಸ ಜನ, ಸಂಸ್ಕೃತಿ, ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಸ್ಥಳಗಳ ಪರಿಚಯ, ಇವೆಲ್ಲವೂ ಮನಸ್ಸಿಗೆ ಮುದ ನೀಡುವುದಷ್ಟೇ ಅಲ್ಲ, ನಮ್ಮ ಜ್ಞಾನವನ್ನು ಸಹ ವಿಸ್ತರಿಸುತ್ತೆ. ಆದ್ದರಿಂದಲೇ ಪ್ರವಾಸ ಎಂಬುದು ನಮ್ಮ ಜೀವನಕ್ಕೆ ಸಂತೋಷ ಮತ್ತು ನೆನಪುಗಳನ್ನು ತುಂಬುವಂತಹ ಅಮೂಲ್ಯವಾದ ಅನುಭವ. ಪ್ರವಾಸದ ಬಗ್ಗೆ ಮತ್ತಷ್ಟು ಮಾತಾಡೋಣ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ.

ನಾವು ಪ್ರವಾಸದ ಬಗ್ಗೆ ಮಾತಾಡ್ತಿದ್ವಿ. ಇನ್ನು ಮಕ್ಕಳ ವಿಷಯಕ್ಕೆ ಬಂದ್ರೆ, ವರ್ಷ ಪೂರ್ತಿಯ ಓದು, ಶಾಲೆ, ಪಾಠ ಮತ್ತು ಚಟುವಟಿಕೆಗಳ ನಡುವೆ ಮಕ್ಕಳು ಕೂಡ ರಜೆಗಳಿಗೆ ಕಾಯ್ತಾ ಇರ್ತಾರೆ. ಪ್ರವಾಸದ ಮೂಲಕ ಮಕ್ಕಳು ಪುಸ್ತಕದಲ್ಲಿ ಓದಿದ ವಿಷಯಗಳನ್ನು ನೈಜವಾಗಿ ನೋಡಲು ಕಾಣಸಿಗುತ್ತೆ. ಪ್ರಕೃತಿ ಸೌಂದರ್ಯ, ಐತಿಹಾಸಿಕ ಸ್ಥಳಗಳು, ಪ್ರಾಣಿ ಸಂಗ್ರಹಾಲಯ, ವಿಜ್ಞಾನ ಕೇಂದ್ರಗಳು, ಇವೆಲ್ಲವೂ ಮಕ್ಕಳ ಮನಸ್ಸಿಗೆ ಮುದ ನೀಡುವುದರ ಜೊತೆಗೆ ಮಕ್ಕಳಲ್ಲಿ ಸ್ನೇಹ, ಸಹಕಾರ ಮತ್ತು ಜ್ಞಾನಾರ್ಜನೆಗೂ ಪ್ರವಾಸಗಳು ಸಹಕಾರಿಯಾಗುತ್ತವೆ. ಉದಾಹರಣೆಗೆ, ಒನಕೆ ಓಬವ್ವನ ಕುರಿತು ಪಠ್ಯ ಪುಸ್ತಕಗಳಲ್ಲಿ ಓದಿರ್ತಾರೆ. ಆ ಚಿತ್ರದುರ್ಗದ ಕೋಟೆ, ಒನಕೆ ಓಬವ್ವನ ಕಿಂಡಿ ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಂಡಾಗ

ಸನ್ನಿವೇಶದ ಸಂಪೂರ್ಣ ಚಿತ್ರಣ ಮಕ್ಕಳ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುವ ಸಾಧ್ಯತೆಗಳಿವೆ. ಆದ್ದರಿಂದ ಪ್ರವಾಸ ಎಂಬುದು ಮಕ್ಕಳಿಗೆ ಕೇವಲ ಮನರಂಜನೆ ಮಾತ್ರವಲ್ಲದೆ ಕಲಿಕೆಯೊಂದಿಗಿನ ಸುಂದರ ಅನುಭವವೂ ಹೌದು.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 8:45. ಸ್ನೇಹಿತರೆ, ನಾವು ಮಾತಾಡ್ತಾ ಇದ್ವಿ ಪ್ರವಾಸದ ಬಗ್ಗೆ. ಇನ್ನು ಇಂದಿನ ಯುವಕರು ಉದ್ಯೋಗ, ಸ್ಪರ್ಧಾತ್ಮಕ ಜೀವನ ಮತ್ತು ಒತ್ತಡಗಳ ನಡುವೆ ಜೀವಿಸುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಪ್ರವಾಸಗಳು ಯುವಕರ ಚಿಂತನಾ ವ್ಯಾಪ್ತಿಯನ್ನು ವಿಸ್ತರಿಸಿ ಬದುಕನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡುವ ಸಾಮರ್ಥ್ಯವನ್ನ ಬೆಳೆಸುತ್ತೆ. ಅಷ್ಟೇ ಅಲ್ಲದೆ ಯುವಕರಲ್ಲಿ ಧೈರ್ಯ, ಸ್ವಾವಲಂಬನೆ, ಸಮಯ ಪಾಲನೆ ಮತ್ತು ಹೊಂದಾಣಿಕೆಯ ಗುಣಗಳನ್ನು ಸಹ ಬೆಳೆಸುತ್ತೆ. ಹೀಗೆ ಜ್ಞಾನಾರ್ಜನೆಯ ಜೊತೆ ಜೊತೆಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೂ ಸಹ ಸಂಪೂರ್ಣವಾಗಿ ಸಹಾಯವಾಗುತ್ತೆ.

ಕೇವಲ ಮಕ್ಕಳು ಯುವಜನತೆಗೆ ಮಾತ್ರವಲ್ಲ, ಮದುವೆಯ ನಂತರ ಹೊಸ ಜೀವನವನ್ನು ಆರಂಭಿಸ್ತಾ ಇರುವಂತಹ ನವ ಜೋಡಿಗಳಿಗೂ ಪ್ರವಾಸ ಜೀವನ ಪೂರ್ತಿಯ ಮಧುರವಾದ ನೆನಪುಗಳನ್ನ ನೀಡುತ್ತೆ ಅಂತಾನೆ ಹೇಳಬಹುದು. ಎರಡು ವಿಭಿನ್ನ ಮನಸ್ಸುಗಳು, ಭಿನ್ನ ಆಲೋಚನೆಗಳು, ಸ್ವಭಾವಗಳು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಪೂರ್ತಿ ಜೊತೆಯಾಗಿ ಸಾಗಬೇಕು ಅಂದ್ರೆ ಎರಡು ಮನಸ್ಸುಗಳು ಒಂದಾಗಿ ಸಮಾನ ಮನಸ್ಕರಾಗಿ ಆಲೋಚಿಸಿ ಅವರ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರವಾಸ ಬಹಳ ಸಹಕಾರಿಯಾಗುತ್ತೆ. ಪ್ರವಾಸದ ಸಂದರ್ಭದಲ್ಲಿ ಹಂಚಿಕೊಳ್ಳುವ ಸಂತೋಷ, ನೆನಪುಗಳು ಮತ್ತು ಅನುಭವಗಳು ಜೀವನ ಪೂರ್ತಿ ಮಧುರ ಸ್ಮೃತಿಗಳಾಗಿ ಉಳಿಬೇಕು ಅಂದ್ರೆ ಪ್ರವಾಸ ಸುಂದರ ಪ್ರಯಾಣವಾಗಬೇಕು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 8:15:20. ಪ್ರವಾಸ ನಮಗಷ್ಟೇ ಅಲ್ಲ, ವಿದೇಶಿಗರಿಗೂ ಸಹ ಹೊಸ ಅನುಭವಗಳನ್ನು ನೀಡುತ್ತೆ. ಬೇರೆ ದೇಶಗಳ ಸಂಸ್ಕೃತಿ, ಪರಂಪರೆ, ವಿಭಿನ್ನ ಆಹಾರ ಪದ್ಧತಿ, ಪ್ರಕೃತಿ ಸೌಂದರ್ಯವನ್ನ ಸವಿಯಲು ಪ್ರವಾಸ ಪ್ರಿಯರು ವಿವಿಧ ದೇಶಗಳಿಗೆ ಭೇಟಿ ನೀಡುತ್ತಾರೆ. ಅದರಲ್ಲೂ ನಮ್ಮ ಭಾರತದಂತಹ ವೈವಿಧ್ಯಮಯ ದೇಶಕ್ಕೆ ಬರುವ ವಿದೇಶಿಗರು ಪುರಾತನ ದೇವಾಲಯಗಳ ಶಿಲ್ಪಕಲೆಗಳು, ಐತಿಹಾಸಿಕ ಸ್ಥಳಗಳು, ಬೇಲೂರು ಹಳೆಬೀಡಿನ ಕಲ್ಲಿನ ಕೆತ್ತನೆಗಳು ಮೌನವಾಗಿಯೇ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಕರೆಯುವಂತಿದೆ. ಇದೊಂಥರ ಕಣ್ಣುಗಳಿಗೆ ಹಬ್ಬ ಅಂತಾನೆ ಹೇಳಬಹುದು. ಆದರೆ ಆ ಸವಿಯನ್ನು ಆಹ್ವಾದಿಸುವ ರುಚಿ ನಮ್ಮಲ್ಲಿದ್ದಾಗ ಮಾತ್ರ ಇದು ಸಾಧ್ಯ.

ನಾವು ಮಾತಾಡ್ತಿದ್ವಿ ಪ್ರವಾಸದ ಬಗ್ಗೆ. ಇನ್ನು ಪ್ರವಾಸ ಅಂದ್ರೆ ಕೇವಲ ಮಾನವರಿಗಷ್ಟೇ ಅಂತೀರಾ? ಖಂಡಿತ ಇಲ್ಲ. ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಸಹ ಪ್ರವಾಸಕ್ಕೆಂದು ಹೋಗುತ್ತೆ. ಅದು ಹೇಗೆ ಎಂಬ ಭಾವನೆ ನಿಮ್ಮಲ್ಲಿ ಮೂಡ್ತಲ್ವಾ? ಹಲವಾರು ಪಕ್ಷಿಗಳು ಋತು ಬದಲಾವಣೆಯ ಸಮಯದಲ್ಲಿ ಸಾವಿರಾರು ಕಿಲೋಮೀಟರ್ ದೂರವನ್ನು ಸಂಚರಿಸುತ್ತೆ. ಆಹಾರ, ಅವಕ್ಕೆ ಬೇಕಾದಂತಹ ಸೂಕ್ತ ವಾತಾವರಣ ಮತ್ತು ತಮ್ಮ ಬದುಕಿನ ರಕ್ಷಣೆಗಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಲಸೆ ಹೋಗುತ್ತೆ. ಉದಾಹರಣೆಗೆ, ಅತಿ ಹೆಚ್ಚು ಚಳಿಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಿಸಿಯಾದ ಪ್ರದೇಶಗಳಿಗೆ ಪ್ರಯಾಣ ಬೆಳೆಸುತ್ತೆ. ಅದೇ ರೀತಿ ಕಾಡು ಪ್ರಾಣಿಗಳು ಸಹ ನೀರು, ಆಹಾರ ಮತ್ತು ಸುರಕ್ಷಿತ ವಾಸಸ್ಥಳದ ಹುಡುಕಾಟದಲ್ಲಿ ಸಂಚರಿಸ್ತಾ ಇರುತ್ತವೆ. ಈ ಸಂಚಾರ ಪ್ರಕೃತಿಯ ಸಮತೋಲನವನ್ನು ಕಾಪಾಡೋದಕ್ಕೆ ಸಹಕಾರಿಯಾಗುತ್ತೆ. ಹೀಗಾಗಿ ಪ್ರವಾಸ, ಸಂಚಾರ ಅಥವಾ ವಲಸೆ ಯಾವುದೇ ಶಬ್ದದಿಂದ ಕರೆದರೂ ಉದ್ದೇಶ ಮಾತ್ರ ಒಂದೇ, ಅದು ಜೀವ ಜಗತ್ತಿನ ಸಹಜ ಗುಣ. ಯಾರು ಹೇಳ್ಕೊಟ್ಟು ಮಾಡಿಸುವಂತಹ ಕೆಲಸವಲ್ಲ ಇದು. ಪ್ರಕೃತಿ ದೇವರ ಸಮಾನ ಎಂಬ ಭಾವನೆಯನ್ನು ನಮ್ಮ ಅನೇಕ ಕವಿಗಳು ತಮ್ಮ ಕಾವ್ಯಗಳಲ್ಲಿ ವ್ಯಕ್ತಪಡಿಸಿದ್ದಾರೆ.

0: ಭೂಮಿಯ ಮೇಲಿರುವ ಸಕಲ ಜೀವಕೋಟಿಗಳಿಗೂ ಆಶ್ರಯವನ್ನು ನೀಡುತ್ತಿರುವ ಭೂಮಾತೆಯಲ್ಲೂ ನಾವು ತಾಯಿಯ ಎಲ್ಲ ಗುಣಗಳನ್ನು ಕಾಣುತ್ತೇವೆ.
1: ಪ್ರತಿದಿನವೂ ಅವಳನ್ನ ತುಳಿಯುತ್ತೇವೆ, ಅಗಿಯುತ್ತೇವೆ, ಗಾಯ ಮಾಡುತ್ತೇವೆ, ಕಡಿಯುತ್ತೇವೆ ಮತ್ತು ಒಡ ಹುಟ್ಟಿದ ಇತರ ಜೀವಿಗಳನ್ನು ನಿಷ್ಕಾರಣವಾಗಿ ಕೊಲ್ಲುತ್ತೇವೆ.
2: ನನ್ನಂತೆ ನಿನ್ನಂತೆ ಪ್ರಾಣಿಗಳಲ್ಲೂ ಜೀವವಿದೆ.
0: ಆದರೂ ಭೂತಾಯಿ ನಮ್ಮ ಎಲ್ಲ ದುಷ್ಕೃತ್ಯಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ನಮ್ಮನ್ನು ಉದಾರ

0: ಕ್ಷಮಿಸುತ್ತಾಳೆ.
1: ಇದು ಎಲ್ಲಿಯವರೆಗೆ ಎಂದು ನಾವು ಯೋಚಿಸಬೇಕಾದ ಸಮಯ ಬಂದಿದೆ.
2: ನಮ್ಮ ಹಾಗೆ ಅವಕ್ಕೂ ಕೂಡ ನಲಿವು ಇದೆ, ನೋವು ಇದೆ.
0: ನಾವೆಲ್ಲ ಕೈಗೂಡಿಸೋಣ. ಜಗತ್ತಿನಲ್ಲಿರುವ ಜೀವದ ಪ್ರತಿ ಅಣು ಅಣುವು
1: ಸುಖದಿಂದ ಶಾಂತಿಯಿಂದ ಸಹಬಾಳ್ವೆ ನಡೆಸುವಂತೆ

ನಾವು ಮಾತಾಡ್ತಿದ್ವಿ ಪ್ರವಾಸದ ಬಗ್ಗೆ. ಪ್ರವಾಸ ಒಂದು ಸಂತೋಷದ ಅನುಭವವಾಗಬೇಕು ಅಂದ್ರೆ ನಾವು ಪ್ರಯಾಣಕ್ಕೆ ಹೊರಡುವ ಮೊದಲು ಕೆಲವು ಜಾಗೃತಿಗಳನ್ನ ತೆಗೆದುಕೊಳ್ಬೇಕು. ಮೊದಲಿಗೆ ನಾವು ಹೋಗುವ ಸ್ಥಳದ ಬಗ್ಗೆ ಸ್ವಲ್ಪವಾದರೂ ಮಾಹಿತಿ ತಿಳಿದುಕೊಳ್ಬೇಕು. ಅಲ್ಲಿನ ಹವಾಮಾನ, ಸಂಸ್ಕೃತಿ, ಪ್ರಯಾಣದ ಮಾರ್ಗ ಮತ್ತು ಸುರಕ್ಷತಾ ನಿಯಮಗಳ ಬಗ್ಗೆ ಮುಂಚಿತವಾಗಿ ಅರಿತಿರಬೇಕು. ಪ್ರಯಾಣದ ವೇಳೆ ಬೇಕಾಗುವಂತಹ ಅಗತ್ಯ ವಸ್ತುಗಳು, ಔಷಧಿಗಳು, ಗುರುತಿನ ಚೀಟಿ ಎಲ್ಲವನ್ನು ಸರಿಯಾಗಿ ಸಿದ್ಧಪಡಿಸಿಕೊಳ್ಬೇಕು. ಇನ್ನು ಬಟ್ಟೆಗಳ ವಿಷಯಕ್ಕೆ ಬಂದರೆ ನಾವು ಭೇಟಿ ನೀಡುವ ಸ್ಥಳಕ್ಕೆ ಅಲ್ಲಿನ ವಾತಾವರಣಕ್ಕೆ ಅನುಕೂಲವಾಗುವಂತಹ ಬಟ್ಟೆಗಳಾದರೆ ಉತ್ತಮವಾಗಿರುತ್ತೆ. ಇನ್ನು ಮಕ್ಕಳೊಂದಿಗೆ ಪ್ರವಾಸ ಮಾಡುವಾಗ ಮಕ್ಕಳಿಗೆ ಅವಶ್ಯಕತೆ ಇರುವ ಎಲ್ಲ ಸಾಮಗ್ರಿಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದು ಉತ್ತಮವಾಗಿರುತ್ತೆ.

ಒಟ್ಟಾರೆಯಾಗಿ ಹೇಳೋದಾದ್ರೆ ಹೊಸ ಸ್ಥಳಗಳನ್ನು ನೋಡೋದು ಅಂದ್ರೆ ಹೊಸ ಅನುಭವಗಳನ್ನು ಸಂಗ್ರಹಿಸುವಂತದ್ದು. ಪ್ರವಾಸ ಕೇವಲ ಸ್ಥಳ ಬದಲಾವಣೆ ಮಾತ್ರವಲ್ಲ, ಜ್ಞಾನ ಸಂತಸದ ಪ್ರಯಾಣ, ಮನಸ್ಸಿಗೆ ಹೊಸ ಚೈತನ್ಯ ನೆಮ್ಮದಿ ನೀಡುವ ಪ್ರವಾಸ ಪ್ರಯಾಸವಾಗದಿರಲಿ ಅಂತ ಹೇಳ್ತಾ ಇಲ್ಲಿಯವರೆಗೂ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ಜೊತೆಯಾಗಿ ಪ್ರಯಾಣ ಮಾಡಿದ್ವಿ. ಯಾರಾದರೂ ಪ್ರವಾಸಕ್ಕೆ ಹೊರಡುವವರಿದ್ರೆ ನಿಮ್ಮ ಪ್ರಯಾಣ ಶುಭಕರವಾಗಿರಲಿ ಅಂತ ಶುಭ ಕೋರ್ತಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಇದು ಕೊನೆಯ ಗೀತೆ.

ಇಲ್ಲಿವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಪುನಃ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ನಮಸ್ಕಾರ.

0: Celsius. With increase in the temperature, the Delhi government has mandated a compulsory rest period for all outdoor workers from 1 p.m. to 4 p.m. amid intensifying peak summer temperatures. With Shivang Mishra, Soumya Sharan for Akashwani News, Delhi.
1: In IPL cricket, match between Mumbai Indians and host Kolkata Knight Riders is underway at the iconic Eden Gardens. Mumbai Indians were 57 for 4 in 8 overs when match was halted due to rain. Earlier, Kolkata Knight Riders won the toss and elected to field. Yesterday, Rajasthan Royals defeated Lucknow Super Giants by 7 wickets in a high-scoring match in Jaipur. And now, before we end the bulletin, the headlines once again. India and Italy agree to elevate ties to special strategic partnership. Both sides ink 15 agreements to boost bilateral cooperation in key areas, including critical minerals, defense and agriculture. Prime Minister Narendra Modi receives FAO's highest honor, Agricola Medal, dedicates award to farmers of India. West Bengal government announces immediate start of deportation proceedings against illegal Bangladeshi infiltrators under Citizenship Amendment Act. India to remain world's fastest growing major economy with 6.4% growth this year despite West Asia conflict, says UN report. IMD issues red alert for severe heatwave conditions over Uttar Pradesh, Madhya Pradesh and Vidarbha for the next 2 to 3 days. And in IPL cricket, match between host Kolkata Knight Riders and Mumbai Indians underway at the Eden Gardens. And that's all in the news at 9. Good night.
2: ಸಮಯ 9:15:10 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರದ ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಸಿದ್ಧ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಯುಎಇ ಕಾರ್ಯತಂತ್ರದ ಪಾಲುದಾರಿಕೆಯು ರಾಜಕೀಯ ವಿಶ್ವಾಸ, ಆರ್ಥಿಕ ಸಹಕಾರ ಮತ್ತು ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾಗಿ ನೆಲೆಯೂರಿದೆ. May 15, 2026 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಯುಎಇ ಭೇಟಿಯು ಇಂಧನ ಭದ್ರತೆ, ರಕ್ಷಣೆ, ಕಡಲ ಮೂಲಸೌಕರ್ಯ, ಕೃತಕ ಬುದ್ಧಿಮತ್ತೆ, ಸೂಪರ್ ಕಂಪ್ಯೂಟಿಂಗ್, ಹೂಡಿಕೆ ಮತ್ತು ಕೌಶಲ್ಯ ಅಭಿವೃದ್ಧಿಯಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕಾರ್ಯತಂತ್ರ, ತಾಂತ್ರಿಕ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಬೆಳೆಯುತ್ತಿರುವಂತಹ ಒಮ್ಮತವು ದೀರ್ಘಕಾಲೀನ ಬೆಳವಣಿಗೆ, ಪ್ರಾದೇಶಿಕ ಸ್ಥಿರತೆ, ನಾವೀನ್ಯತೆ ಮತ್ತು ಭವಿಷ್ಯದ ಅಭಿವೃದ್ಧಿಯ ಕಡೆಗಿನ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ ಮತ್ತು ಅರಬ್ಬಿ ಸಮುದ್ರದಾದ್ಯಂತದ ಬಲವಾದ ಸಮುದಾಯ ಸಂಬಂಧಗಳಿಂದ ರೂಪಿತವಾದ ಸುದೀರ್ಘ ಸಂಬಂಧವನ್ನು ಹಂಚಿಕೊಂಡಿವೆ. ಮುತ್ತು, ಖರ್ಜೂರ, ಮಸಾಲೆ, ಜವಳಿ ಮತ್ತು ಮೀನುಗಾರಿಕೆಯ ವ್ಯಾಪಾರವು ಶತಮಾನಗಳಿಂದ ಪಶ್ಚಿಮ ಭಾರತವನ್ನು ಕೊಲ್ಲಿ ಪ್ರದೇಶದೊಂದಿಗೆ ಸಂಪರ್ಕಿಸಿತ್ತು. 1972 ಔಪಚಾರಿಕ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಲಾಯಿತು. ನಂತರ ಅಬುಧಾಬಿ ಮತ್ತು ನವದೆಹಲಿಯಲ್ಲಿ ರಾಯಭಾರ ಕಚೇರಿಗಳನ್ನು ತೆರೆಯಲಾಯಿತು. 2015 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುಎಇಗೆ ಭೇಟಿ ನೀಡಿದ ನಂತರ ದ್ವಿಪಕ್ಷೀಯ ಸಂಬಂಧಗಳು ಹೊಸ ವೇಗ ಪಡೆದುಕೊಂಡವು. ಇದು 34 ಭಾರತೀಯ ಪ್ರಧಾನಮಂತ್ರಿಯೊಬ್ಬರ ಮೊದಲ ಭೇಟಿಯಾಗಿತ್ತು. 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 7 ಯುಎಇಗೆ ಭೇಟಿ ನೀಡಿದ್ದಾರೆ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 5 ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಈ ಅವಧಿಯಲ್ಲಿ ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ರಕ್ಷಣೆ ಮತ್ತು ಡಿಜಿಟಲ್ ಆರ್ಥಿಕತೆಯಲ್ಲಿ ಸಹಕಾರವು ವಿಸ್ತರಿಸಿದೆ. ಯುಎಇ ಈಗ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಪ್ರಮುಖ ಇಂಧನ ಪೂರೈಕೆದಾರ ಮತ್ತು ಮೂಲಸೌಕರ್ಯ ಹಾಗೂ ನವೀಕರಿಸಬಹುದಾದಂತಹ ಇಂಧನದಲ್ಲಿ ಪ್ರಮುಖ ಹೂಡಿಕೆದಾರ ರಾಷ್ಟವಾಗಿದೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸರಕು ವ್ಯಾಪಾರವು ಮೊದಲ ಬಾರಿಗೆ 100 ಬಿಲಿಯನ್ ಅಮೆರಿಕನ್ ಡಾಲರ್ ದಾಟಿದ್ದು ಹಣಕಾಸು ವರ್ಷ 2025-26 101.25 ಬಿಲಿಯನ್ ಅಮೆರಿಕನ್ ಡಾಲರ್ ತಲುಪಿದೆ. ಎರಡೂ ಕಡೆಯವರು 2032 ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 800 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ದ್ವಿಗುಣಗೊಳಿಸಲು ಬದ್ದವಾಗಿವೆ. ಹೂಡಿಕೆಯೂ ಕೂಡ ಈ

ದ್ವಿಪಕ್ಷೀಯ ಸಂಬಂಧದ ಮಹತ್ವದ ಅಂಶವಾಗಿದೆ. ಎರಡೂ ರಾಷ್ಟಗಳು ಫೆಬ್ರವರಿ 2024 ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ಇದು 31 ಆಗಸ್ಟ್ 2024 ಜಾರಿಗೆ ಬಂದಿತು. ಏಪ್ರಿಲ್ 2000 ಮಾರ್ಚ್ 2025 ಯುಎಇಯಿಂದ ಭಾರತಕ್ಕೆ ಬಂದ ಒಟ್ಟು ಎಫ್ಡಿಐ $25.19 ಬಿಲಿಯನ್ ಆಗಿದ್ದು ಇದು ಯುಎಇಯನ್ನು ಭಾರತದ 7ನೇ ಅತಿದೊಡ್ಡ ಸಾಗರೋತ್ತರ ಹೂಡಿಕೆದಾರ ರಾಷ್ಟವನ್ನಾಗಿ ಮಾಡಿದೆ. ಯುಎಇಯ ಹೂಡಿಕೆಗಳು ರಿಯಲ್ ಎಸ್ಟೇಟ್, ಮೂಲಸೌಕರ್ಯ, ಇಂಧನ, ಖಾಸಗಿ ಇಕ್ವಿಟಿ ಮತ್ತು ಹಣಕಾಸು ಸೇವೆಗಳಂತಹ ಕ್ಷೇತ್ರಗಳ ಮೇಲೆ ಕೇಂದ್ರೀಕೃತವಾಗಿವೆ. ಯುಎಇಯ ಸಾರ್ವಭೌಮ ಸಂಪತ್ತು ನಿಧಿಗಳು ಭಾರತದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿವೆ. ಭಾರತ ಮತ್ತು ಯುಎಇ ನಡುವೆ ಸ್ಥಳೀಯ ಕರೆನ್ಸಿ ಸೆಟ್ಲ್ಮೆಂಟ್ ವ್ಯವಸ್ಥೆಯು ಜಾರಿಯಲ್ಲಿದೆ. ಇದು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹಣ ರವಾನೆಯನ್ನು ರೂಪಾಯಿ ಮತ್ತು ಅರಬ್ ಎಮಿರೇಟ್ಸ್ ದಿರ್ಹಾಮ್ ಮೂಲಕ ಇತ್ಯರ್ಥಪಡಿಸಲು ಅನುವು ಮಾಡಿಕೊಡುತ್ತದೆ. ಇದರಿಂದ ಡಾಲರ್ ಮೇಲಿನ ಅವಲಂಬನೆ ಮತ್ತು ವಹಿವಾಟು ವೆಚ್ಚಗಳು ಕಡಿಮೆಯಾಗುತ್ತವೆ. ಭಾರತ ಮತ್ತು ಯುಎಇ ವಿಶೇಷವಾಗಿ ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿ ನಿಕಟ ಮತ್ತು ಕ್ರಿಯಾತ್ಮಕ ಪಾಲುದಾರಿಕೆಯನ್ನು ಹಂಚಿಕೊಂಡಿವೆ. ಹಣಕಾಸು ವರ್ಷ 2024-25 ಯುಎಇ ಕಚ್ಚಾ ತೈಲದ 4ನೇ ಅತಿದೊಡ್ಡ ಮೂಲವಾಗಿ, ಎಲ್ಎನ್ಜಿಯ 3ನೇ ಅತಿದೊಡ್ಡ ಮೂಲವಾಗಿ, ಎಲ್ಪಿಜಿಯ ಅತಿದೊಡ್ಡ ಪೂರೈಕೆದಾರರಾಗಿ ಮತ್ತು ಭಾರತದ ಸಿದ್ಧ ಪೆಟ್ರೋಲಿಯಂ ಉತ್ಪನ್ನಗಳ 2ನೇ ಅತಿದೊಡ್ಡ ರಫ್ತು ತಾಣವಾಗಿ ನಿಂತಿದೆ. ಪ್ರಸ್ತುತ ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಏಕೈಕ ದೇಶ ಯುಎಇ ಆಗಿದೆ. ಇಂಧನ ಮತ್ತು ವ್ಯಾಪಾರದ ಹೊರತಾಗಿ ಸಂಪರ್ಕ ಮತ್ತು ಸಾರಿಗೆ ಸಹಕಾರವು ದ್ವಿಪಕ್ಷೀಯ ಪಾಲುದಾರಿಕೆಯ ಪ್ರಮುಖ ಸ್ತಂಭಗಳಾಗಿ ಹೊರಹೊಮ್ಮುತ್ತಿವೆ. ಎರಡೂ ದೇಶಗಳು ಕಡಲ ಸಂಪರ್ಕವನ್ನು ಬಲಪಡಿಸಲು ಕೆಲಸ ಮಾಡುತ್ತಿವೆ. ಭಾರತ ಮತ್ತು ಯುಎಇ ನಡುವಿನ ದ್ವಿಪಕ್ಷೀಯ ರಕ್ಷಣಾ ಸಹಕಾರವು ದ್ವಿಪಕ್ಷೀಯ ಸಂಬಂಧದ ಇತರ ಕ್ಷೇತ್ರಗಳಿಗೆ ಅನುಗುಣವಾಗಿ ಸ್ಥಿರವಾಗಿ ಬೆಳೆಯುತ್ತಿದೆ. ಜೂನ್ 2003 ರಕ್ಷಣಾ ಸಹಕಾರ ಕುರಿತ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಚಿವಾಲಯ ಮಟ್ಟದಲ್ಲಿ ಜಂಟಿ ರಕ್ಷಣಾ ಸಹಕಾರ ಸಮಿತಿಯ ಮೂಲಕ ಇದನ್ನು ಮುನ್ನಡೆಸಲಾಗುತ್ತಿದೆ. ಸೇವಾ ಕೇಂದ್ರ ಕಚೇರಿ ಮಟ್ಟದಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರದ ಮಾರ್ಗಗಳನ್ನು ಚರ್ಚಿಸಲು ವಾರ್ಷಿಕವಾಗಿ ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಸೇನಾ ಸಿಬ್ಬಂದಿ ಮಾತುಕತೆಗಳನ್ನು ನಡೆಸಲಾಗುತ್ತದೆ. ಭಾರತೀಯರು ಯುಎಇಯಲ್ಲಿ ಅತಿದೊಡ್ಡ ವಲಸಿಗ ಗುಂಪಾಗಿದ್ದಾರೆ. ಅವರು ಯುಎಇ ಆರ್ಥಿಕತೆ ಮತ್ತು ಸಮಾಜದ ಬೆನ್ನೆಲುಬಾಗಿದ್ದಾರೆ. ಅವರ ಯೋಗಕ್ಷೇಮವು ಎರಡೂ ದೇಶಗಳಿಗೆ ಮುಖ್ಯವಾಗಿದೆ. ಜಾಗತಿಕ ಆರ್ಥಿಕತೆಗೆ ಸವಾಲುಗಳಿದ್ದರೂ ಸಹ ಅನಿವಾಸಿ ಭಾರತೀಯರು ಭಾರತಕ್ಕೆ ನಿರಂತರವಾಗಿ ಹಣ ರವಾನೆ ಮಾಡುತ್ತಿದ್ದು ವಿದೇಶಿ ವಿನಿಮಯ ಮೀಸಲು ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 15ನೇ ಮೇ 2026 ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭೇಟಿ ನೀಡಿದರು ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರೊಂದಿಗೆ ಚರ್ಚೆ ನಡೆಸಿದರು. ಈ ಭೇಟಿಯು ದ್ವಿಪಕ್ಷೀಯ ಕಾರ್ಯತಂತ್ರದ ಪಾಲುದಾರಿಕೆಯಲ್ಲಿನ ವೇಗವನ್ನು ಪುನರುಚ್ಚರಿಸಿದೆ. ಎರಡೂ ದೇಶಗಳು ಕಾರ್ಯತಂತ್ರ, ಆರ್ಥಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಹಕಾರವನ್ನು ವಿಸ್ತರಿಸಲು ಬದ್ದವಾಗಿವೆ. ಈ ಚರ್ಚೆಗಳು ಚೇತರಿಸಿಕೊಳ್ಳುವ ಪೂರೈಕೆ ಸರಪಳಿಗಳು, ದೀರ್ಘಕಾಲೀನ ಆರ್ಥಿಕ ಸಹಯೋಗ ಮತ್ತು ಪ್ರಾದೇಶಿಕ ಹಾಗೂ ಜಾಗತಿಕ ಆದ್ಯತೆಗಳ ಮೇಲೆ ಬೆಳೆಯುತ್ತಿರುವ ಒಮ್ಮತವನ್ನು ಹೇಳಿವೆ. ಪ್ರಧಾನಮಂತ್ರಿಯವರ ಈ ಭೇಟಿಯು ವಿಸ್ತರಿಸುತ್ತಿರುವ ಭಾರತ ಯುಎಇ ದ್ವಿಪಕ್ಷೀಯ ಪಾಲುದಾರಿಕೆಯಲ್ಲಿ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿದೆ. ಫಲಿತಾಂಶಗಳು ನಿರ್ಣಾಯಕ ಕ್ಷೇತ್ರಗಳನ್ನು ಒಳಗೊಂಡಿದ್ದು ಉಭಯ ದೇಶಗಳ ನಡುವೆ ಬೆಳೆಯುತ್ತಿರುವ ಕಾರ್ಯತಂತ್ರದ ಒಮ್ಮತವನ್ನು ಪ್ರತಿಬಿಂಬಿಸುತ್ತವೆ. ಇವು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವ, ತಾಂತ್ರಿಕ ಸಹಯೋಗ ಮತ್ತು ಪ್ರಾದೇಶಿಕ ಸಂಪರ್ಕವನ್ನು ಬಲಪಡಿಸುತ್ತವೆ. ಇಂಡಿಯನ್ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಲಿಮಿಟೆಡ್ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರದ ಸಹಯೋಗದ ಕುರಿತಾದ ತಿಳಿವಳಿಕಾ ಒಪ್ಪಂದವು ಹೈಡ್ರೋಕಾರ್ಬನ್ ಕ್ಷೇತ್ರದಲ್ಲಿನ ಆಳವಾದ ಸಹಕಾರದ ಮೂಲಕ ಭಾರತದ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ. ಇದು ನಿರ್ಣಾಯಕ ಇಂಧನ ಸಂಪನ್ಮೂಲಗಳ ವಿಶ್ವಾಸಾರ್ಹ ಲಭ್ಯತೆಯನ್ನು ಖಚಿತಪಡಿಸುತ್ತದೆ. ಈ ಪಾಲುದಾರಿಕೆಯು ಭಾರತದ ಕಾರ್ಯತಂತ್ರದ ಪೆಟ್ರೋಲಿಯಂ ಮೀಸಲು ಚೌಕಟ್ಟನ್ನು ಸಹ ಹೆಚ್ಚಿಸುತ್ತದೆ. ಇದು ಜಾಗತಿಕ ಪೂರೈಕೆ ವ್ಯತ್ಯಯಗಳು ಮತ್ತು ಇಂಧನ ಮಾರುಕಟ್ಟೆಯ ಅಸ್ಥಿರತೆಯ ವಿರುದ್ಧ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ. ಈ ಒಪ್ಪಂದವು ದ್ರವೀಕೃತ ನೈಸರ್ಗಿಕ ಅನಿಲ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ಶೇಖರಣಾ ಮೂಲಸೌಕರ್ಯಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇದು ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಶೇಖರಣಾ ಸಾಮರ್ಥ್ಯವನ್ನು ವಿಸ್ತರಿಸಲು ಭಾರತದ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಸುರಕ್ಷಿತ ಮತ್ತು ಭವಿಷ್ಯದ ಸಿದ್ಧ ಇಂಧನ ಪರಿಸರ ವ್ಯವಸ್ಥೆಯನ್ನು ನಿರ್ಣಯಿಸಲು ಸಹಾಯ ಮಾಡುತ್ತದೆ. ದ್ರವೀಕೃತ ಪೆಟ್ರೋಲಿಯಂ ಅನಿಲ ಪೂರೈಕೆಯ ಕುರಿತು ಇಂಡಿಯನ್ ಆಯಿಲ್ ಲಿಮಿಟೆಡ್ ಕಂಪನಿ ಮತ್ತು ಅಬುಧಾಬಿ ನ್ಯಾಷನಲ್ ಆಯಿಲ್ ಕಂಪನಿ ನಡುವಿನ ಕಾರ್ಯತಂತ್ರವು ಭಾರತದ ದೀರ್ಘಕಾಲೀನ ಎಲ್ಪಿಜಿ ಪೂರೈಕೆ ಭದ್ರತೆಯನ್ನು ಬಲಪಡಿಸುತ್ತದೆ.
ಇದು ದೇಶೀಯ ಬೇಡಿಕೆಗೆ ಸ್ಥಿರ ಮತ್ತು ವಿಶ್ವಾಸಾರ್ಹ ಇಂಧನ ಮೂಲವನ್ನು ಖಚಿತಪಡಿಸುತ್ತದೆ. ಈ ಉಪಕ್ರಮವು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಇಂಧನ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುತ್ತದೆ.

ಸುತ್ತದೆ. ಇದು ಭಾರತದ ಅತ್ಯಂತ ವಿಶ್ವಾಸಾರ್ಹ ಇಂಧನ ಪಾಲುದಾರರಲ್ಲಿ ಒಂದಾಗಿ ಯುಎಇಯ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಕಾರ್ಯತಂತ್ರದ ರಕ್ಷಣಾ ಪಾಲುದಾರಿಕೆಗಾಗಿ ಚೌಕಟ್ಟು ಉಭಯ ದೇಶಗಳ ನಡುವಿನ ರಕ್ಷಣಾ ಕೈಗಾರಿಕಾ ಸಹಕಾರವನ್ನು ಬಲಪಡಿಸುತ್ತದೆ. ಇದು ಜಂಟಿ ಪಾಲುದಾರಿಕೆಗಳು, ಸಹ ಅಭಿವೃದ್ಧಿ ಮತ್ತು ಹೆಚ್ಚಿನ ಉದ್ಯಮದ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ. ಈ ಒಪ್ಪಂದವು ಕಾರ್ಯತಂತ್ರದ ಕ್ಷೇತ್ರಗಳಲ್ಲಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಹಂಚಿಕೆಯನ್ನು ಸಹ ಉತ್ತೇಜಿಸುತ್ತದೆ. ಇದು ಸುಧಾರಿತ ರಕ್ಷಣಾ ಉತ್ಪಾದನೆ ಮತ್ತು ಸಾಮರ್ಥ್ಯಗಳಲ್ಲಿನ ಸಹಕಾರಕ್ಕೆ ಬೆಂಬಲ ನೀಡುತ್ತದೆ. ವಿಶಾಲ ಮಟ್ಟದಲ್ಲಿ ಈ ಪಾಲುದಾರಿಕೆಯು ರಾಷ್ಟೀಯ ಮತ್ತು ಪ್ರಾದೇಶಿಕ ಭದ್ರತಾ ಸಹಕಾರವನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಗುಜರಾತ್ನ ವಾಡಿನಾರ್ನಲ್ಲಿ ಹಡಗು ದುರಸ್ತಿ ಕ್ಲಸ್ಟರ್ ಸ್ಥಾಪಿಸುವ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮತ್ತು ಡ್ರೈಡಾಕ್ಸ್ ವರ್ಲ್ಡ್ ನಡುವಿನ ತಿಳಿವಳಿಕಾ ಒಪ್ಪಂದ ಉಪಕ್ರಮವು ಹಡಗು ಸಾಗಣೆ, ಬಂದರು ಮತ್ತು ಕರಾವಳಿ ಮೂಲಸೌಕರ್ಯ ಅಭಿವೃದ್ಧಿಗೆ ಉತ್ತೇಜನ ನೀಡುತ್ತದೆ. ಇದು ಬೆಳೆಯುತ್ತಿರುವ ಕಡಲ ಮತ್ತು ಸಾರಿಗೆ ಕೇಂದ್ರವಾಗಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಕಡಲ ಸಾರಿಗೆ ಪರಿಸರ ವ್ಯವಸ್ಥೆಯನ್ನು ಸಹ ಸುಧಾರಿಸುತ್ತದೆ. ಇದು ಹಡಗು ದುರಸ್ತಿ ಮತ್ತು ಸಂಬಂಧಿತ ಕೈಗಾರಿಕಾ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ದಕ್ಷ ವ್ಯಾಪಾರ ಮತ್ತು ಸಂಪರ್ಕಕ್ಕೆ ಬೆಂಬಲ ನೀಡುತ್ತದೆ. ಈ ಪಾಲುದಾರಿಕೆಯು ಮೇಕ್ ಇನ್ ಇಂಡಿಯಾ ಉಪಕ್ರಮವನ್ನು ಸಹ ಮುನ್ನಡೆಸುತ್ತದೆ. ಇದು ದೇಶೀಯ ಉತ್ಪಾದನೆ, ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ಥಳೀಯ ಕಡಲ ಸಾಮರ್ಥ್ಯಗಳನ್ನು ಉತ್ತೇಜಿಸುತ್ತದೆ. ಹಡಗು ದುರಸ್ತಿ ಕ್ಷೇತ್ರದಲ್ಲಿ ಕೌಶಲ್ಯ ಅಭಿವೃದ್ಧಿಯ ಕುರಿತು ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್, ಡ್ರೈಡಾಕ್ಸ್ ವರ್ಲ್ಡ್ ಮತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಇನ್ ಮ್ಯಾರಿಟೈಮ್ ಅಂಡ್ ಶಿಪ್ ಬಿಲ್ಡಿಂಗ್ ನಡುವಿನ ತಿಳಿವಳಿಕಾ ಒಪ್ಪಂದ ವ್ಯವಸ್ಥೆಯು ಭಾರತೀಯ ಕಡಲ ಕಾರ್ಯಪಡೆಯ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಇದು ಹಡಗು ನಿರ್ಮಾಣ ಮತ್ತು ಹಡಗು ದುರಸ್ತಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ, ತಾಂತ್ರಿಕ ಕೌಶಲ್ಯ ವೃದ್ಧಿ ಮತ್ತು ಸಾಮರ್ಥ್ಯ ವರ್ಧನೆಗೆ ಬೆಂಬಲ ನೀಡುತ್ತದೆ. ಈ ಉಪಕ್ರಮವು ನುರಿತ ಕಡಲ ವೃತ್ತಿಪರರ ಜಾಗತಿಕ ಹಬ್ ಆಗಿ ಭಾರತವು ಹೊರಹೊಮ್ಮಲು ಸಹಕಾರಿಯಾಗಲಿದೆ. ಇದು ಉದ್ಯಮಕ್ಕೆ ಸಿದ್ದವಿರುವಂತಹ ಪರಿಣಿತಿಯನ್ನು ಬಲಪಡಿಸುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ವಿಸ್ತರಿಸುತ್ತದೆ. ಈ ಸಹಯೋಗವು ಸ್ಕಿಲ್ ಇಂಡಿಯಾ ಮಿಷನ್ನ ಉದ್ದೇಶಗಳಿಗೆ ಅನುಗುಣವಾಗಿದೆ. ಇದು ವಿಕಸನಗೊಳ್ಳುತ್ತಿರುವ ಜಾಗತಿಕ ಕಡಲ ಉದ್ಯಮಕ್ಕಾಗಿ ಭವಿಷ್ಯದ ಸಿದ್ದ ಕಾರ್ಯಪಡೆಯನ್ನು ರಚಿಸಲು ಸಹಾಯ ಮಾಡುತ್ತದೆ. ಭಾರತದ ಸಿಡಾಕ್ ಮತ್ತು ಯುಎಇಯ G42 ನಡುವಿನ ಪಾಲುದಾರಿಕೆಯಲ್ಲಿ 8 ಎಕ್ಸಾಫ್ಲಾಪ್ ಸೂಪರ್ ಕಂಪ್ಯೂಟಿಂಗ್ ಕ್ಲಸ್ಟರ್ ಸ್ಥಾಪಿಸಲು ನಿಯಮಾವಳಿಗಳ ಪಟ್ಟಿ ರೂಪಿಸಲಾಗಿದ್ದು, ಈ ಪಾಲುದಾರಿಕೆಯು ಭಾರತದ ಸಾರ್ವಭೌಮ ಕೃತಕ ಬುದ್ದಿಮತ್ತೆ ಮತ್ತು ಉನ್ನತ ಕಾರ್ಯಕ್ಷಮತೆಯ ಕಂಪ್ಯೂಟಿಂಗ್ ಸಾಮರ್ಥ್ಯಗಳನ್ನು ವೇಗಗೊಳಿಸುತ್ತದೆ. ಇದು ದೇಶದ ಸೂಪರ್ ಕಂಪ್ಯೂಟಿಂಗ್ ಮೂಲಸೌಕರ್ಯವನ್ನು ಬಲಪಡಿಸುತ್ತದೆ. ಈ ಸಹಯೋಗವು ಇಂಡಿಯಾ ಎಐ ಮಿಷನ್ಗೆ ಉತ್ತೇಜನ ನೀಡುತ್ತದೆ. ಇದು ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಸಂಶೋಧನೆ ಮತ್ತು ಮುಂದಿನ ಪೀಳಿಗೆಯ ತಾಂತ್ರಿಕ ಅಭಿವೃದ್ಧಿಯನ್ನು ಬೆಂಬಲಿಸುತ್ತದೆ. ಯುಎಇಯಿಂದ ಭಾರತಕ್ಕೆ ಹೂಡಿಕೆ ಬದ್ಧತೆಗಳು ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುತ್ತವೆ. ಅವು ಭಾರತದ ಮೂಲಸೌಕರ್ಯ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿನ ಹೂಡಿಕೆಗೆ ಉತ್ತೇಜನ ನೀಡುತ್ತವೆ. ಈ ಬದ್ಧತೆಗಳು ದೀರ್ಘಕಾಲೀನ ಬಂಡವಾಳ ಹರಿವು ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸುತ್ತವೆ. ಇವು ಭಾರತದ ಆರ್ಥಿಕ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ವಿಸ್ತರಣೆಯ ಗುರಿಗಳಿಗೆ ಬೆಂಬಲ ನೀಡುತ್ತವೆ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿಯವರ ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಬಾಂಧವ್ಯವು ಭವಿಷ್ಯದ ಆಧಾರಿತ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ರೂಪಾಂತರಗೊಂಡಿರುವುದನ್ನು ಪ್ರತಿಬಿಂಬಿಸುತ್ತವೆ. ಈ ಸಹಕಾರವು ವಿಶ್ವಾಸ, ನಾವೀನ್ಯತೆ ಮತ್ತು ಹಂಚಿಕೆಯ ಸಮೃದ್ಧಿಯಲ್ಲಿ ಭದ್ರವಾಗಿ ನೆಲೆಗೊಂಡಿದೆ. ಈ ಒಪ್ಪಂದಗಳು ಇಂಧನ, ವ್ಯಾಪಾರ ಮತ್ತು ರಕ್ಷಣೆಯಂತಹ ಸಾಂಪ್ರದಾಯಿಕ ಕ್ಷೇತ್ರಗಳಲ್ಲಿನ ಸಹಯೋಗವನ್ನು ಗಾಢವಾಗಿಸುತ್ತವೆ. ಅವು ಅತ್ಯಾಧುನಿಕ ತಂತ್ರಜ್ಞಾನಗಳು, ಸಾರಿಗೆ, ಡಿಜಿಟಲ್ ಮೂಲಸೌಕರ್ಯ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ತೆರೆಯುತ್ತವೆ. ಭಾರತ ಮತ್ತು ಯುಎಇ ನಡುವಿನ ಸಂಬಂಧವು ಸಾಂಪ್ರದಾಯಿಕ ವ್ಯಾಪಾರ ಕೊಂಡಿಗಳಿಂದ ವಿಶಾಲ ವ್ಯಾಪ್ತಿಯ ಕಾರ್ಯತಂತ್ರದ ಪಾಲುದಾರಿಕೆಯಾಗಿ ಮಾರ್ಪಟ್ಟಿದೆ. ನಿರಂತರ ರಾಜಕೀಯ ತೊಡಗಿಸಿಕೊಳ್ಳುವಿಕೆ ಮತ್ತು ಆರ್ಥಿಕ ಸಹಕಾರವು ಈ ಬದಲಾವಣೆಗೆ ಕಾರಣವಾಗಿದೆ. ಇಂದು ಈ ಪಾಲುದಾರಿಕೆಯು ಇಂಧನ ಭದ್ರತೆ, ವ್ಯಾಪಾರ, ತಂತ್ರಜ್ಞಾನ, ಹೂಡಿಕೆ ಮತ್ತು ರಕ್ಷಣಾ ಸಹಕಾರವನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿಯವರ 2026 ಭೇಟಿಯ ಫಲಿತಾಂಶಗಳು ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸಿವೆ. ಅವು ಉದಯೋನ್ಮುಖ ತಂತ್ರಜ್ಞಾನಗಳು, ಕಡಲ ಮೂಲಸೌಕರ್ಯ, ಕೃತಕ ಬುದ್ದಿಮತ್ತೆ ಮತ್ತು ಕಾರ್ಯತಂತ್ರದ ಕೈಗಾರಿಕೆಗಳಲ್ಲಿ ಸಹಕಾರವನ್ನು ವಿಸ್ತರಿಸುತ್ತವೆ. ಉಭಯ ದೇಶಗಳು ತಮ್ಮ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಆದ್ಯತೆಗಳನ್ನು ಸಂಯೋಜಿಸುತ್ತಿರುವುದರಿಂದ ಈ ಪಾಲುದಾರಿಕೆಯು ಮುಂದಿನ ವರ್ಷಗಳಲ್ಲಿ ಪ್ರಾದೇಶಿಕ ಸ್ಥಿರತೆ, ಆರ್ಥಿಕ ಬೆಳವಣಿಗೆ ಮತ್ತು ತಾಂತ್ರಿಕ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಇಂದಿನ ವಿಷಯ ಭಾರತ ಯುಎಇ ಸಹಕಾರದ ವೃದ್ಧಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿವಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
1: ಕಟ್ಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೋರೆಯು ನಾನು.
2: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು
0: ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
3: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನ ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ನೀರಿಲ್ಲದೆ ಜೀವನವನ್ನ ಊಹಿಸಲು ಅಸಾಧ್ಯ. ಅಮೂಲ್ಯವಾದ ನೀರನ್ನ ಮಿತವಾಗಿ ಬಳಸೋಣ, ಅಂತರ್ಜಲವನ್ನ ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನ ಉಳಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ.
2: ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಬೆಂಗಳೂರಿನ ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಆತಿಥೇಯ ಬಿಎಸಿ ತಂಡವು ಸಮಗ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು. ಡಾಲ್ಫಿನ್ ಈಜು ಕೇಂದ್ರವು ದ್ವಿತೀಯ ಸ್ಥಾನ ಪಡೆಯಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಈಜುಕೂಟದಲ್ಲಿ ಬಿಎಸಿ ತಂಡವು ಒಟ್ಟು 545 ಅಂಕ ಕಲೆ ಹಾಕಿದರೆ ಡಾಲ್ಫಿನ್ ತಂಡಕ್ಕೆ 285 ಅಂಕಗಳು ದೊರೆತವು. ಈಜು ಸ್ಪರ್ಧೆಯಲ್ಲಿ ಅಮೋಘ ಪ್ರದರ್ಶನ ನೀಡಿ ಎರಡು ದಾಖಲೆ ನಿರ್ಮಿಸಿದ ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ ಚಾಂಪಿಯನ್ ಆದರೆ ಮಹಿಳೆಯರ ವಿಭಾಗದಲ್ಲಿ ತನಿಷಿ ಅವರು ಈ ಗೌರವಕ್ಕೆ ಪಾತ್ರರಾದರು. ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ರಮ್ಯಾ ವಿ ಅವರು ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತಾಗಿ ಮಾಹಿತಿ ನೀಡಿದರು.
3: ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಚಾಂಪಿಯನ್ಶಿಪ್. ಸೊ ಬೇಸಿಕಲಿ ಕರ್ನಾಟಕದಲ್ಲಿ ಟೂ ಮೇನ್ ಸ್ಟೇಟ್ ಲೆವೆಲ್ ಆಗುತ್ತೆ, ಒಂದು ಏಜ್ ಗ್ರೂಪ್ ಸ್ಟೇಟ್ ಲೆವೆಲ್, ಒಂದು ಓಪನ್ ಸ್ಟೇಟ್ ಲೆವೆಲ್ ಅಂತ. ಸೊ ಫಸ್ಟ್ ಯೂಶುವಲ್ ಆಗಿ ಏಜ್ ಗ್ರೂಪ್ ಆಗ್ತಾ ಇತ್ತು, ಸೆಕೆಂಡ್ ಸೀನಿಯರ್ ಆಗ್ತಾ ಇತ್ತು, ಸೀನಿಯರ್ ಸಮ್ ಟೈಮ್ ಜುಲೈ ಆಗಸ್ಟ್ ಅಲ್ಲಿ. ಈ ಸಲ ಫಸ್ಟ್ ಸೀನಿಯರ್ ಮಾಡ್ತಾ ಇದೀವಿ, ಯಾಕಂದ್ರೆ ದಿಸ್ ಇಸ್ ಅ ವೆರಿ ತುಂಬಾ ಪ್ಯಾಕ್ಡ್ ಕ್ಯಾಲೆಂಡರ್ ನಮ್ಗೆ. ಸೊ ಈ ಸಲ ನಮ್ಗೆ ಏನೇನ್ ಕಾಂಪಿಟೇಷನ್ ಇದೆ ಅಂದ್ರೆ ಏಷ್ಯನ್ ಗೇಮ್ಸ್ ಇದೆ, ಆಮೇಲೆ ಕಾಮನ್ವೆಲ್ತ್ ಗೇಮ್ಸ್ ಇದೆ. ಸೊ ಅದೆರಡು ಕಾಂಪಿಟೇಷನ್ಗೆ ಸೆಲೆಕ್ಷನ್ ಅಹಮದಾಬಾದ್ ಅಲ್ಲಿ ನಡೆಯುತ್ತೆ. ದಟ್ ಇಸ್ ಪಾರ್ಟ್ ಆಫ್ 79th ಸೀನಿಯರ್ ನ್ಯಾಷನಲ್ಸ್. ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು ನಮಗೆ ಸೆಲೆಕ್ಷನ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇಷ್ಟು ಒಳಗೆ ನಿಮ್ದು ಟೈಮ್ ಕಳ್ಸಿದ್ರೆ ಇಷ್ಟು ಜನನ ಕಳಿಸಬಹುದು ಅಂತ. ಸೊ ಟೈಮ್ ಇಟ್ ಇಸ್ ನಾಟ್ ಟಾಪ್ ಟೂ ಕಳಿಸೋದು ಆ ತರ ಅಲ್ಲ. ಅಕಸ್ಮಾತ್ ಟೈಮಿಂಗ್ ಯಾರು ಮೀಟ್ ಮಾಡ್ತಾರೋ ಅಥವಾ ಆರು ಜನ ಮೀಟ್ ಮಾಡಿದ್ರು ಆರು ಜನನು ನಾವು ನ್ಯಾಷನಲ್ಸ್ ಗೆ ಕಳಿಸಬಹುದು. ಸೊ ದ ಮೇನ್ ಕಾಂಪಿಟೇಷನ್ ಇದು ಒಂದು, ನಮ್ ಸ್ಟೇಟ್ ಅಲ್ಲಿ ರ್ಯಾಂಕಿಂಗ್ ಓಪನ್ ರ್ಯಾಂಕಿಂಗ್ ಯಾರ್ಯಾರು ಇದ್ದಾರೆ ಅಂತ. ಸೆಕೆಂಡು ಇಟ್ ಇಸ್ ಆಲ್ಸೋ ಅ ಸೆಲೆಕ್ಷನ್ ಟ್ರಯಲ್ ಫಾರ್ ಸೀನಿಯರ್ ನ್ಯಾಷನಲ್ಸ್, 79th ಸೀನಿಯರ್ ನ್ಯಾಷನಲ್ಸ್ ಇನ್ ಅಹಮದಾಬಾದ್, ವಿಚ್ ಇಸ್ ಹ್ಯಾಪನಿಂಗ್ ಆನ್ ಮುಂದಿನ ತಿಂಗಳು 16th to 21st ಜೂನ್ ಅಲ್ಲಿ ನಡೀತಾ ಇದೆ. ಮೇನ್ ಇದು ಎನ್ಆರ್ಜಿ ಅವರದು ಟ್ಯಾಗ್ ಲೈನ್ ಇಸ್ ಎನ್ಆರ್ಜಿ ಸೀನಿಯರ್ ಸ್ಟೇಟ್ ಅಂತ. ದಟ್ ಇಸ್ ಟು ಆನರ್ ಆರ್ ಲೇಟ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮಿಸ್ಟರ್ ವೀಲ್ಕಂಠರಾವ್ ಜಗ್ದಾಲೆ ಅವ್ರ ಹೆಸರಲ್ಲಿ ನಾವು ಈ ಸ್ಟೇಟ್ ಲೆವೆಲ್ ಮಾಡೋದು. 3 days ಕಾಂಪಿಟೇಷನ್ ಇದೆ. ಇದು ಓಪನ್ ಅಂತಂದ್ರೆ ಮಿನಿಮಮ್ ಏಜ್ ಇದೆ 13 ವರ್ಷದ ಮೇಲೆ, 13 ವರ್ಷದ ಕೆಳಗಡೆ ಅವ್ರು ಬರಕ್ಕಾಗಲ್ಲ. 13 to 25 ಆಗಿರ್ಬೋದು, 36 ಆರ್ ಆಸ್ ಲಾಂಗ್ ಆಸ್ ಯು ಆರ್ ಇನ್ ಕಾಂಪಿಟೇಟಿವ್ ಸ್ವಿಮ್ಮಿಂಗ್. ಸೆಲೆಕ್ಷನ್ ಟ್ರಯಲ್ಸ್ ಟೈಮಿಂಗ್ಸ್ ಕೊಟ್ಟಿರ್ತಾರಲ್ಲ, ಯಾರು ಯಾರು ಕ್ಲೋಸ್ ಆಗಿ ಆ ಟೈಮ್ ಮಾಡ್ತಾರೋ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ.

0: ಸೊ ಆಲ್ ಟುಗೆದರ್ ಈ ಕಾಂಪಿಟೇಷನ್ ಅಲ್ಲಿ ನಮ್ 226 ಸ್ವಿಮ್ಮರ್ಸ್ ಬಂದಿದ್ದಾರೆ. ದಿಸ್ ಇಯರ್ ಇಟ್ ಇಸ್ ದ ಹೈಯೆಸ್ಟ್ ಕಾಂಪಿಟೇಟರ್ಸ್ ನಮ್ ಬಂದಿರೋದು ಸ್ವಿಮ್ಮರ್ಸ್. ದಟ್ ಮೇನ್ಲಿ ಬಿಕಾಸ್ ನಮ್ದು ಸ್ವಿಮ್ಮಿಂಗ್ ಬೇಸ್ ಜಾಸ್ತಿ ಆಗಿರ್ಬೋದು, ಅಥವಾ ದೇ ಆಲ್ಸೋ ವಾಂಟ್ ಟು ಟೇಕ್ ಪಾರ್ಟ್ ಇನ್ ದ ಏಷ್ಯನ್ ಗೇಮ್ಸ್ ಟ್ರಯಲ್ಸ್. ಆಮೇಲೆ ಈ ಸಲ ನಮ್ಗೆ ಇನ್ನೊಂದು ಕಾಂಪಿಟೇಷನ್ ಏನಿದೆ ಅಂದ್ರೆ 12th ಏಷ್ಯನ್ ಏಜ್ ಗ್ರೂಪ್ ಕಾಂಪಿಟೇಷನ್ ಬೇರೆ ಇದೆ, ವಿಚ್ ಇಸ್ ಹ್ಯಾಪನಿಂಗ್ ಇನ್ ಥೈಲ್ಯಾಂಡ್. ಸೊ ಅದೇ ಇದು ಆಕ್ಷನ್ ಪ್ಯಾಕ್ಟ್ ಇಯರ್. ನಮ್ಗೆ ಮೂರ್ ಇಂಟರ್ನ್ಯಾಷನಲ್ ಲೆವೆಲ್ ಇವೆಂಟ್ ಇದೆ. ಸೊ ಅದು ಟ್ರಯಲ್ಸ್ ಕೊಡ್ಬೇಕಂದ್ರೆ ನಮ್ದು ಮೇನ್ ದ ಸೀಸನ್ ಶುರು ಆಗುತ್ತೆ, ಸ್ವಿಮ್ಮಿಂಗ್ ಸೀಸನ್ ಗಳು ಶುರು ಆಗುತ್ತೆ. ಪ್ರತಿ ಕಾಂಪಿಟೇಷನ್ ಯೂಶಲ ಕ್ಯಾಲೆಂಡರ್ ಮುಂಚೆನೆ ಅಂದಾಜ್ ಡೇಟ್ ಕೊಟ್ಬಿಟ್ಟಿರ್ತಾರೆ ನಮ್ಗೆ. ಸೊ ನಮ್ದು ವರ್ಕೌಟ್ ಅದೇ ತರ ಶುರು ಮಾಡ್ತಾರೆ, ಯಾ ಕಾಂಪಿಟೇಷನ್ ಮುಂಚೆ ನಾವು ಎಷ್ಟು ಸ್ವಿಮ್ ಮಾಡಿರ್ಬೇಕು. ನಾವು ಟರ್ಮಿನಾಲಜಿ ಉಪಯೋಗಿಸೋದು ಲೋಡ್ ಅಂತ ಉಪಯೋಗಿಸ್ತೀವಿ. ಅಂದ್ರೆ ಇವಾಗ ನೋಡಿ, ಪ್ರತಿಯೊಬ್ರು ಸ್ವಿಮ್ಮರು ವಾರಕ್ಕೆ 65 ಕಿಲೋಮೀಟರ್ಸ್ ಮಾಡ್ತಾರೆ ರೆಗ್ಯುಲರ್. ಅದೇ ಕಾಂಪಿಟೇಷನ್ ಬರ್ತಾ ಇದೆ ಅಂದಾಗ ಅದನ್ನ 40 ಕಿಲೋಮೀಟರ್ ಮಾಡ್ತಾರೆ. ಸೊ ಇವಾಗ ಕಾಂಪಿಟೇಟರ್ ಸ್ವಿಮ್ಮರ್ಸ್ ದಿನಕ್ಕೆ 11-12 ಕಿಲೋಮೀಟರ್ ಸ್ವಿಮ್ ಮಾಡ್ತಾರೆ. ಸೊ 9 ಸೆಷನ್ ಇರುತ್ತೆ, 8 ಸೆಷನ್ ಇರುತ್ತೆ, ಬೇಸ್ಡ್ ಆನ್ ಯಾವ ಕಾಂಪಿಟೇಷನ್ ಅಲ್ಲಿ ಕೋಚಸ್ ವಿಲ್ ಪ್ಲಾನ್ ಅಕಾರ್ಡಿಂಗ್. ಸೊ ಇವಾಗ ಮುಂದಿನ ತಿಂಗಳು ಇಟ್ ಇಸ್ ಎ ವೆರಿ ಕ್ರೂಷಿಯಲ್. ಸೊ ಎಲ್ಲರೂ ಸ್ವಲ್ಪ ಹೈ ಲೋಡ್ ಅಲ್ಲೇ ಫುಲ್ ನಾವು ಟೇಪರಿಂಗ್ ಅಂತ ಪದ ಉಪಯೋಗಿಸ್ತೀವಿ, ಅಂದ್ರೆ ಈ ಕಾಂಪಿಟೇಷನ್ಗೆ ನಾನು ಫುಲ್ ರೆಸ್ಟ್ ಆಗ್ಬಿಟ್ಟು ಬರ್ತೀನಿ ಅಂತ. ಸ್ವಲ್ಪ ಜನ ರೆಸ್ಟ್ ಆಗ್ಬಿಟ್ಟು ಬಂದಿದ್ದಾರೆ, ಸ್ವಲ್ಪ ಜನ ಹಂಗೆ ಬಂದಿದ್ದಾರೆ. ಏನಕ್ಕಂದ್ರೆ ಅವ್ರಿಗೆ ರೆಸ್ಟ್ 1 ತಿಂಗಳು ಆದ್ಮೇಲೆ ಕೊಡಬೇಕು, ಏನಕ್ಕಂದ್ರೆ ದೇ ನೋ ದಟ್ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು. ಸೊ ಅವ್ರ ವರ್ಕೌಟ್ ಬೇರೆ ತರ. ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಿಂದನೇ 5 or 6 ಜನ ಟೀಮ್ ಇಂಡಿಯಾಲಿದ್ರು, ಅಂಡ್ ಶ್ರೀಹರಿ ನಟರಾಜ್ ಅವರು 50 meters ಬ್ಯಾಕ್ ಸ್ಟ್ರೋಕ್ ಮಾಡಿದ್ರು. ಹಿ ಇಸ್ ವೆರಿ ಫೋಕಸಿಂಗ್ ಆನ್ ದಟ್ ಸ್ಪೆಸಿಫಿಕ್ ಇವೆಂಟ್, ಏನಕ್ಕಂದ್ರೆ ಅವ್ರಿಗೆ ಮೆಡಲ್ ಬರೋ ಚಾನ್ಸಸ್ ಇದೆ. ಸೊ ಅವ್ರು ತುಂಬಾ ಅದನ್ನೇ ಫೋಕಸ್ ಮಾಡಿಬಿಟ್ಟು ಸ್ವಿಮ್ ಮಾಡ್ತಾ ಇದಾರೆ. ದಿನಿಧಿ ಅವರು ಇದಾರೆ, ಲಾಸ್ಟ್ ಟೈಮ್ ಒಲಿಂಪಿಕ್ಸ್ ಹೋಗಿ ಅವರು ಬಂದಿದ್ದಾರೆ. ತನಿಷಾ ಗುಪ್ತಾನು ಇದಾರೆ, ನಯೇಶ ವಿಹಿತ ನಯನ ಅಂತ ಪ್ರಾಸ್ಪೆಕ್ಟಿವ್ ಏಷ್ಯನ್ ಗೇಮ್ಸ್ ಲಿಸ್ಟ್ ಅಲ್ಲೂ ಇದಾರೆ, ಒಂದು 25 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದು ಸ್ಟೇಟ್ ಲೆವೆಲ್ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಕ್ಲೋಸ್ ಟು ಅರೌಂಡ್ 50 ಕ್ಲಬ್ಸ್ ಇದೆ. ಅದು ಪ್ರತಿ ಒಂದು ಡಿಸ್ಟ್ರಿಕ್ಟ್ ಅಲ್ಲೂ ಎಷ್ಟು ಕ್ಲಬ್ಸ್ ಇದೆಯೋ ಅದೆಲ್ಲ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಗೆ ರಿಜಿಸ್ಟರ್ ಆಗಿರುತ್ತೆ. ಇನ್ಕೆ ನಮ್ದು ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಸಪರೇಟ್ ರಿಜಿಸ್ಟರ್ ಐಡಿ ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಸ್ವಿಮ್ಮರ್ಸ್ ಇರ್ತಾರೋ ಎಲ್ಲರ ಹತ್ರನೂ ಕರ್ನಾಟಕ, ಯೂಶಲಿ ನಮ್ಮ ಸ್ವಿಮ್ಮಿಂಗ್ ಅಸೋಸಿಯೇಷನ್ KSA ಅಂತ ಕರಿತೇವೆ. ಸೊ KSA ದ ರಿಜಿಸ್ಟರ್ ಐಡಿ ಇದೆ, ಅದಾದ್ಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವ್ರದ್ದು ರಿಜಿಸ್ಟ್ರೇಷನ್ ಐಡಿ ಇದೆ. ಸೊ ನೀವು ಕಾಂಪಿಟೇಟಿವ್ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದ್ರೆ ಅವ್ರದೇ ಒಂದು ಸ್ಪೆಸಿಫಿಕ್ ರಿಜಿಸ್ಟರ್ ಐಡಿ ಮಾಡ್ಕೊಂಡಿರ್ತಾರೆ. ಸ್ಟೇಟ್ ಲೆವೆಲ್ ಅಂದಾಗ ಎಲ್ಲಾ ಡಿಸ್ಟ್ರಿಕ್ಟ್ ಅವರು ಬರ್ತಾರೆ, ಹುಡುಗರು ಹುಡುಗರಿಗೆ ಸೇರಿ 42 ಇವೆಂಟ್ಸ್ ಇದೆ. ಅದರಲ್ಲಿ ರಿಲೇ ಕೂಡ ಇರುತ್ತೆ. ರಿಲೇ ಅಂತಂದ್ರೆ 2 ತಲ ರಿಲೇ ಇದೆ, ಒಂದು ಫ್ರೀ ಸ್ಟೈಲ್ ರಿಲೇ, 4 ಜನ ಸ್ವಿಮ್ಮರ್ಸ್ ಕೂಡ ಫ್ರೀ ಸ್ಟೈಲ್ ಮಾಡ್ತಾರೆ. ಇನ್ನೊಂದು ಮಿಡ್ಲೇ ರಿಲೇ ಅಂತ ಇದೆ, ಅದರಲ್ಲಿ ಒಬ್ಬರೊಬ್ರು ಒಂದೊಂದು ಸ್ಟ್ರೋಕ್ ಮಾಡ್ತಾರೆ. ಇನ್ನೊಂದು ಮಿಕ್ಸ್ಡ್ ರಿಲೇ ಅಂತ ಇದೆ, ಅದರಲ್ಲಿ ಇಬ್ರು ಹುಡುಗರು ಇಬ್ರು ಹುಡುಗಿಯರಿರ್ತಾರೆ.
1: ಬಸವನಗುಡಿ ಈಜು ಕೇಂದ್ರದ ಹೆಡ್ ಕೋಚ್ ಜಾನ್ ಕ್ರಿಸ್ಟಫರ್ ನಿರ್ಮಲ್ ಕುಮಾರ್ ಅವರು ಚಾಂಪಿಯನ್ಶಿಪ್ನಲ್ಲಿ ಈಜುಪಟುಗಳ ಆಟದ ವೈಖರಿಯ ಕುರಿತಾಗಿ ಮಾತನಾಡುತ್ತಾ,
2: ಸೀನಿಯರ್ ಸೆಗ್ಮೆಂಟ್ ಚೆನ್ನಾಗಿ ನಡೀತಾ ಇದೆ, ಕೆಲವು ರೆಕಾರ್ಡ್ಸ್ ಮಾಡಿದೆ ಮಕ್ಕಳು, ಸ್ಪೆಷಲಿ ಬಸವನಗುಡಿಯಿಂದ ಮಕ್ಕಳು ಮೇನ್ ಸೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದರು. ದರ್ಶನ್ ಅನೀಶ್ ಗೌಡ, ಡ್ಯಾನಿಯಲ್ ಪಾಲ್, ಮಣಿಕಂಠ ಎಲ್, ಶಾನ್ ಗಂಗಡಿ ಇವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಟ್ರೆಂಡ್ ಚೆನ್ನಾಗಿದೆ ಈ ನಡುವೆ, ಬಟ್ ಮೋಸ್ಟ್ಲಿ ದೇರ್ ಆಲ್ ಲುಕಿಂಗ್ ಫಾರ್ ಸ್ಪೋರ್ಟ್ಸ್ ಕೂಡ ಅಡ್ಮಿಷನ್ಸ್ ಇನ್ ಪ್ರೊಫೆಷನಲ್ ಕಾಲೇಜ್. ಸ್ವಲ್ಪ ಅವರು ಯೋಚನೆ ಮಾಡ್ತಾರೆ ವಾಟ್ ದಿಸ್ ಸ್ಪೋರ್ಟ್ ಇಸ್ ಆಲ್ ಅಬೌಟ್, ಬಿಕಾಸ್ ಮೋಸ್ಟ್ ಆಫ್ ದಮ್ ಆರ್ ಫ್ರಮ್ ದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬರೋದ್ರಿಂದ ಸ್ವಲ್ಪ ದುಬಾರಿ ಅನ್ಸ್ತಾ ಇಲ್ಲ, ಇಟ್ ಇಸ್ ಬಿಕಮ್ 50-50 ಅನ್ಸ್ತಾ ಇದೆ ನನಗೆ ಈಗ ಈ ನಡುವೆ. ಫ್ರಮ್ ದ ಬಿಗಿನಿಂಗ್ ಕರ್ನಾಟಕ ಇಸ್ ವಿನ್ನಿಂಗ್ ಆಲ್ ದ ಚಾಂಪಿಯನ್ಶಿಪ್ ಫಾರ್ ದ ಪಾಸ್ಟ್ 30 years. ಜೂನಿಯರ್ ಅಥವಾ ಸೀನಿಯರ್ ಸಬ್ ಜೂನಿಯರ್ಸ್ ಆಲ್ಸೋ ವಿನ್ನಿಂಗ್ ದ ಚಾಂಪಿಯನ್ಶಿಪ್, ಅಂಡ್ ದಿಸ್ ಟ್ರೆಂಡ್ ವಿಲ್ ಕಂಟಿನ್ಯೂ ಫಾರ್ ಅನದರ್ 10-15 years ಆಗ್ಬೋದು ನನಗೊಂದು ಐಡಿಯಾ ಇದೆ. ಬಸವಂಗುಡಿ ಕೊಡಿಸ್ ಅಂತ ಮಣಿಕಂಠ ಅಯಲ್ ಅಂತ ಒಂದು ಹುಡುಗ, ಅರವಿಂದ್ ಆದಿತ್ಯ ಅವನಿಬ್ಬರು ಟ್ರೈಬಲ್ ಖೇಲೋಂಡೆ ಗೇಮ್, ಅಂಡ್ ದೇ ಹಾವ್ ಡನ್ ವೆಲ್. ಕರ್ನಾಟಕಕ್ಕೆ ತುಂಬಾ ಅವ್ರ ಮೆಡಲ್ಸ್ ವಿನ್ ಮಾಡ್ಕೊಂಡು ಬಂದಿದ್ದಾರೆ. ಏನಾಗಿದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇರಬೇಕು, ಫಸ್ಟ್ ಆಫ್ ಆಲ್ ಇನ್ಫ್ರಾಸ್ಟ್ರಕ್ಚರ್ ಇರಬೇಕಾಗತ್ತೆ. ತಮಿಳುನಾಡಲ್ಲಿ ನೋಡಿದ್ರೆ ನೀವು ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಇದೆ. ನಮ್ದು ಕರ್ನಾಟಕದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ರಾ ಟ್ಯಾಲೆಂಟೆಡ್ ಹೂ ಆರ್ ನಾಟ್ ಇನ್ನು ಐಡೆಂಟಿಫೈ ಆಗಿಲ್ಲ. ದ ರೀಸನ್ ಬಿಹೈಂಡ್ ಇಸ್ ಸ್ವಿಮ್ಮಿಂಗ್ ಪೂಲ್ ಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಇಸ್ ನಾಟ್ ಟೂ ಮಚ್ ಇನ್ ಕರ್ನಾಟಕ. ಕೆಲವು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಇದೆ, ಬಟ್ ವಿ ಗೋ ಲಿಟಲ್ ಬಿಟ್ ಡೀಪರ್ ಇಂಟೀರಿಯರ್ ಹೋದ್ರೆ ರಾ ಟ್ಯಾಲೆಂಟೆಡ್ ಲಾಟ್ ಆಫ್ ಪೀಪಲ್ ಸ್ಪೆಷಲಿ ಇನ್ ದ ಕೋಸ್ಟಲ್ ಏರಿಯಾ. ಮಂಗಳೂರಿಂದ ಸುಮಾರು ಒಳ್ಳೆ ಸ್ವಿಮ್ಮರ್ಸ್ ಬರ್ತಾರೆ, ರಾ ಟ್ಯಾಲೆಂಟ್ ಬರ್ತಾ ಇದ್ರು. ಈಗ ಮತ್ತೆ ಆ ಟ್ರೆಂಡ್ ಶುರು ಆಗ್ತಾ ಇದೆ, ಬಿಕಾಸ್ BAC ಆಸ್ ಎ ಜಾಯಿಂಟ್ ಹ್ಯಾಂಡ್ ವಿತ್ MAK ಸ್ವಿಮ್ಮಿಂಗ್ ಪೂಲ್ ನಾವು ಕೊಲಾಬರೇಷನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ಬಟ್ ಅಪಾರ್ಟ್ ಫ್ರಮ್ ದಟ್ ದೇರ್ ಯೂಸ್ ಬಿ ಲಾಟ್ ಆಫ್ ಸ್ವಿಮ್ಮರ್ಸ್ ಕಮಿಂಗ್ ಫ್ರಮ್ ಬೆಲ್ಗಾಮ್ ಎಂದು ಬರ್ತಾರೆ. ಈಗ ಸ್ವಲ್ಪ ಡೌನ್ ಆಗಿದೆ, ಸ್ವಲ್ಪ ಕಡಿಮೆ ಇದೆ. ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್

0: ಕ್ಲಿಯರ್ ಮಾಡಬೇಕಾಗುತ್ತೆ. ಬಿಕಾಸ್ ಇಟ್ಸ್ ನಾಟ್ ಲೈಕ್ ಗೇಮ್ ಲೈಕ್ ಕ್ರಿಕೆಟ್, ಎನಿಬಡಿ ಕ್ಯಾನ್ ಪ್ಲೇ ಎನಿವೇರ್. ಒಂದು ಸ್ಮಾಲ್ ಸ್ಪೇಸ್ ಇದ್ರೆ ಪಾತ್ರ ಒಂದು ಬಾಲ್ ಮೂರ್ ಸ್ಟಿಕ್ ಒಂದು ಬ್ಯಾಟರಿ ಸೈಕ್ ಮಾಡಬಹುದು, ಬಟ್ ಸ್ವಿಮ್ಮಿಂಗ್ ಪೂಲ್ ವಿ ನೀಡ್ ದ ಪೂಲ್ ಟು ಡೂ ದಟ್. ಸೊ ಇಫ್ ದ ಗವರ್ಮೆಂಟ್ ಇನಿಷಿಯೇಟ್ ಮಾಡ್ಕೊಂಡು ಅವ್ರು ಸ್ವಲ್ಪ ಒಂದು ಅಟ್ ಲೀಸ್ಟ್ ಒಂದು ಒಂದು 20 meters ಫೋರ್ ಟ್ವೆಂಟಿ ಮೀಟರ್ಸ್ ಫೋರ್ ಏನು ಎಲ್ಲ ಹೆಡ್ ಕೋರ್ಟರ್ಸ್ ಇಲ್ಲ ಲೈಕ್ ಪಾಪ್ಯುಲೇಷನ್ ಜಾಸ್ತಿ ಜಾಗದಲ್ಲಿ ಮಾಡಿದ್ರೆ ವಿ ಕ್ಯಾನ್ ಗೆಟ್ ಮೋರ್ ಟ್ಯಾಲೆಂಟ್ ಇನ್ ಅದರ್ ಅನದರ್ ಒನ್ 5-6 years ಬರಬಹುದು. ನಂದು ಒಂದು ಐಡಿಯಾ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಯು ಆರ್ ಹ್ಯಾವಿಂಗ್ ಅ ವೇಟ್ ಎಲಿಫೆಂಟ್ ಅಟ್ ಹೋಮ್. ಎಲಿಫೆಂಟ್ ಡಸ್ ನಥಿಂಗ್ ದೆನ್ ಈಟ್ ಅಂಡ್ ಜಸ್ಟ್ ಡೂ ಸಮಥಿಂಗ್ ಲೈಕ್ ದಟ್. ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಮೇಂಟೆನೆನ್ಸ್ ಮಾಡಿ ಮಾಡಬೇಕು, ಎಲೆಕ್ಟ್ರಿಸಿಟಿ ಖರ್ಚು, ಮೇಂಟೆನೆನ್ಸ್ ಖರ್ಚು, ಮತ್ತೆ ಕೆಮಿಕಲ್ಸ್ ಖರ್ಚು, ಮತ್ತೆ ಸ್ಯಾಲರೀಸ್ ಬರುವಾಗ ಇಟ್ ಕ್ವೈಟ್ ಹೈ ಅಮೌಂಟ್ ಹ್ಯಾಸ್ ಟು ಬಿ ಇನ್ವೆಸ್ಟೆಡ್ ಆನ್ ಟು ಅಂದ್ರೆ ಅಷ್ಟು ಸುಲಭನೇ ಇಲ್ಲ. ಅಲ್ಲಿ ಒಲಿಂಪಿಕ್ ಗುರಿ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ ಗವರ್ಮೆಂಟ್ ಆಫ್ ಕರ್ನಾಟಕ. ಅವಾಗ 75 athletes ದೇ ಐಡೆಂಟಿಫೈ ಮಾಡಿ ಅದರಲ್ಲಿ ಸುಮಾರು ಅದರಲ್ಲಿ ಇದ್ರು ಅವರು. ಸೊ ಎವ್ರಿ ಸ್ವಿಮ್ಮರ್ ಗಾಟ್ 5 lakh rupees ಫಾರ್ ಪ್ರಿಪರೇಷನ್ ಒಲಿಂಪಿಕ್ಸ್. ಅಂದ್ರು ಈಗ ಅವ್ರು ಏನ್ ಮಾಡಿದ್ರು ಅಂದ್ರೆ 75 ಕಟ್ ಮಾಡಿ 60 ಆಗ್ಬಿಟ್ಟು ದ ಅಮೌಂಟ್ ದೇವ್ ಎನ್ಹಾನ್ಸ್ ಟು 10 lakhs. ನಾವು 7-8 ಸ್ವಿಮ್ಮರ್ಸ್ ಗಾಟ್ 10 lakh ಫಾರ್ ಪ್ರಿಪರೇಷನ್ ಫಾರ್ ಥಿಂಗ್ಸ್ ಅಂತ. ಅಪಾರ್ಟ್ ಫ್ರಮ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ ಗಿವಿಂಗ್ ಕ್ಯಾಶ್ ಅವಾರ್ಡ್ಸ್. ಅಪಾರ್ಟ್ ಫ್ರಮ್ ದಟ್ ಕೆಲವು ಡೇ ಸ್ಕೀಮ್ ಅಲ್ಲಿ ಅವ್ರಿಗೆ ಅಮೌಂಟ್ ಬರ್ತಾ ಇದೆ. ಇಫ್ ದಿ ಗೋ ಟು ಎನಿ ಇಂಟರ್ನ್ಯಾಷನಲ್ ಮೀಟ್ ಪಾರ್ಸಲ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗಿವಿಂಗ್ ಟು ಸಿಇಟಿ ಸೆಲ್ ಮುಖಾಂತರ ಸ್ಟ್ರೀಟ್ಸ್ ಕೊಡ್ತಾರೆ. ಎನಿ ದ ಫ್ಯಾಕ್ಟ್ ದಟ್ ವಿ ಡೋ ಹ್ಯಾವ್ ಅ ಲಾಟ್ ಆಫ್ ಲಾಸ್ಟ್ ಟೈಮ್ ಸಿಎರಿ ಮಿಸ್ ದ ಬ್ರಾಂಚ್ ಮೆಲ್ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್. ಸೊ ನೌ ಈಸ್ ಪ್ರಿಪೇರಿಂಗ್ ವೆಲ್. ನಾವು ಆಕಾಶ್ ಮನೀಸ್ ಪ್ರಿಪೇರಿಂಗ್ ವೆಲ್, ತನಿಷ್ ಜಾಜ್ ಮಾಡಿ ಪ್ರಿಪೇರಿಂಗ್ ವೆಲ್, ಅಂಡ್ ಶಾನ್ ಗಂಗ್ಲಿ ಪ್ರಿಪೇರಿಂಗ್ ವೆಲ್, ಅಂಡ್ ದರ್ಶನ್ ಪ್ರಿಪೇರಿಂಗ್ ವೆಲ್, ಅಂಡ್ ಗರ್ಲ್ಸ್ ಸೆಕ್ಷನ್ ನೋಡಿ ಗೀತಾ ನಯನಾ ಇಸ್ ಪ್ರಿಪೇರಿಂಗ್, ನೈಶಾ ಇಸ್ ಪ್ರಿಪೇರಿಂಗ್ ವೆಲ್, ದಿನಿತ್ ಇಸ್ ಪ್ರಿಪೇರಿಂಗ್ ವೆಲ್, ಅಂಡ್ ಮೋರ್ ಓವರ್ ಫ್ರಮ್ ಆರ್ ಸೆಂಟರ್ ಲಾಟ್ ಆಫ್ ಪೀಪಲ್ ಜಸ್ಟ್ ಪ್ರಿಪೇರಿಂಗ್ ರಿಯಲಿ ವೆಲ್. ಪಾಸ್ಟ್ ಟೂ ಅಂಡ್ ಹಾಫ್ ಡಿಕೇಡ್ ವಿ ವಿನಿಂಗ್ ಆಲ್ ದ ನ್ಯಾಷನಲ್ ಮೆಡಲ್ಸ್ ಅಂಡ್ ಕಮಿಂಗ್ ವೆಲ್. ವಿ ಆರ್ ಹೋಲ್ಡಿಂಗ್ ದ ನ್ಯಾಷನಲ್ ಚಾಂಪಿಯನ್ಶಿಪ್ ಫಾರ್ ದ ಆಲ್ಮೋಸ್ಟ್ ಅಬೌಟ್ ಪಾಸ್ಟ್ 30 years. ಎಂ ಎಲ್ ಎ ಎತ್ಕೊಳ್ತೇನೆ ನಾನು. ಐ ಆಮ್ ಆಲ್ಸೋ ಬೀಂಗ್ ಪಾರ್ಟ್ ಆಫ್ ಕರ್ನಾಟಕ ಟೀಮ್ ಫಾರ್ ದ ಪಾಸ್ಟ್ 3 decades, ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ಆಲ್ಸೋ ಐ ಆಮ್ ದೇರ್.
1: ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ನ ಉಪಾಧ್ಯಕ್ಷರಾದ ರಕ್ಷಿತ್ ಜಗದಾಳೆ ಅವರು ಸ್ವಿಮ್ಮಿಂಗ್ ಕ್ರೀಡೆಯಲ್ಲಿ ಕರ್ನಾಟಕದ ಭವಿಷ್ಯದ ಕುರಿತಾಗಿ ಮಾತನಾಡಿದರು.
2: ಈಗಿರೋ ಟ್ಯಾಲೆಂಟು ನಮ್ಮ ರಾಜ್ಯದಲ್ಲಿ ಇಟ್ಸ್ ವೆರಿ ಗುಡ್, ಇಟ್ಸ್ ವೆರಿ ಎನ್ಕರೇಜಿಂಗ್. ಕರ್ನಾಟಕ ಇಸ್ ನೋನ್ ಆಸ್ ದಿ ಆಸ್ ಎ ಕಾಶಿ ಆಫ್ ಸ್ವಿಮ್ಮಿಂಗ್ ಇನ್ ಇಂಡಿಯಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಲಿಸ್ಟ್, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಇಟ್ಸ್ ಕಮ್ ಫ್ರಮ್ ಕರ್ನಾಟಕ ಓನ್ಲಿ. ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ಅಂಡ್ ಸೀನಿಯರ್ ನ್ಯಾಷನಲ್ಸ್ ವಿ ಹ್ಯಾವ್ ಬೀನ್ ಚಾಂಪಿಯನ್ಸ್ ಫಾರ್ ಮೋರ್ ದೆನ್ 25-30 years. ಯಾವ ರಾಜ್ಯನೂ ಈ ತರ ಒಂದು ಅಚೀವ್ಮೆಂಟ್ ಮಾಡಿಲ್ಲ. ಐ ಥಿಂಕ್ ಫ್ಯೂಚರ್ ಆಫ್ ಇಂಡಿಯನ್ ಸ್ವಿಮ್ಮಿಂಗ್ ಇಸ್ ಬ್ರೈಟ್. ಬಹಳನೇ ಪೊಟೆನ್ಷಿಯಲ್ ಇದೆ ಇಂಡಿಯನ್ ಸ್ವಿಮ್ಮರ್ಸ್ಗೆ. ಮೈನ್ ಥಿಂಗ್ ಹೌ ವಿ ಆರ್ ಏಬಲ್ ಟು ನರ್ಚರ್ ದ ಟ್ಯಾಲೆಂಟ್ ಅಂಡ್ ಗ್ರೂಮ್ ದ ಟ್ಯಾಲೆಂಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಪ್ರತಿ ಒಂದು ಜಿಲ್ಲೆಯಲ್ಲಿ ಈಗ ಸ್ವಿಮ್ಮಿಂಗ್ ಪೂಲ್ ಇದೆ. ಮಿನಿಮಮ್ 25 meters 50 meter ಪೂಲ್ಸ್ ಇದೆ. ವಿ ಆರ್ ನೌ ಹ್ಯಾವಿಂಗ್ ಅ ಶಾರ್ಟೇಜ್ ಆಫ್ ಗುಡ್ ಕೋಚಸ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಗುಡ್ ಟ್ಯಾಲೆಂಟೆಡ್ ಗುಡ್ ಕೋಚಸ್ ಕಮ್ಮಿ ಇದೆ. ನನ್ನ ಪ್ರಕಾರ ಐ ಥಿಂಕ್ ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ಇಂದ, ಅಲ್ಲಿ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಹೌ ವಿ ಕ್ಯಾನ್ ಗ್ರೂಮ್ ಕೋಚಸ್ ಇಸ್ ಇಂಪಾರ್ಟೆಂಟ್ ನೌ. ಹೇಗಂದ್ರೆ ಸ್ವಿಮ್ಮಿಂಗ್ ಪೂಲ್ ಕಟ್ಟದೆ ಕಟ್ಟಬಹುದು, ಬಟ್ ಮೇಂಟೆನೆನ್ಸ್ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ವಾಟರ್ ಹ್ಯಾಸ್ ಟು ಬಿ ಮೇಂಟೈನ್ ಹೈಜಿನಿಕ್ಲಿ. ವಾಟರ್ ನ ನಾವು ಪ್ಲೇ ಗ್ರೌಂಡ್ ತರ ಹಂಗೆ ನೇಚರ್ ಗೆ ಬಿಟ್ಬಿಡಕ್ ಆಗಲ್ಲ. ವಾಟರ್ಗೆ ಕರೆಕ್ಟ್ ಆಗಿ ವಾಟರ್ ಟ್ರೀಟ್ಮೆಂಟ್ ಮಾಡಬೇಕು, ಕ್ಲೋರಿನ್ ಹಾಕಬೇಕು ಕರೆಕ್ಟ್ ಆಗಿ, ರಿಕ್ವೈರ್ಡ್ ಕೆಮಿಕಲ್ಸ್, ಆಲ್ಕಲಿನಿಟಿ ಅದೆಲ್ಲ ಮೇಂಟೈನ್ ಮಾಡಬೇಕು. ಸೊ ಸುಲಭ ಅಲ್ಲ. ಜಿಲ್ಲೆಯಲ್ಲಿ ಅವರು ಸ್ವಿಮ್ಮಿಂಗ್ ಪೂಲ್ ತಗೊಂಡ್ರೆ ಅವರು ಲಾಂಗ್ ಟರ್ಮ್ ನೋಡಬೇಕು. ಮಿನಿಮಮ್ ಏನಾದರೂ ಅಟ್ಲೀಸ್ಟ್ 15-20 years ಲೀಸ್ ಕೊಟ್ರೆ ಅವ್ರಿಗೆ, ಅವಾಗ ಯಾರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಹಾಕೋದು. ಒಂದು 25 meter ಪೂಲ್ ಮೇಂಟೈನ್ ಮಾಡಬೇಕಂದ್ರೆ ನಿಮ್ಗೆ ವಿತ್ ಕೆಮಿಕಲ್ಸ್ ಆಗಲಿ, ಪವರ್ ಫಿಲ್ಟ್ರೇಷನ್ ಎಲ್ಲ ಆದ್ರೆ ಮಿನಿಮಮ್ ನಿಮ್ಗೆ ಅಟ್ಲೀಸ್ಟ್ ಒಂದು 40-50 lakh rupees ಆಗುತ್ತೆ ಆನ್ಯುಲಿ. ಆಲ್ಮೋಸ್ಟ್ 4 lakh rupees ಅ ಮಂತ್. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ಸರ್ಕಾರ ಒಂದು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮೂಲಕ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಹಾಗೆ ಈಗ ಜಿಲ್ಲೆಯಲ್ಲಿ ಟ್ಯಾಲೆಂಟ್ ಇಸ್ ಟ್ರಿಮೆಂಡಸ್. ಸೊ ವಿ ಹ್ಯಾವ್ ಟು ಐಡೆಂಟಿಫೈ ದ ಟ್ಯಾಲೆಂಟ್, ನರ್ಚರ್ ದ ಟ್ಯಾಲೆಂಟ್. ಟ್ಯಾಲೆಂಟ್ ಐಡೆಂಟಿಫೈ ಆಗಿ ಬೆಂಗಳೂರು ಆಗಲಿ ಬೇರೆ ಕಡೆ ನಾವು ಟ್ಯಾಲೆಂಟ್ ಕರ್ಕೊಂಡ್ ಬರಬಹುದು, ಬಟ್ ಅಲ್ಲಿ ಅವ್ರಿಗೆ ಮಾಡಿದ್ರೆ ಇಟ್ ವಿಲ್ ಬೆನಿಫಿಟ್ ದಿ ಮೋರ್. ಟ್ಯಾಲೆಂಟ್ ಇದೆ ನಮ್ಮ ದೇಶದಲ್ಲಿ, ಸಾಕಷ್ಟು ನಾವು ಎಫರ್ಟ್ಸ್ ಹಾಕ್ತಾ ಇದೀವಿ. ನಾವು ಮೇನ್ ಆದ್ರೆ ರೀಸನ್ ಅಂದ್ರೆ ಜೆನೆಟಿಕ್ಸ್ ಕುಡ್ ಬಿ ಒನ್ ಆಫ್ ದ ರೀಸನ್, ಎಸ್ಪೆಷಲಿ ಯುರೋಪಿಯನ್ಸ್ ಅಮೆರಿಕನ್ಸ್ ಕಂಪೇರ್ ಮಾಡಿದ್ರೆ ಕುಡ್ ಬಿ ಒನ್ ಆಫ್ ದ ರೀಸನ್ಸ್. ಬಟ್ ಆದ್ರೆ ವಾಟ್ ಎವರ್ ಬೆಸ್ಟ್ ಎಫರ್ಟ್ ಏನಿದೆ ನಾವು ಮಾಡ್ತಾ ಇದೀವಿ. ಈಗ ಇಂಚ್ ಬೈ ಇಂಚ್ ವಿ ಆರ್ ಕಮಿಂಗ್ ದೇರ್. ಈಗ ಕೆಲವು ಏಷ್ಯನ್ ಗೇಮ್ಸ್ ಅಲ್ಲಿ ಮೆಡಲ್ ಮಾಡಿದೀವಿ ನಾವು, ನೆಕ್ಸ್ಟ್ ಲೆವೆಲ್ ಇರೋದು ವರ್ಲ್ಡ್ ಚಾಂಪಿಯನ್ಶಿಪ್, ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಮಾಡಕ್ಕೆ. ಸೊ ಬಹುಶಃ ಅದಾಗತ್ತೆ ಅದು. ಇಟ್ಸ್ ಓನ್ಲಿ ಕ್ವೆಶನ್ ಆಫ್ ಟೈಮ್ ಐ ಗೆಸ್. ಆ ಟೈಮ್ ಬಂದಿದೆ. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್ ಫಾರ್ ನಾವು ಇಂಡಿಯನ್ ಸ್ವಿಮ್ಮಿಂಗ್ ಟು ಗೋ ಟು ದ ನೆಕ್ಸ್ಟ್ ಲೆವೆಲ್. ಅಟ್ ಲೀಸ್ಟ್ ವಿದಿನ್ ದ ನೆಕ್ಸ್ಟ್ ಡೆಕೇಡ್ ನಮ್ಮ ದೇಶಕ್ಕೆ ಅಟ್ ಲೀಸ್ಟ್ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ಇಲ್ಲಾಂದ್ರೆ ಒಲಿಂಪಿಕ್ ಮೆಡಲ್ ಅಂತೂ ಅಚೀವ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ.
1: ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಅಂತಾರಾಷ್ಟ್ರೀಯ ಮಟ್ಟದ ಈಜುಪಟುಗಳ ಅನಿಸಿಕೆಗಳು.
3: ನನ್ನ ಹೆಸರು ಅನೀಶ್ ಎಸ್ ಗೌಡ. ನಾನೊಬ್ಬ ಇಂಟರ್ನ್ಯಾಷನಲ್ ಸ್ವಿಮ್ಮರ್. ನಾನು ಇಂಟರ್ನ್ಯಾಷನಲ್ ಅಲ್ಲಿ ಏಷ್ಯನ್ ಗೇಮ್ಸ್ ನ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದೀನಿ, ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ರಿಲೇಲಿ ಸಿಲ್ವರ್ ಬಂದಿದ್ವಿ ಲಾಸ್ಟ್ ಇಯರ್ ಅಹಮದಾಬಾದ್ ಅಲ್ಲಿ. ಸ್ಟೇಟ್ ಅಲ್ಲಿ 1500, 800 ಮತ್ತೆ 200 freestyle ರೆಕಾರ್ಡ್ ಇದೆ. ಮತ್ತೆ ನ್ಯಾಷನಲ್ಸ್ ಅಲ್ಲಿ 200 meter ಇವಾಗ ಕರೆಂಟ್ ಚಾಂಪಿಯನ್. ಇವಾಗ

0: ವರ್ಷ ಈ ವರ್ಷ. ಸೊ ನ್ಯಾಷನಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡಿ ಕ್ವಾಲಿಫೈ ಆಗಬೇಕು, ಮತ್ತೆ 2028 ಒಲಿಂಪಿಕ್ಸ್ ಅಲ್ಲಿ ಕ್ವಾಲಿಫೈ ಆಗಕ್ಕೆ ಗೋಲ್ ಇದೆ. ಡೈಲಿ ಬೆಳಗ್ಗೆ ಸಾಯಂಕಾಲ ಸ್ವಿಮ್ಮಿಂಗ್ ಇರುತ್ತೆ 2-2 ಅವರು, ಮತ್ತೆ 1 ವೀಕ್ ಅಲ್ಲಿ 3 ಸತಿ ಜಿಮ್ ಇರುತ್ತೆ ಮಧ್ಯ 1 ಅವರು, ಯಾವಾಗ ಟೈಮ್ ಇದೆ ಹೋಗ್ತೀನಿ. ಕಾಂಪಿಟೇಷನ್ ದೂರ ಇದ್ದಾಗ ಕಾಲೇಜ್ಗೂ ಹೋಗ್ಬೇಕಾಗುತ್ತೆ, 1-3-4 ಅವರ್ಸ್ ಹೋಗ್ತೀನಿ, 9 to 1 o'clock. ಆಮೇಲೆ ಕಾಂಪಿಟೇಷನ್ ಹತ್ರ ಬರ್ತಾ 1-2-3 ವೀಕ್ಸ್ ಕಾಲೇಜ್ ಪರ್ಮಿಷನ್ ಕೊಡ್ತಾರೆ ಟ್ರೈನಿಂಗ್ ಮಾಡೋಕೆ, ಅವಾಗ ಟ್ರೈನಿಂಗ್ ಮಾಡಿ ಮನೇಲಿ ರೆಸ್ಟ್ ಮಾಡಬಹುದು. ಲಾಂಗ್ ಟರ್ಮ್ ಗೋಲ್ ಎಲ್ಲಾರ್ದು ಐ ತಿಂಕ್ ಎಲ್ಲ ಅಥ್ಲೀಟ್ಸ್ ಒಲಿಂಪಿಕ್ಸ್ ಗೆ ಹೋಗ್ಬೇಕಂತ. ಸೊ ಅದೇ, ನಾವು ಸ್ವಲ್ಪ ಇನ್ನ ಸ್ವಿಮ್ಮಿಂಗ್ ಅಲ್ಲಿ ಡೆವಲಪಿಂಗ್ ನೇಷನ್, ಆದ್ರೆ ಎಲ್ಲ ಶಿಯರಿ ನಟ ಸಜನ್ ಪ್ರಕಾಶ್ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾರೆ. ಸೊ ಅವ್ರನ್ನ ನೋಡ್ಕೊಂಡು ನಾವು ಇಂಪ್ರೂವ್ ಮಾಡಬೇಕು.
1: ನನ್ನ ಹೆಸರು ಸುವನಾ ಸಿ ಭಾಸ್ಕರ್. ನನ್ನ ಸ್ವಿಮ್ಮಿಂಗ್ ಜರ್ನಿ ಸ್ಟಾರ್ಟ್ ಆಗಿದಂದ್ರೆ ನಮ್ಮ ದೊಡ್ಡಜ್ಜ, ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲರೂ ಕರ್ನಾಟಕ ಸ್ಟೇಟ್ ಚಾಂಪಿಯನ್ಸ್ ಆಗಿದ್ರು ಸ್ವಿಮ್ಮಿಂಗ್ ಇದ್ರಿ. ಅದಕ್ಕೆ ನಾನು ಕಲಿಬೇಕಂತ ನಮ್ಮ ಅಮ್ಮ ಫಸ್ಟ್ ಸ್ಟಾರ್ಟ್ ಮಾಡಿಸಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು 2 ಇಯರ್ಸ್ ಇರುವಾಗ, ಬಟ್ ಪ್ರಾಪರ್ಲಿ ಮಾಡಿದಂದ್ರೆ 5 ವರ್ಷ ಆಗಿತ್ತು. ಮತ್ತೆ ನಾನು 9 ವರ್ಷ ಇರುವಾಗ ನನ್ನ ಫಸ್ಟ್ ಸ್ಟೇಟ್ ಮೆಡಲ್ ಬಂತು. 10 ವರ್ಷ ಆಗುವಾಗ ನ್ಯಾಷನಲ್ಸ್ ಸೆಲೆಕ್ಟ್ ಆದೆ. 12 ಇಯರ್ಸ್ ಏನೋ ಇರುವಾಗ ನನ್ನ ಫಸ್ಟ್ ನ್ಯಾಷನಲ್ ಗೋಲ್ಡ್ ಎಲ್ಲ ಬಂದ್ಬಿಡ್ತು. ಮೇನ್ ಅಚೀವ್ಮೆಂಟ್ಸ್ ಅಂದ್ರೆ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಂದು ಸೀನಿಯರ್ ನ್ಯಾಷನಲ್ ರೆಕಾರ್ಡ್ ಇದೆ. ಕೆಲವು ಇಂಟರ್ನ್ಯಾಷನಲ್ ಮೆಡಲ್ಸ್ ಬಂದಿದೆ, ಏಷ್ಯನ್ ಏಜ್ ಗ್ರೂಪ್, ಮಲೇಷ್ಯಾ ಓಪನ್, ಸಿಂಗಾಪುರ್ ಓಪನ್, ಥೈಲ್ಯಾಂಡ್ ಓಪನ್. ಮತ್ತೆ ನಾನು 5 ವರ್ಷ ಮುಂಚೆ ಆಕ್ಚುಲಿ US ಗೆ ಮೂವ್ ಆದೆ. ನನ್ನ ಕಾಲೇಜ್ ಇದೆ, ಅಂಡರ್ ಗ್ರಾಜುಯೇಟ್ US ಮುಗಿಸಿದೆ. ಈಗ 1 ವರ್ಷ ಮಾಸ್ಟರ್ಸ್ ಮುಗಿಸಿದೀನಿ. ಅಲ್ಲಿನೂ ಕೆಲವು ಚೆನ್ನಾಗಿ ಮಾಡಿದೀನಿ, ಕೆಲವು ಮೆಡಲ್ಸ್ ಬಂತು. ನಮ್ಮ ಕಾಲೇಜ್ ರೆಕಾರ್ಡ್ಸ್ ಈಗ ನನ್ನ ಹೆಸರಲ್ಲಿದೆ. ಸೊ ಈಗ 5 ವರ್ಷ ಆದ್ಮೇಲೆ ವಾಪಸ್ ಬಂದಿದ್ದೀನಿ ಕಾಂಪಿಟಿಷನ್ಗೆ. ಐ ಥಿಂಕ್ ಏಷ್ಯನ್ ಏಜ್ ಗ್ರೂಪ್ 2019 ಬ್ಯಾಂಗ್ಳೂರ್ ಇಲ್ಲಿತ್ತು ಆಕ್ಚುಲಿ. ಅದ್ ನಂಗೆ ಸ್ವಲ್ಪ ಸ್ಪೆಷಲ್ ಆಗಿತ್ತು. ನಂಗೆ ಅಲ್ಲಿ ಬಂದು ಬ್ರಾನ್ಸ್ ಮೆಡಲ್ ಬಂದಿತ್ತು, ಅಂದ್ರೆ ಸ್ಪೆಷಲ್ ಹೋಮ್ ಕಂಟ್ರಿಲಿ ಒಂದ್ ಮೆಡಲ್ ಬಂದಿತ್ತು. ಅವಾಗ ಆಸ್ ಮಚ್ ಯಂಗರ್, ಅದ್ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಮತ್ತೆ 2018 ಅಲ್ಲಿ ನಾನು ಮಲೇಷ್ಯಾಗ ಹೋಗಿದ್ದೆ, ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ. ಅಂದ್ರೆ ಎಲ್ಲ ನನ್ ಬೆಸ್ಟ್ ಟೈಮ್ಸ್ ಬಂತು, ಕೆಲವು ಗೋಲ್ಡ್ ಮೆಡಲ್ಸ್ ಬಂತು. ಸ್ವಿಮ್ಮಿಂಗ್ ಮಾಡುವಾಗನೆ ಇಂಜುರಿ ಆಯ್ತು, ಅದಕ್ಕೆ ಬರೀ 9 ಮಂತ್ಸ್ ಆಗಿದೆ ಸರ್ಜರಿ ಆದ್ಮೇಲೆ. ಅದಕ್ಕೆ ಸ್ವಲ್ಪ ಕಮ್ ಬ್ಯಾಕ್ ಟ್ರೈ ಮಾಡ್ತಾ ಇದೀನಿ. ಅದಕ್ಕೆ ಪರ್ಫಾರ್ಮೆನ್ಸ್ ಸಾಧಾರಣನೇ, ಬಟ್ ನೆಕ್ಸ್ಟ್ ಮಂತ್ ನ್ಯಾಷನಲ್ಸ್ ಇಲ್ಲಿ ನಾ ಬೆಟರ್ ಮಾಡ್ಬೇಕಂತ ಇದೆ. ಏಷ್ಯನ್ ಗೇಮ್ಸ್ ಗೆ ನಾನು ಟ್ರೈ ಮಾಡ್ತಾ ಇದೀನಿ. ಅಂದ್ರೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಕ್ವಾಲಿಫಿಕೇಶನ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ, ಅದ್ರಲ್ಲಿ 50 ಮೀಟರ್ಸ್ ಬ್ಯಾಕ್ ಸ್ಟ್ರೋಕ್ ಇಲ್ಲಿ ನಾನು 1 ಸೆಕೆಂಡ್ ಕಟ್ ಮಾಡಿದ್ರೆ ನಾನು ಸೆಲೆಕ್ಟ್ ಆಗ್ತೀನಿ. ನಾನು ಮುಂಚೆಯಿಂದ ಬ್ಯಾಕ್ ಸ್ಟ್ರೋಕೆ ಮಾಡ್ತಾ ಇದೀನಿ, ಅದೇ ನನ್ನ ಬೆಸ್ಟ್. ಬಟ್ ಈಗ ಅಂದ್ರೆ ಸರ್ಜರಿ ಎಲ್ಲ ಆದ್ಮೇಲೆ ನಾನೀಗ ಸ್ಪ್ರಿಂಟ್ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ತೀನಿ. 50 ಮೀಟರ್ಸ್ ನನ್ನ ಬೆಸ್ಟ್ ಇವೆಂಟು.
2: ನನ್ನ ಹೆಸರು ಚಿಂತನ್ ಅಂತ, ನಾ ಮಂಗಳೂರಿಂದ ಬಂದವರು. ನಾ ಈಗ ಲಕ್ಷಣ್ ಅಕಾಡೆಮಿ ಆಫ್ ಸ್ಪೋರ್ಟ್ಸ್ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ದೇನೆ. ಮುಂಚೆ 13 ಇಯರ್ಸ್ ನಾ ಮಂಗಳೂರಲ್ಲಿದ್ದೆ. ನಾ ಸ್ವಿಮ್ಮಿಂಗ್ ಸೇರಿದ್ದು ನನ್ನ ಅಪ್ಪನಿಂದ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕಬಡ್ಡಿಯಲ್ಲಿದ್ರು, ಶಶಿಧರ್ ಶೆಟ್ಟಿ ಅಂತ. ಮತ್ತೆ ನನ್ನ ಅಮ್ಮ ಥ್ರೋಬಾಲ್ ಪ್ಲೇಯರ್, ಅವ್ರದ್ದು ಹೆಸರು ಅರಿನಾಕ್ಷಿ ಶೆಟ್ಟಿ ಅಂತ. ಮತ್ತೆ ನಂದು ಇಬ್ಬರು ಅಣ್ಣನವರಿದ್ದಾರೆ, ಅದರಲ್ಲಿ ದೊಡ್ಡ ಅಣ್ಣ ಇಂಟರ್ನ್ಯಾಷನಲ್ ಕರಾಟೆ ಪ್ಲೇಯರ್ ಅವ. ಅವ ಮತ್ತೆ ಕೋಚಿಂಗ್ ಸಹ ಕೊಡ್ತಿದ್ದೇನೆ. ಮತ್ತೆ ಸೆಕೆಂಡ್ ನಾವು ಸ್ವಿಮ್ಮರ್ ಆಗಿದ್ದ, ಈಗ ಕೋಚಿಂಗ್ ಅಲ್ಲಿ ಇದ್ದೇನೆ. ನಾ ಇದೊಂದು 2 ಇಂಟರ್ನ್ಯಾಷನಲ್ ಮೀಟ್ ಹೋಗಿದ್ದೇನೆ, ದುಬೈ ಓಪನ್ಸ್. ಮತ್ತೆ 2023 ಅಲ್ಲಿ ನಾನು ತಂಜಾನಿಯಾದಲ್ಲಿ ಹೋಗಿದ್ದೆ. ನನಗೆ 5 ಗೋಲ್ಡ್ಸ್ ಮತ್ತೆ 1 ಸಿಲ್ವರ್ ಮತ್ತೆ 1 ಬ್ರೌನ್ಸ್ ಆಗಿದೆ, 5 ರೆಕಾರ್ಡ್ಸ್ ಆಗಿದೆ. ದುಬೈ ಅಲ್ಲಿ ನಾನು ಬಿ ಫೈನಲ್ಸ್ ಅಲ್ಲಿ ಫಸ್ಟ್ ಬರ್ತಿದ್ದೆ. ನಾನೊಂದು 2 ಇವೆಂಟ್ ಅಲ್ಲಿ ಫಸ್ಟ್ ಬಂದಿದ್ದೇನೆ ಬಿ ಫೈನಲ್ಸ್ ಅಲ್ಲಿ. ಫನ್ ಇವೆಂಟ್ ಅಂತ ನಾ ಮುಂಚೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ಕೋಚ್ ಹೇಳಿದ್ರು ನೀ ಮಾಡು ಅಂತ. ಮತ್ತೆ ಅಪ್ಪಸ್ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟರು, ನನ್ನನ್ನು ಸ್ವಿಮ್ಮಿಂಗ್ ಸೇರಿಸಿದ್ರು. ನಾ ಒಂದು 3 ವರ್ಷ ಇರುವಾಗ ನಾ ಸ್ವಿಮ್ಮಿಂಗ್ ಸೇರಿದ್ದೆ. ಮಂಗಲ ಸ್ವಿಮ್ಮಿಂಗ್ ಕ್ಲಬ್ ಅಲ್ಲಿದ್ದೆ ಮಂಗಳೂರಲ್ಲಿ. ಅಲ್ಲಿ ಕೋಚ್ ಮುಂಚೆ ಲೋಕರಾಜ್ ವಿಟ್ಲ್ ಅಂತ ಇದ್ರು, ಈಗ ಚೇಂಜ್ ಆಗಿ ಶಿಶಿರ್ ಎಸ್ ಗಟ್ಟಿ ಅಂತ. ಮತ್ತೆ ನನ್ನ ಅಣ್ಣನವರ್ಸ್ ಇದ್ದಾರೆ, ಕೀರ್ತನ್ಯ ಶೆಟ್ಟಿ ಮತ್ತೆ ಚೇತನ್ಯ ಶೆಟ್ಟಿ ಅಂತ. 13 ಇಯರ್ಸ್ ಆದ್ಮೇಲೆ ನಾ ಚೇಂಜ್ ಮಾಡಿದೆ. ಅಂದ್ರೆ ಅಲ್ಲಿ ಫೆಸಿಲಿಟೀಸ್ ಅಷ್ಟು ಇರಲಿಲ್ಲ, ಅಂದ್ರೆ ನಂಗೆ ಸ್ವಿಮ್ಮಿಂಗ್ ಇಂದ SNC ಬೇರೆ ಮತ್ತೆ ಫಿಸಿಯೋ ಬೇರೆ, ಅದೇ ಆಚೆ ಈಚೆ ಎಲ್ಲ ಹೋಗಿ ಎಲ್ಲ ಕಷ್ಟ ಆಗ್ತಿತ್ತು. ಅದಕ್ಕೆ ಬ್ಯಾಂಗ್ಳೂರ್ ಶಿಫ್ಟ್ ಆದೆ. ನಂದು 2 ಇವೆಂಟ್ ಆಯ್ತು, 200 IM ಮತ್ತೆ 100 free. 200 IM ಅಲ್ಲಿ ನಾನು ಸೆಕೆಂಡ್ ಬಂದೆ, 210 ಹೋದೆ, ನಾನು ನ್ಯಾಷನಲ್ ಸೆಲೆಕ್ಟ್ ಆಗಿದ್ದೀನಿ. ಮತ್ತೆ 100 free ಅಲ್ಲಿ ಥರ್ಡ್ ಬಂದೆ, ನಾ ರಿಲೇ ಸೆಲೆಕ್ಟ್ ಆಗಿದ್ದೀನಿ. 100 fly ನಾ ಫಸ್ಟ್ ಬಂದೆ 56 ಹೋಗಿ. ಮುಂದಿನ ಗುರಿ ಅದೇ ಈ ವರ್ಷ ಒಂದು ಏಷ್ಯನ್ ಗೇಮ್ಸ್ ಅಲ್ಲಿ ಟ್ರೈ ಮಾಡ್ಬೇಕಿತ್ತು, ಈ ಸಲ ನ್ಯಾಷನಲ್ಸ್ ಅಲ್ಲಿ ಟ್ರೈ ಮಾಡ್ಬೇಕದು. ಈ ವರ್ಷ ಏಷ್ಯನ್ ಗೇಮ್ಸ್ ಸೆಲೆಕ್ಟ್ ಆಗ್ಬೇಕು, ಮತ್ತೆ ಅದರಲ್ಲಿ ಚಂದ ಪರ್ಫಾರ್ಮೆನ್ಸ್ ಬಂದ್ರೆ ಈ ವರ್ಷ ಸೆಲೆಕ್ಟ್ ಮಾಡುವರು ಒಲಿಂಪಿಕ್ಸ್ ಗೆ. ಮತ್ತೆ ನನ್ನದೊಂದೇ ಗುರಿ ಒಲಿಂಪಿಕ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗ್ಬೇಕು, ಫೈನಲ್ಸ್ ಬರ್ಬೇಕಂತ. ಈಗ ಸ್ವಿಮ್ಮಿಂಗ್ ಗೆ 5 hours ಕೊಟ್ಟಿದ್ದೇನೆ, ಫಿಸಿಯೋ ಎಲ್ಲ ಸೇರಿಸಿ 7 hours ಇದರಲ್ಲಿ ಹೋಗ್ತದೆ. ಎಕ್ಸಾಮ್ಸ್ ಎಲ್ಲ ಹೋಗ್ತೇನೆ ಮಂಗಳೂರಿಗೆ, ಬ್ಯಾಂಗ್ಳೂರ್ ಬಂದ್ರೆ ಫುಲ್ ಟೈಮ್ ಸ್ವಿಮ್ಮಿಂಗ್. ಫೆಸಿಲಿಟಿ ಕೇಳಂಡ್ ಉಂಟು, ಮತ್ತೆ ನನ್ನ ಸ್ಪಾನ್ಸರ್ಸ್ ಹೆಸರು ಹೆಲ್ತಿಯಮ್ ಅಂತ. ನನ್ನದು ಎಲ್ಲ ಬೇಕು, ಇಲ್ಲಾದ್ರೆ ಆಗುದೇ ಇಲ್ಲ ಸ್ಪೋರ್ಟ್ಸ್ ಅಲ್ಲಿ, ಕಷ್ಟ. ಗೌರ್ಮೆಂಟ್ ಎಲ್ಲ ನೋಡಿದ್ರೆ ಅಪ್ಪ ಅಮ್ಮವೇ ಲಾಸ್ಟ್ ಬರುದು ಮೇನ್.

0: ನನ್ನ ಹೆಸರು ತಾನ್ಯಾ, ನಾನು ಮೈಸೂರಿಂದ, 16 ವರ್ಷ. ಆಲ್ಮೋಸ್ಟ್ 10 ವರ್ಷದಿಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೀನಿ. ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ 2 ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಸ್ಟೇಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂಡಿವಿಜುವಲ್ ತಗೊಂಡಿದ್ದೆ, ಮತ್ತೆ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅಲ್ಲಿ. ಸೀನಿಯರ್ ನ್ಯಾಷನಲ್ಸ್ ಅಲ್ಲಿ ತುಂಬಾ ಮೆಡಲ್ಸ್ ಕೂಡ ಮಾಡಿದೀನಿ. ನಾನು ಸ್ವಿಮ್ಮಿಂಗ್ ಜಾಯಿನ್ ಆಗಿದ್ದು 7 ವರ್ಷ ಇದ್ದಾಗ. ಸೊ ಅವಾಗ ನಮ್ಮಅಪ್ಪ ಅಮ್ಮನ್ಗೆ ನಾನು ಬರೀ ಓದೋದ್ರಲ್ಲಿ ಇರಬಾರ್ದು, ಯಾವ್ದಾದ್ರು ಸ್ಪೋರ್ಟ್ಸ್ ಅಲ್ಲಿ ಇರಬೇಕು ಅಂತ ಇಷ್ಟ ಇತ್ತು. ಅವಾಗ ನನ್ಗೆ ತುಂಬಾ ಆಪ್ಷನ್ಸ್ ಕೊಟ್ಟಿದ್ರು, ಟೆನ್ನಿಸ್ ಅಥವಾ ಸ್ವಿಮ್ಮಿಂಗ್, ಡಾನ್ಸ್, ಏನು ಅದು ಇದು. ಬಟ್ ನನ್ಗೆ ಚಿಕ್ಕ ವಯಸ್ಸಿಂದಾನೇ ಏನಾದ್ರು ಟ್ರಿಪ್ಗೆ ಆಚೆ ಹೋದ್ರೆ ನೀರಿಂದ ತುಂಬಾ ಆಕರ್ಷಣೆ ಇತ್ತು. ಸಮುದ್ರಕ್ಕೂ ಏನಾದ್ರು ಹೋದ್ರೆ ಅಲ್ಲಿ ತುಂಬಾ ಹೊತ್ತು ಇರ್ತಾ ಇದ್ದೆ, ಆಟ ಆಡ್ತಾ ಇದ್ದೆ. ಸ್ವಿಮ್ಮಿಂಗ್ ಪೂಲ್ ನೋಡಿದ ತಕ್ಷಣ ನಾನು ನೀರಿದೆ ಅಂತ ಜಾಯಿನ್ ಆಗಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಹಂಗೆ ಡಿಸ್ಟ್ರಿಕ್ಟ್ ಲೆವೆಲ್, ಜೋನಲ್ ಲೆವೆಲ್ ಮೆಡಲ್ ಮಾಡ್ತಾ ಮಾಡ್ತಾ ಮಾಡ್ತಾ ಯಾವಾಗ ಸ್ಟೇಟ್ ಲೆವೆಲ್ ಆಯ್ತು ಅವಾಗ ಅನಿಸ್ತು ದಟ್ ಮೇ ಬಿ ಪೊಟೆನ್ಶಿಯಲ್ ಇದೆ, ವಿ ಹ್ಯಾವ್ ಟು ಕಂಟಿನ್ಯೂ ಅಂತ. ಅಂಡ್ ಮೈ ಪೇರೆಂಟ್ಸ್ ಆಲ್ಸೋ ತುಂಬಾ ಸಪೋರ್ಟಿವ್ ಇದ್ದಾರೆ, ಅಂಡ್ ಬಿಕಾಸ್ ಆಫ್ ದೆಮ್ ನಾನು ಇಷ್ಟು ದೂರ ಬಂದಿರೋ ಕಾರಣ. ಫಸ್ಟ್ ನಾನು ಹೇಳ್ಬೇಕಂದ್ರೆ ಖೇಲೋ ಇಂಡಿಯಾ 2024, ಅದರಲ್ಲಿ ನಾನು 400 IM ಮಾಡಿದ್ದೆ, ಅದರಲ್ಲಿ 510 ಹೋಗಿದ್ದೆ. ದಟ್ ವಾಸ್ ಒನ್ ಆಫ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸಸ್. ಅದಾದ್ಮೇಲೆ ಲಾಸ್ಟ್ ಇಯರ್ ಜೂನಿಯರ್ ನ್ಯಾಷನಲ್ಸ್ ಅಲ್ಲಿ ನನಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್ ಇತ್ತು, 400 IM, ಅದಾದ್ಮೇಲೆ ತಕ್ಷಣ 200 ಬ್ರೆಸ್ಟ್ರೋಕ್. ಎರಡರಲ್ಲೂ ಬ್ಯಾಕ್ ಟು ಬ್ಯಾಕ್ ಜೂನಿಯರ್ ರೆಕಾರ್ಡ್ಸ್ ಮಾಡಿದೆ. ಐ ಥಿಂಕ್ ದಟ್ ವಾಸ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್. ಐ ಥಿಂಕ್ ದ ಬಿಗ್ಗೆಸ್ಟ್ ಒನ್ ವಾಸ್ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್. ಅಂಡ್ ಮತ್ತೆ ಅದರಲ್ಲಿ ಇಟ್ ವಾಸ್ ಓಪನ್ ಕ್ಯಾಟಗರಿ, ಮತ್ತೆ ನಾನ್ ಬರೀ 16 ವರ್ಷ ಇತ್ತು, ನನ್ನ ಫಸ್ಟ್ ಇವೆಂಟ್. ನಾನು ಐ ಡಿಡ್ ನಾಟ್ ಥಿಂಕ್ ಐ ವುಡ್ ಗೋ ಟು ದ ಫೈನಲ್ಸ್, ಬಟ್ ಐ ವೆಂಟ್ ಟು ದ ಫೈನಲ್ಸ್ ಆಲ್ಸೋ. ಬಟ್ ಅಲ್ಲಿ ನನಗೆ ಆಸ್ ಇಟ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಮೀಟ್ ಅಂಡ್ ಐ ವಾಸ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ ಅಂಡ್ ಇಟ್ ವಾಸ್ ದ ಹೋಮ್ ಗ್ರೌಂಡ್ ಆಲ್ಸೋ, ಸ್ವಲ್ಪ ಭಯ ಅದು ಇದು ಆಯ್ತು. ಐ ಡಿಂಟ್ ಡೂ ಮೈ ಬೆಸ್ಟ್, ಬಟ್ ಐ ಫೆಲ್ಟ್ ರಿಯಲಿ ಪ್ರೌಡ್ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ದಟ್ ಐ ಡಿಡ್ ವಾಸ್ ಜೂನಿಯರ್ ನ್ಯಾಷನಲ್ಸ್, ಅದಾದ್ಮೇಲೆ ರೆಪ್ರೆಸೆಂಟಿಂಗ್ ದ ಕಂಟ್ರಿ. ನಾನು ಆಲ್ಮೋಸ್ಟ್ 7 ತಿಂಗಳು ಐ ವಾಸ್ ಅವೇ ಫ್ರಮ್ ರೇಸಿಂಗ್. ಇನ್ ಬಿಟ್ವೀನ್ ದಟ್ ನನಗೆ ಇಂಜುರಿ ಕೂಡ ಆಗಿತ್ತು. ಐ ವಾಸ್ ಆಫ್ ಸ್ವಿಮ್ಮಿಂಗ್ ಫಾರ್ ಅ ಮಂತ್ ಇನ್ ಫೆಬ್ರವರಿ ಅಂಡ್ ಮಾರ್ಚ್. ಐ ಸ್ಟಾರ್ಟ್ ಸ್ವಿಮ್ಮಿಂಗ್ ಇನ್ ಮಾರ್ಚ್ ಅಂಡ್ ಏಪ್ರಿಲ್. ನಾನು ಸ್ವಿಮ್ಮಿಂಗ್ ಲೈಕ್ ರೇಸಿಂಗ್ ಶುರು ಮಾಡಿದಾಗ್ಲಿಂದ ಐ ಹ್ ನೆವರ್ ಬೀನ್ ಔಟ್ ಆಫ್ ಸ್ವಿಮ್ಮಿಂಗ್ ಫಾರ್ ವೀಕ್ಸ್. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ವಾರ ಇರ್ಬೋದು ಅಷ್ಟೇ, ಫಾರ್ ಅ ಬ್ರೇಕ್ ಆರ್ ಸಮಥಿಂಗ್. ಬಟ್ 1 ತಿಂಗಳು ಅಷ್ಟೊಂದು ನನಗೆ ನಡೆಯಕ್ಕಾಗದೇ ಇರೋಷ್ಟು ಸೀರಿಯಸ್ ಆಗಿ ಇಂಜುರಿ ಆಗಿರ್ಲಿಲ್ಲ. ಬಟ್ ಇಟ್ ಹ್ಯಾಪೆಂಡ್. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಅರೌಂಡ್ ಮೀ ಟು ಹೆಲ್ಪ್ ಮೀ ವಿತ್ ಇಟ್. ನಂದು 200 IM ಇತ್ತು. ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಆದ್ರೆ ಐ ಕೇಮ್ ಥರ್ಡ್. ಬಟ್ ಇಟ್ಸ್ ಫೈನ್, ಐ ಆಮ್ ಇನ್ ದ ನ್ಯಾಷನಲ್ಸ್, ಐ ಆಮ್ ಹ್ಯಾಪಿ ಅಬೌಟ್ ದಟ್. ಬಟ್ ಅದಾದ್ಮೇಲೆ ನನಗೆ 400 IM ಇಸ್ ಲೈಕ್ ಮೈ ಮೇನ್ ಇವೆಂಟ್. ಐ ಹ್ಯಾಡ್ ಟು ಪ್ರೂವ್ ಎವ್ರಿವನ್ ರಾಂಗ್ ದಟ್ ತಾನಿಯಾ ಇಸ್ ಸ್ಟಿಲ್ ಅಲೈವ್, ಶೀ ಸ್ಟಿಲ್ ಇಸ್ ಹೂ ಶಿ ಇಸ್. ಅಂಡ್ ಐ ಹ್ಯಾಡ್ ಟು ಶೋ ಎವ್ರಿವನ್, ಐ ಹ್ಯಾಡ್ ಟು ಶೋ ಮೈ ಪೇರೆಂಟ್ಸ್, ಐ ಹ್ಯಾಡ್ ಟು ಶೋ ಮೈ ಕೋಚ್, ಐ ಹ್ಯಾಡ್ ಟು ಶೋ ಮೈ ಟೀಮ್ಮೇಟ್ಸ್ ದಟ್ ತಾನಿಯಾ ಕ್ಯಾನ್ ಸ್ಟಿಲ್ ಡೂ ಇಟ್. ಸೋ ಯಾ, 400 IM ಮಾಡಿದೆ. ಅಂಡ್ ಐ ಬ್ರೋಕ್ ದ ಸ್ಟೇಟ್ ರೆಕಾರ್ಡ್ ವಿಚ್ ಸ್ಟುಡ್ ಇನ್ ಮೈ ನೇಮ್. ನನ್ನ ಹೆಸರಲ್ಲೇ ಇತ್ತು, 5:11 ಇತ್ತು. ಐ ಡಿಡ್ 5:08. ಶಾರ್ಟ್ ಟರ್ಮ್ ಹೇಳ್ಬೇಕಂದ್ರೆ ಈ ವರ್ಷ ತುಂಬಾ ಇವೆಂಟ್ಸ್ ಇದೆ, ಏಷ್ಯನ್ ಗೇಮ್ಸ್ ಇದೆ, ಏಷ್ಯನ್ ಏಜ್ ಇದೆ. ಮೈ ಮೇನ್ ಫೋಕಸ್ ಇಸ್ ಟು ಡೂ ಇಂಡಿಯನ್ ಬೆಸ್ಟ್ ಅಂಡ್ ಐ ವಿಲ್ ಪುಟ್ ಇನ್ ಮೈ ಎವ್ರಿಥಿಂಗ್ ಟು ಮೇಕ್ ಇಟ್ ಹ್ಯಾಪನ್. ಬಟ್ ಓವರ್ ಆಲ್ ಎಂಡ್ ಗೋಲ್ ವಿಲ್ ಬಿ ಒಲಿಂಪಿಕ್ಸ್.
1: ಉನ್ನತ ಸಾಮರ್ಥ್ಯ ಈಜು ತರಬೇತುದಾರರು ಹಾಗೂ ಕರ್ನಾಟಕ ಈಜು ಸಂಸ್ಥೆಯ ಜಂಟಿ ಕಾರ್ಯದರ್ಶಿಗಳಾದ ಸುಂದರೇಶ್ ಸತ್ಯನಾರಾಯಣ ಅವರು ಚಾಂಪಿಯನ್ಶಿಪ್ನ ಫಲಿತಾಂಶದ ಕುರಿತು ಮಾತನಾಡಿದರು.
2: ಕರ್ನಾಟಕದ ಈಜು ಇತಿಹಾಸದಲ್ಲೇ ಅತ್ಯಂತ ಭವ್ಯ ಹಾಗೂ ಸ್ಪರ್ಧಾತ್ಮಕವಾಗಿ ನಡೆದ ಕರ್ನಾಟಕ ಈಜು ಸಂಸ್ಥೆಯ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಬೆಂಗಳೂರಿನ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ನಲ್ಲಿ 226ಕ್ಕೂ ಅಧಿಕ ಈಜುಗಾರರು ಭಾಗವಹಿಸಿದ್ದರು. ಈ ಬಾರಿ ನಡೆದ ಸ್ಪರ್ಧೆಗಳು ರಾಜ್ಯ ಈಜು ಕ್ರೀಡೆಗೆ ಹೊಸ ಮೈಲಿಗಲ್ಲಾಗಿ ಪರಿಣಮಿಸಿತು. ಈ ಚಾಂಪಿಯನ್ಶಿಪ್ನಲ್ಲಿ ಶ್ರೀಹರಿ ನಟರಾಜ್ ಹಾಗೂ ದಿನಿಧಿ ದೇಸಿಂಗು ಸೇರಿದಂತೆ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಈಜುಗಾರರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ರಾಷ್ಟೀಯ ಮಟ್ಟದ ಕಳೆ ಮೂಡಿತು. ಟೈಮ್ಡ್ ಫೈನಲ್ಸ್ ಮಾದರಿಯಲ್ಲಿ ನಡೆದ ಪ್ರತಿಯೊಂದು ಸ್ಪರ್ಧೆಯು ಫೈನಲ್ಸ್ ಪಂದ್ಯದ ರೋಚಕತೆಯನ್ನು ಮೂಡಿಸಿತ್ತು. ಈ ರಾಜ್ಯ ಈಜು ಚಾಂಪಿಯನ್ಶಿಪ್ ಮುಂಬರುವ 79ನೇ ಸೀನಿಯರ್ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ಗೆ ಆಯ್ಕೆ ಪರೀಕ್ಷೆಯಾಗಿತ್ತು. ಈ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ ಅಹಮದಾಬಾದ್ನ ವೀರ ಸಾವರ್ಕರ್ ಕ್ರೀಡಾ ಸಂಕೀರ್ಣದ ಈಜು ಕೇಂದ್ರದಲ್ಲಿ ಜೂನ್ 16-21 ನಡೆಯಲಿದೆ. ಇದೇ ರಾಷ್ಟ್ರೀಯ ಸ್ಪರ್ಧೆಗಳು ಮುಂಬರುವ ಕಾಮನ್

0: ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಆಯ್ಕೆ ವೇದಿಕೆಯಾಗಿರುವುದರಿಂದ ಕರ್ನಾಟಕದ ಪ್ರತಿಯೊಬ್ಬ ಈಜುಗಾರರು ತಮ್ಮ ಸ್ಪರ್ಧೆಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ನೀಡಿದರು. ಈ ಚಾಂಪಿಯನ್ಶಿಪ್ನಲ್ಲಿ ಒಟ್ಟು 17 ಹೊಸ ಕೂಟ ದಾಖಲೆಗಳು ಪ್ರಮುಖ ಆಕರ್ಷಣೆಗಳಾಗಿದ್ದವು. ಭಾರತದ ಭರವಸೆಯ ಯುವ ಈಜುಗಾರರು ತಮ್ಮ ಅದ್ಭುತ ಸಾಧನೆಗಳ ಮೂಲಕ ರಾಜ್ಯ ಈಜು ಕ್ರೀಡೆಯ ಭವಿಷ್ಯವನ್ನು ಮತ್ತಷ್ಟು ಪ್ರಕಾಶಮಾನಗೊಳಿಸಿದರು. ಮೊದಲ ದಿನ 15 ಸ್ಪರ್ಧೆಗಳು ನಡೆದವು. ಆರಂಭಿಕ ಸ್ಪರ್ಧೆಯಾದ 400 ಮೀಟರ್ ಫ್ರೀಸ್ಟೈಲ್ನಲ್ಲೇ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ ಮತ್ತು ದಕ್ಷನ್ ಎಸ್ ಎಂಬ ಜನಪ್ರಿಯ ಅವಳಿ ಸಹೋದರರು ಹೊಸ ಸಂಚಲನ ಮೂಡಿಸಿದರು. ಒಲಿಂಪಿಯನ್ ಶ್ರೀಹರಿ ನಟರಾಜ್ 50 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಮುಂದುವರಿಸಿದರೆ ಮತ್ತೋರ್ವ ಒಲಿಂಪಿಯನ್ ಡಾಲ್ಫಿನ್ ಅಕ್ವಾಟಿಕ್ಸ್ನ ದಿನಿಧಿ ದೇಸಿಂಗು ಮಹಿಳೆಯರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ 2:04.20 ಹೊಸ ಕೂಟ ದಾಖಲೆಯನ್ನು ನಿರ್ಮಿಸಿದರು. ಎರಡನೇ ದಿನ ನಡೆದ 13 ಸ್ಪರ್ಧೆಗಳಲ್ಲಿ 7 ಹೊಸ ಕೂಟ ದಾಖಲೆಗಳು ಸುರಿಮಳೆಯಾಯಿತು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಶೋಹನ್ ಗಂಗೂಲಿ 400 ಮೀಟರ್ ಇಂಡಿವಿಜುವಲ್ ಮೆಡ್ಲಿಯಲ್ಲಿ ನೈಶಾ ಎಸ್ 200 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ ಹೊಸ ದಾಖಲೆಯೊಂದಿಗೆ ಮಿಂಚಿದರೆ ಡಾಲ್ಫಿನ್ ಅಕ್ವಾಟಿಕ್ಸ್ನ ತನಿಷಿ ಗುಪ್ತಾ 100 ಮೀಟರ್ ಬಟರ್ಫ್ಲೈ ಹಾಗೂ 100 ಮೀಟರ್ ಬ್ಯಾಕ್ ಸ್ಟ್ರೋಕ್ನಲ್ಲಿ 2 ಹೊಸ ದಾಖಲೆಗಳನ್ನು ನಿರ್ಮಿಸಿ ದಿನದ ತಾರೆ ಎಂದೆನಿಸಿಕೊಂಡರು. ಪುರುಷರ 200 ಮೀಟರ್ ಫ್ರೀಸ್ಟೈಲ್ನಲ್ಲಿ ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ಅನೀಶ್ ಗೌಡ ಹಾಗೂ 100 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಲಕ್ಷ್ಯ ಎಸ್ ಹೊಸ ದಾಖಲೆ ಬರೆದರೆ ಜೈನ್ ಇಂಟರ್ನ್ಯಾಷನಲ್ ಶಾಲೆಯ ತಾನ್ಯಾ ಷಡಾಕ್ಷರಿ ಮಹಿಳೆಯರ 400 ಮೀಟರ್ ಇಂಡಿವಿಜುವಲ್ ಮೆಡ್ಲೆಯಲ್ಲಿ ಹೊಸ ದಾಖಲೆ ನಿರ್ಮಿಸಿ ಸಂತೋಷಪಟ್ಟರು. ಮೂರನೇ ಹಾಗೂ ಅಂತಿಮ ದಿನ ಮತ್ತೆ 7 ಹೊಸ ಕೂಟ ದಾಖಲೆಗಳು ಧೂಳುಪಟವಾದವು. ಅವುಗಳಲ್ಲಿ 2 ರಿಲೇ ವಿಭಾಗದಲ್ಲಿದ್ದವು. ಲಕ್ಷ್ಯ ಎಸ್ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಬರೆದರು. ಇತ್ತೀಚೆಗೆ ನಡೆದ ಖೇಲೋ ಇಂಡಿಯಾ ಟ್ರೈಬಲ್ ಗೇಮ್ಸ್ 2026ರ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಮಣಿಕಂಠ ಎಲ್ ಪುರುಷರ 200 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಹೊಸ ದಾಖಲೆಯೊಂದಿಗೆ ಸಂಭ್ರಮಪಟ್ಟರು. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ ತಂಡ 4x200 ಮೀಟರ್ ಫ್ರೀಸ್ಟೈಲ್ ರಿಲೇಯಲ್ಲಿ ಹೊಸ ಕೂಟ ದಾಖಲೆ ಸೃಷ್ಟಿಸಿತು. ಡಾಲ್ಫಿನ್ ಅಕ್ವಾಟಿಕ್ಸ್ನ ವಿದಿತ್ ಎಸ್ ಶಂಕರ್ 50 ಮೀಟರ್ ಬ್ರೆಸ್ಟ್ರೋಕ್ನಲ್ಲಿ ಹೊಸ ದಾಖಲೆ ಸ್ಥಾಪಿಸಿದರು. ಸ್ಪರ್ಧೆಯ ಅತ್ಯಂತ ಭಾವನಾತ್ಮಕ ಕ್ಷಣವೆಂದರೆ ಕರ್ನಾಟಕದ ಮಾಜಿ ಒಲಿಂಪಿಯನ್ ರೇಹಾನ್ ಪೂಂಚಾ ಅವರ 17 ವರ್ಷಗಳ ಹಳೆಯ ದಾಖಲೆಯನ್ನು ಮುರಿದ ಕ್ಷಣ. ಬಸವನಗುಡಿ ಅಕ್ವಾಟಿಕ್ ಸೆಂಟರ್ನ ದರ್ಶನ್ ಎಸ್ 200 ಮೀಟರ್ ಬಟರ್ಫ್ಲೈನಲ್ಲಿ ನೂತನ ಅದ್ಭುತ 2:02.57 ಸಮಯದ ಈಜಿನೊಂದಿಗೆ ಗುರಿ ಮುಟ್ಟಿ ನೆರೆದ ಎಲ್ಲರಲ್ಲೂ ಹೊಸ ಸಂಚಲನವನ್ನು ಮೂಡಿಸಿದರು. ಚಾಂಪಿಯನ್ಶಿಪ್ನ ಕೊನೆ ಸ್ಪರ್ಧೆಯಾದ 4x100 ಮೀಟರ್ ಮೆಡ್ಲೆ ರಿಲೇಯನಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ ತಂಡ ಹೊಸ ಕೂಟ ದಾಖಲೆಯೊಂದಿಗೆ ಅದ್ದೂರಿ ಅಂತ್ಯ ಕಂಡಿತು. ಮುಂಬರುವ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಪದಕ ಭರವಸೆ ಮೂಡಿಸಿದ ಇನ್ನಿತರ ಈಜುಗಾರರ ಪೈಕಿ ಪುರುಷರ ವಿಭಾಗದಲ್ಲಿ ಆಕಾಶ್ ಮಣಿ, ಚಿಂತನ್ ಎಸ್ ಶೆಟ್ಟಿ, ಪೃಥ್ವಿ ಎಂ, ಹರಿಕಾರ್ತಿಕ್ ವೇಲು, ಶಿವಾಂಕ್ ವಿಶ್ವನಾಥ್, ಪವನ್ ಧನಂಜಯ, ಶ್ರೀವರ್ಧನ್ ರಾಜಾರಾಮ್ ಪಾಟೀಲ್, ಸೂರ್ಯ ಜೋಯಪ್ಪ ಹಾಗೂ ವೇದಾಂತ ವಿಎಂ ಗಮನ ಸೆಳೆದರು. ಮಹಿಳೆಯರ ವಿಭಾಗದಲ್ಲಿ ಸುವರ್ಣ ಸಿ ಭಾಸ್ಕರ್, ಸುಹಾಸಿನಿ ಘೋಷ್, ಶ್ರೀಚರಣಿ ತುಮು, ಆದಿತಿ ಎನ್ ಮೂಳೆ, ಲಿನಿಯೇಶಾ ಏಕೆ, ವಿಹಿತಾ ನಯನ, ನೀನಾ ವೆಂಕಟೇಶ್, ಚರಿತಾ ಪಣೀಂದ್ರನಾಥ್ ಹಾಗೂ ರುಜುಲಾ ಎಸ್ ಉತ್ತಮ ಪ್ರದರ್ಶನ ನೀಡಿದರು. ದರ್ಶನ್ ಎಸ್ ಪುರುಷರ ವಿಭಾಗದಲ್ಲಿ 43 ಅಂಕಗಳೊಂದಿಗೆ ಹಾಗೂ 2 ಹೊಸ ದಾಖಲೆಗಳ ಸಾಧನೆಯೊಂದಿಗೆ ವೈಯಕ್ತಿಕ ಚಾಂಪಿಯನ್ ಪಟ್ಟವನ್ನು ತಮ್ಮದಾಗಿಸಿಕೊಂಡರು. ಮಹಿಳೆಯರ ವಿಭಾಗದಲ್ಲಿ ತನಿಷಿ ಗುಪ್ತಾ 53 ಅಂಕಗಳು ಹಾಗೂ 3 ಹೊಸ ಕೂಟ ದಾಖಲೆಗಳೊಂದಿಗೆ ವೈಯಕ್ತಿಕ ಚಾಂಪಿಯನ್ ಆಗಿ ಹೊರಹೊಮ್ಮಿದರು. ತಂಡ ವಿಭಾಗದಲ್ಲಿ ಡಾಲ್ಫಿನ್ ಅಕ್ವಾಟಿಕ್ಸ್ 285 ಅಂಕಗಳೊಂದಿಗೆ ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡೆದುಕೊಂಡರೆ ಬಸವನಗುಡಿ ಅಕ್ವಾಟಿಕ್ಸ್ ಸೆಂಟರ್ ತಂಡ 2026ರ ಸಮಗ್ರ ಚಾಂಪಿಯನ್ ತಂಡವಾಗಿ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿತು. ಕರ್ನಾಟಕ ಈಜು ಸಂಸ್ಥೆ ಆಯೋಜಿಸಿದ್ದ ಎನ್ಆರ್ಜೆ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ 2026 ಕರ್ನಾಟಕ ಈಜು ಕ್ರೀಡೆಗೆ ಹೊಸ ಭರವಸೆ ಮತ್ತು ಆತ್ಮವಿಶ್ವಾಸ ನೀಡುವ ಮೂಲಕ ಯಶಸ್ವಿಯಾಗಿ ಸಮಾಪ್ತಿಯಾಯಿತು. 34 ಪುರುಷರು ಹಾಗೂ 41 ಮಹಿಳಾ ಈಜುಗಾರರನ್ನು ಒಳಗೊಂಡ ಬಲಿಷ್ಠ ಕರ್ನಾಟಕ ತಂಡ ಇದೀಗ 79ನೇ ಸೀನಿಯರ್ ರಾಷ್ಟ್ರೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಗರಿಷ್ಠ ಪದಕಗಳನ್ನು ಗೆಲ್ಲುವ ಜೊತೆಗೆ ಕಾಮನ್ವೆಲ್ತ್ ಗೇಮ್ಸ್ ಹಾಗೂ ಏಷ್ಯನ್ ಗೇಮ್ಸ್ಗಳಿಗೆ ಅರ್ಹತೆ ಪಡೆಯುವ ಗುರಿಯೊಂದಿಗೆ ಇತಿಹಾಸ ನಿರ್ಮಿಸಲು ಸಜ್ಜಾಗಿದೆ.
1: ಬಸವನಗುಡಿ ಈಜು ಕೇಂದ್ರದಲ್ಲಿ ನಡೆದ ರಾಜ್ಯ ಸೀನಿಯರ್ ಈಜು ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್.

ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಪಂಡಿತ್ ವಿನಾಯಕ್ ತೊರವಿ ಅವರ ಗಾಯನ, ತಬಲಾ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ, ರಾಗ್ ಜೈ ಜೈವಂತಿ.

ಇದುವರೆಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ವಿನಾಯಕ್ ತೊರವಿ ಅವರ ಗಾಯನವನ್ನು ಆಲಿಸಿದಿರಿ. ತಬಲಾ ಗುರುಮೂರ್ತಿ ವೈದ್ಯ, ಹಾರ್ಮೋನಿಯಂ ಸತೀಶ್ ರೆಡ್ಡಿ ಕೊಳ್ಳಿ, ರಾಗ್ ಜೈ ಜಯವಂತಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30, 15 ಸೆಕೆಂಡುಗಳು.

ಆಕಾಶವಾಣಿ ಬೆಂಗಳೂರು. ನಮ್ಮ ನಾಳಿನ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ, ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ವಿನಯ್ ಕುಮಾರ್ ಎನ್ಆರ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶ ಬುಟ್ಟಿ, ಆಕಾಶವಾಣಿ ಕೇಳುಗರಾದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಹುಮ್ನಾಬಾದ್ ಅವರೊಂದಿಗೆ ಸಂದರ್ಶನ ಆಲಿಸಬಹುದು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ಗಾನಗಂಗೆ, 10:30 ಸುನ್ಹೇರೇಪಲ್, 11:00 ಸವಿ ನೆನಪು, 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಬದುಕಿನಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ತಿಳಿಸುವುದರ ಮಹತ್ವ, ಸಮಾಜ ಸೇವೆ ಮತ್ತು ಮಹಿಳೆಯರು ಕುಟುಂಬ ಜೀವನ ಮತ್ತು ವೃತ್ತಿ ಜೀವನದಲ್ಲಿ ಹೇಗೆ ಸಮತೋಲನ ಸಾಧಿಸಬಹುದು, ಈ ಕುರಿತು ಮಾತನಾಡುತ್ತಾರೆ ಸಾಹಿತಿಗಳಾದ ಡಾಕ್ಟರ್ ಗಾಯತ್ರಿ ದೇವಿ ಸಜ್ಜನ್, ನಿವೃತ್ತ ಪ್ರಾಂಶುಪಾಲರು, ಸಹ್ಯಾದ್ರಿ ವಿಜ್ಞಾನ ಕಾಲೇಜು, ಶಿವಮೊಗ್ಗ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಅಧಿಕ ರಕ್ತದೊತ್ತಡ, ಈ ಕುರಿತು ಕಲಬುರಗಿಯ ಹೃದ್ರೋಗ ತಜ್ಞರಾದ ಡಾಕ್ಟರ್ ಶಂಕರಗೌಡ ಬಿ ಹೊಸಗೌಡರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು ಸಂದರ್ಶಕರು ಸಂಗಮೇಶ್. 1:00 ಪ್ರಗತಿಪಥ, ಆತ್ಮನಿರ್ಭರ ಭಾರತ ಕುರಿತು ಮಾತನಾಡುತ್ತಾರೆ ಪತ್ರಕರ್ತ ದೊಡ್ಡ ಹುಂಡಿ ರಾಜಣ್ಣ ಅವರು. ಇದು ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಸ್ನೇಹ ಭಾರತಿ ತಮಿಳು ಕಾರ್ಯಕ್ರಮ. ಇನ್ನು ಸಂಜೆಯ ಕಾರ್ಯಕ್ರಮದಲ್ಲಿ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ರೈತರಿಗೆ ಇರುವ ಯೋಜನೆಗಳು ಕುರಿತು ಡಾಕ್ಟರ್ ಯಶಿಕಾ ಎಂಪಿ ಅವರೊಡನೆ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ ಮತ್ತು ರಾಜಲಕ್ಷ್ಮಿ. ನಂತರ ಜನಪದ ಸಂಗೀತ. ಜನಪದ ಸಂಗೀತದಲ್ಲಿ ಮಾಗಡಿ ತಾಲೂಕು ಕೊಟ್ಟಿಗೆ ಪಾಳ್ಯದ ಹೊಂಬೇಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳು. 7:45 ಸಿರಿಗಂಧ, 9:15 ಅರ್ಚನಾ ಕುಲಕರ್ಣಿ ಅವರಿಂದ ಭಾವಗೀತೆಗಳನ್ನು ಆಲಿಸಬಹುದು. 9:30 ಕನ್ನಡ ಭಾರತಿ, ನಿವೃತ್ತ ಪ್ರಾಧ್ಯಾಪಕ ಹಿರಿಯ ಸಾಹಿತಿ ಜನಪದ ವಿದ್ವಾಂಸರಾದ ಡಾಕ್ಟರ್ ಶ್ರೀಪಾದ ಶೆಟ್ಟಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಇದು ಧಾರವಾಡ ಕೇಂದ್ರದ ಕೊಡುಗೆ. 10:00 ಆರೋಗ್ಯ ಸಂಚಿಕೆ, ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಗೀತ ಚಂದ್ರಿಕೆ, ಮೆಲೋಡಿ ಟೈಮ್. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಸಮಯ 11:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: Super Kings will clash at Narendra Modi Stadium, Ahmedabad at 7:30 p.m. local time. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು. ಇದುವರೆಗೂ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬಂದವು. 603 ಕಿಲೋಹರ್ಟ್ಸ್ ಡಿಆರ್ಎಂ ತರಂಗಾಂತರದಲ್ಲಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಎಫ್ಎಂ ಗೋಲ್ಡ್ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:53 ನಿಮಿಷಗಳವರೆಗೆ ನಿರಂತರವಾಗಿ ಆಲಿಸಬಹುದು. ಈಗ ಸಮಯ 11:10:35 ಸೆಕೆಂಡುಗಳಾಗಿವೆ. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ನಿಮಿಷಗಳಿಗೆ ಆರಂಭವಾಗುವುದು. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಮಧುಶ್ರೀ ಅಶೋಕ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.